ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಂಪನಾಂಕ FM 103.1 MHz. ಇಂದು 1948ನೇ ಶಕ ವರ್ಷ, ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಆಷಾಢ ಮಾಸದ 18ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಕು ಗುರುವಾರ. ಈಗ ಸಮಯ 5:56:46. ಪ್ರಿಯ ಶ್ರೋತೃಗಳಿಗೆಲ್ಲ ನಿಲಯದ ಪರವಾಗಿ BS ರಫೀಕ್ ಅಹಮದ್ ಬಯಸುವ ಶುಭ ಮುಂಜಾನೆ. ಶುಭ ನುಡಿ. ಈ ಜಗತ್ತು ನಾವು ನಮ್ಮ ಬಗ್ಗೆ ಹೇಳುವ ಸತ್ಯಕ್ಕಿಂತ ಇತರರು ನಮ್ಮ ಕುರಿತು ಹೇಳುವ ಸುಳ್ಳನ್ನು

ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 6 ಗಂಟೆ ಆಗಲಿದೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದಕ್ಕೂ ಮೊದಲು 6:10 ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ. 6:35 ರೈತರಿಗೆ ಸಲಹೆ. 6:40 ಸ್ವರಮಾಧುರ್ಯ. 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು. 9:30 ಚಿತ್ರಚಿತ್ತಾರ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆ. ಗಾನ ಭಜಾನ 10:30. 11:00 ನಂದದೇಯ ಹಾಡು. ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕಿಸಲು ಸಂಖ್ಯೆ 2285558 ಅಥವಾ 2281129. STD ಕೋಡ್ ಸಂಖ್ಯೆ 08272. ನಿರ್ವಹಣೆ ಎಂ ಶಕುಂತಲ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ

ಸ್ನೇಹಬಂಧ ಮತ್ತು ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ಶಂಕರ್ ತುಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣಕುಮಾರ ಶೇಖದಾರ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ, ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಈ ಕುರಿತು ಮಾತುಕತೆ. ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋ ರಾ ರವಿಶಂಕರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಭಾಗಿತೆಗಳು. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3 ಗಂಟೆಗೆ ವಿವಿಧ ಭಾರತಿ ಕಾರ್ಯಕ್ರಮ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ. 4 ಗಂಟೆಗೆ ಕೊಡಗಿನ ಜಾನಪದ ಹಾಡುಗಳು. 4:30 ನೆನಪು ನಿನಾದ. 5 ಗಂಟೆಗೆ ಕೊಡವಸಿರಿ. 200ನೇ ಪುಸ್ತಕ ಪ್ರಕಟಣೆಯತ್ತ ಸಾಗ್ತಾ ಇರುವ ಕೊಡವತ್ತಕ್ಕ ಎಳ್ತಕಾರಡ ಕೂಟದ ಸಾಧನೆಯ ಬಗ್ಗೆ ಕೂಟದ ಅಧ್ಯಕ್ಷರಾದ ಚೆಟ್ಟಂಗಡ ರವಿ ಸುಬ್ಬಯ್ಯ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಸಂತೋಷ್ ಕೆಎನ್. 5:30 ಚಿತ್ರಕಾವೇರಿ. 6 ಗಂಟೆಗೆ ನಿಲಯದ ಕಾರ್ಯಕ್ರಮಗಳ ಪರಿಚಯ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:50 ರೈತ ಧ್ವನಿ ಕಿಸಾನವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಭತ್ತದ ಬೇಸಾಯದಲ್ಲಿ ಡ್ರಮ್ ಸೀಡರ್ ಬಳಕೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ, ರೇಡಿಯೋ ರೂಪಾಂತರ HS ಪಾರ್ವತಿ. 10 ಗಂಟೆಗೆ ಆರೋಗ್ಯ ಕಾರ್ಯಕ್ರಮ. ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ. ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಇನ್ನು ಮುಂದೆ ಕೇಳೋಣ. ಪ್ರಾಣಲಿಂಗಕ್ಕೆಯಾಗಿ ಲಿಂಗ ಪ್ರಾಣಕ್ಕೆಯಾಗಿ ವಿಷ್ಣು ರಾಮನ್ ಹಾಡಿದ್ದಾರೆ, ಚನ್ನಬಸವಣ್ಣ ಅವರ ವಚನ.

ಇನ್ನು ಮುಂದೆ ಕೇಳೋಣ. ಏಳಿ ಬಾಲರೇ ನ್ಯಾರ ಉದುಚತ್ ಸೂರ್ಯದೇವನ ತೊಕ್ಕನ. ರಚನೆ ನಾಗೇಶ್ ಕಾಲೂರು, ಹಾಡಿದ್ದಾರೆ ಮಂಗಳಾ ರವಿ.

ಕಾರ್ಯಕ್ರಮದ ಕಡೆಯಲ್ಲಿ ಶ್ರೀ ವೆಂಕಟೇಶ ಪದ್ಮಾವತಿಯರ ಕಲ್ಯಾಣ ಉತ್ಸವ, ರಚನೆ ಯು ಆರ್ ರುಕ್ಮಿಣಿ, ಗಾಯಕ

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ ಕಾರ್ಯಕ್ರಮ, ಪ್ರಸ್ತುತಿ ತುರುವನೂರು ಮಲ್ಲಿಕಾರ್ಜುನ ಎಂ ವಿ.

0: ವಾಣಿ ಸಮಯ 6:30:07. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
2: ಮಕ್ಕಳನ್ನು ಮಕ್ಕಳಾಗಿರಲು ಬಿಡಬೇಕಾಗಿದೆ. ಪ್ರತಿದಿನ ಮುಂಜಾನೆ ಪೇಟೆಯ ಹಾದಿ ಬೀದಿಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸಮವಸ್ತ್ರ ಧರಿಸಿ ಬೆನ್ನಿಗೆ ಭಾರವಾದ ಚೀಲಗಳನ್ನು ಹಾಕಿಕೊಂಡು ತಲೆ ತಗ್ಗಿಸಿ ಬೆನ್ನು ಬಾಗಿಸಿ ಆಟೋಗಳನ್ನು ಹತ್ತುವುದು, ಬಸ್ಗಳನ್ನು ಹತ್ತುವುದು, ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರ ಕೈ ಹಿಡಿದು ನಡೆದು ಶಾಲೆಗೆ ಹೋಗುವ ಚಿತ್ರಣ ಸಹಜವಾದುದು ಇಂದು. ಆದರೆ ಮಕ್ಕಳು ಅಲ್ಲಿಗೆ ಏಕೆ ಹೋಗುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ, ಏನು ಕಲಿಯುತ್ತಿದ್ದಾರೆ ಎನ್ನುವ ಪ್ರಶ್ನೆ ಸದಾ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಒಂದು ಕಾಲದಲ್ಲಿ ಅಂದರೆ ಸುಮಾರು 30-40 ವರ್ಷಗಳ ಹಿಂದೆ ಇದ್ದ ಶಾಲೆಗಳ ಚಿತ್ರಣವೇ ಬೇರೆ, ಇಂದಿನ ಶಾಲೆಗಳ ಚಿತ್ರಣವೇ ಬೇರೆಯಾಗಿದೆ. ಆದರೆ ಮಕ್ಕಳು ಮಾತ್ರ ಒಂದೇ, ಆದರೆ ಅವರು ಕಲಿಯುತ್ತಿರುವ ವಿಧಾನ ಮಾತ್ರ ಬೇರೆ ಬೇರೆಯಾಗುತ್ತದೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿಗೆ ಶಾಲೆಗೆ ಹೋಗುವುದೇ ದೊಡ್ಡ ಮಾತಾಗಿತ್ತು. ಅದರಲ್ಲಿ ಹುಡುಗಿಯರು ಹೈಸ್ಕೂಲ್ ವರೆಗೆ ಓದಿದರು ಎಂದರೆ ಅದು ಹೆಚ್ಚಿನ ಮಾತಾಗಿತ್ತು. ಇನ್ನು ಯುವಕರಲ್ಲಿ SSLC ಪಾಸ್ ಮಾಡಿದರೆ ದೊಡ್ಡ ವಿಜಯವನ್ನು ಸಾಧಿಸದಂತೆ ಆಗುತ್ತಿತ್ತು. ಆದರೆ ಇಂದಿನ ಚಿತ್ರಣವೇ ಸಂಪೂರ್ಣವಾಗಿ ಬೇರೆಯಾಗಿದೆ. ಮಕ್ಕಳು ಶಾಲೆಗೆ ಹೋಗಿ ಉತ್ತಮ ಅಂಕಗಳನ್ನು ತೆಗೆಯಬೇಕು ಎನ್ನುವ ಹಪಹಪಿ ತಂದೆ ತಾಯಿಗಳಲ್ಲಿ ನಿರಂತರವಾಗಿ ಕಾಡುತ್ತಿದೆ. ಮಕ್ಕಳು ಎಷ್ಟೇ ಅಂಕಗಳನ್ನು ತೆಗೆದರೂ ತಂದೆ ತಾಯಿಗಳಿಂದ ಬರುವ ಉತ್ತರ ಇನ್ನೂ ಒಂದಷ್ಟನ್ನು ಏಕೆ ತೆಗೆಯಲಿಲ್ಲ ಎನ್ನುವುದು. ಒಂದು ಕಾಲಕ್ಕೆ ಪಾಸ್ ಆಗುವುದೇ ದೊಡ್ಡ ವಿಷಯವಾಗಿದ್ದರೆ ಇಂದು 95 ಅಂಕಗಳಿಗಿಂತಲೂ ಹೆಚ್ಚು ತೆಗೆಯುವುದೇ ಸಾಮಾನ್ಯ ವಿಷಯವಾಗಿದೆ. ಹಾಗಾದರೆ ಒಂದು ಮಗು 99 ಅಂಕಗಳನ್ನು ತೆಗೆದಿದ್ದರೂ ಅವರ ತಂದೆ ತಾಯಿಗಳಿಂದ ಬರುವ ಮೊದಲ ಪ್ರಶ್ನೆ ಎಂದರೆ ಇನ್ನೂ ಒಂದು ಅಂಕ ಎಲ್ಲಿ ಹೋಯಿತು ಎಂದು. ಇದು ಒಂದು ರೀತಿಯದ್ದಾದರೆ ತಮ್ಮ ಮಕ್ಕಳನ್ನ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸುವುದು. ಎಷ್ಟೋ ವೇಳೆ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸಿದಾಗ ತನ್ನ ಮಗು ನೊಂದುಕೊಳ್ಳುತ್ತದೆ ಎನ್ನುವ ಸಾಮಾನ್ಯ

0: ನಾರವನ್ನು ಎಷ್ಟೋ ವೇಳೆ ಪೋಷಕರು ಮಾಡುವುದೇ ಇಲ್ಲ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾದದು. ಈ ಸೂಕ್ಷ್ಮವಾದ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹ ಎಷ್ಟು ಪ್ರಮಾಣದಲ್ಲಿ ನೊಂದುಕೊಳ್ಳುತ್ತದೆ ಎನ್ನುವುದನ್ನು ಸದಾ ತಂದೆ ತಾಯಿಗಳು ಯೋಚಿಸಬೇಕು. ಈ ಹಿಂದಿನ ಕಾಲದಲ್ಲಿ ಕುಟುಂಬಗಳ ಗಾತ್ರ ದೊಡ್ಡದಾಗಿತ್ತು. ಅವಿಭಕ್ತ ಕುಟುಂಬಗಳಿದ್ದ ಕಾಲಕ್ಕೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಸೋದರ ಮಾವ, ಅತ್ತೆ, ಸೊಸೆ, ಈ ಎಲ್ಲ ಸಂಬಂಧಗಳು ಒಂದೇ ಕಡೆ ಸಿಗುತ್ತಿದ್ದವು. ತನ್ನ ಕಷ್ಟಗಳನ್ನು ಹೇಳಿಕೊಳ್ಳಲು ಸಾಕಷ್ಟು ಮನಸ್ಸುಗಳು ಅವರ ಜೊತೆಯಲ್ಲಿ ಇರುತ್ತಿತ್ತು. ಆದರೆ ಇಂದು ಆಗಿರುವುದೇನು? ತಂದೆ ತಾಯಿಗಳು ಜೊತೆಯಾಗಿದ್ದರೆ ಅದನ್ನ ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಎಂದು ಕರೆಯಬಹುದಾದ ಹಂತದಲ್ಲಿ ನಾವು ನೀವು ಇದ್ದೇವೆ. ಹಾಗಾದ್ರೆ ತಂದೆ ತಾಯಿಗಳಿಗೆ ಇರುವ ಮಕ್ಕಳ ಸಂಖ್ಯೆಯಾದರೂ ಎಷ್ಟು? ಒಂದು ಅಥವಾ ಎರಡು? ಹಾಗಾದ್ರೆ ತನ್ನ ನೋವುಗಳನ್ನ, ನಲಿವುಗಳನ್ನ ಹಂಚಿಕೊಳ್ಳಲು ಈ ಹಿಂದೆ ಇದ್ದ ಮನಸ್ಸುಗಳು ಇಂದಿಲ್ಲ. ತನಗೆ ಏನೇ ನೋವಾದರೂ, ಏನೇ ಸಂತೋಷವಾದರೂ ತಂದೆ ತಾಯಿಗಳ ಜೊತೆಗೆ ಹಂಚಿಕೊಳ್ಳಬೇಕು. ಆ ತಂದೆ ತಾಯಿಗಳು ಸಹ ಒತ್ತಡದ ಜೀವನವನ್ನ ನಡೆಸುತ್ತಿದ್ದರೆ ಈ ಅವಕಾಶದಿಂದಲೂ ಸಹ ಮಕ್ಕಳು ವಂಚಿತರಾಗುತ್ತಾರೆ. ಹಾಗಾದ್ರೆ ಮಕ್ಕಳನ್ನ ಜೋಪಾನವಾಗಿ ಕಾಯಬೇಕಾದ, ಕಾಪಾಡಬೇಕಾದ, ಸಾಕಬೇಕಾದ ಕಲೆಗಾರಿಕೆ ಇಂದು ತಂದೆ ತಾಯಿಗಳಿಗೆ ಅಗತ್ಯವಾಗಿ ಬೇಕಾಗಿದೆ. ಮಕ್ಕಳನ್ನು ಹೆರುವುದು ಎಷ್ಟು ಮುಖ್ಯವೋ ಅವರನ್ನು ಜೋಪಾನ ಮಾಡುವುದು ಅಷ್ಟೇ ಮುಖ್ಯ ಎನ್ನುವ ಅಂಶವನ್ನ ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ. ಆದರೆ ಆಧುನಿಕ ಕಾಲದ ಒಳಗೆ ಬದುಕುತ್ತಿರುವ ನಾವು ನೀವು ಮಕ್ಕಳನ್ನ ನೋಡಿಕೊಳ್ಳುವ ಸಮಯದಲ್ಲಿ ಅವರಿಗೆ ಒಂದಷ್ಟು ಉಪಕರಣಗಳನ್ನ, ಯಾಂತ್ರಿಕವಾಗಿರುವಂತಹ ವಸ್ತುಗಳನ್ನ ಕೊಟ್ಟು ಸುಮ್ಮನಾಗುತ್ತಿದ್ದೇವೆ ಎಂಬುದನ್ನ ಗಮನಿಸಬೇಕು. ತುಂಬಾ ಅಳುತ್ತಿರುವ, ರಗಳೆ ಮಾಡುತ್ತಿರುವ ಮಗುವನ್ನು ಸಮಾಧಾನ ಪಡಿಸಲು ಹಿಂದಿನ ಕಾಲದಲ್ಲಿ ಹಾಡುಗಳನ್ನು, ಜೋಗುಳವನ್ನು, ಇನ್ಯಾವುದೋ ದೇಸೀಯ ಕ್ರೀಡೆಗಳನ್ನ ಆಡಲು ಪ್ರೋತ್ಸಾಹಿಸುತ್ತಿದ್ದರೆ, ಇಂದು ನಾವು ನೀವು ಮಾಡುತ್ತಿರುವ ಕೆಲಸ ಮಕ್ಕಳ ಕೈಗೆ ಮೊಬೈಲ್ ಅನ್ನು ಕೊಡುವ ಮೂಲಕ ನಮ್ಮ ಎಲ್ಲ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದೇವೆ. ಹಾಗಾದ್ರೆ ಮೊಬೈಲ್ ಯಾವ ರೀತಿಯ ಸಂಗಾತಿಯಾಗಿ ಮಗುವಿನ ಜೊತೆಗೆ ಇದೆ ಎಂಬುದನ್ನ ಒಮ್ಮೆ ಯೋಚಿಸಬೇಕು. ಆ ಮೊಬೈಲ್ನಲ್ಲಿ ನೋಡುತ್ತಿರುವ ಕಾರ್ಯಕ್ರಮಗಳಾದರೂ ಎಂತಹವು ಎಂಬುದನ್ನ ಗಮನಿಸಬೇಕಾದ ಅನಿವಾರ್ಯತೆ, ಅಗತ್ಯತೆ ಇದೆ. ಆರಂಭದಲ್ಲಿ ಈ ಮೊಬೈಲ್ ಕೊಡುವ ಕ್ರಿಯೆ ಸಹಜವಾದದ್ದು, ಸರಳವಾದದ್ದು ಎಂದು ಎನಿಸಿದರೂ ಬರಬರುತ್ತಾ ಈ ಮಗು ಮೊಬೈಲ್ನ ಜೊತೆಗೆ ಸಂಪೂರ್ಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಎನ್ನುವ ಸೂಕ್ಷ್ಮ ಅರಿವು ನಮ್ಮ ಪೋಷಕರಿಗೆ ಇರಬೇಕು.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:35:50. ಈಗ ರೈತರಿಗೆ ಸಲಹೆ.
3: 2026-27 ಸಾಲಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಸರ್ಕಾರ ಮಂಜೂರಾತಿ ನೀಡಿದೆ. ಬರ, ನೆರೆ ಅಥವಾ ಪ್ರವಾಹಗಳಿಂದ ಬೆಳೆ ಹಾನಿ ಉಂಟಾದಾಗ ಬೆಳೆ ವಿಮೆಗೆ ನೋಂದಾಯಿಸಿದಂಥ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡುವುದು ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಯೋಜನೆ ಅಡಿಯಲ್ಲಿ ರೈತರ ವಿಮಾ ಕಂತನ್ನು ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಮುಂಗಾರು ಹಂಗಾಮಿಗೆ ವಿಮಾ ಮೊತ್ತದ %2 ಅಂತ ಪರಿಗಣಿಸಲಾಗಿದೆ. ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಈ 2026-27 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚಿಸಲಾದಂಥ ಬೆಳೆಗಳಿಗೆ ಇಚ್ಛೆ ಇರುವಂತಹ, ಬೆಳೆ ಸಾಲ ಪಡೆದೇ ಇರುವಂತಹ ಮತ್ತು ಪಡ್ಕೊಂಡಿರುವಂತಹ ರೈತರು ಇದರ ಪ್ರಯೋಜನವನ್ನು ಪಡಿಬಹುದು ಮತ್ತು ಈ ವಿಮಾ ಯೋಜನೆಗೆ ನೋಂದಾಯಿಸಬಹುದು. ಬೆಳೆ ಸಾಲ ಪಡೆದೇ ಇರುವಂತಹ ರೈತರು ಅರ್ಜಿ ಜೊತೆಯಲ್ಲಿ ಭೂಮಿಯನ್ನು ಹೊಂದಿರೋದಕ್ಕೆ ದಾಖಲೆಯನ್ನು ಸಲ್ಲಿಸಬೇಕಾಗತ್ತೆ, ಅಂದರೆ ಪಹಣಿಯನ್ನು. ಇದ್ರ ಜೊತೆಗೆ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಮತ್ತು ಆಧಾರ್ ಸಂಖ್ಯೆಯನ್ನು ಕೂಡ ಕೊಡಬೇಕಾಗತ್ತೆ. ಬಿತ್ತನೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡೋದಕ್ಕೆ ಸಾಧ್ಯವಾಗದೇ ಇರೋದು. ಹಾಗೆಯೇ ಮಧ್ಯಂತರ ಬೆಳೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡಿರ್ತೀವಿ ಆದರೆ ಬೆಳೆ ಬೆಳೀತಾ ಇದ್ದಾಗ ಮಳೆ ಬರದಲೇ ಬೆಳೆ ಕೈಗೆ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ. ಹಾಗೆಯೇ ಕೆಲವೊಂದು ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪ ಅಂದರೆ ಕೆಲವೊಂದು ಗೊತ್ತಾದಂಥ ಸ್ಥಳಗಳಲ್ಲಿ ಮಾತ್ರ ಪ್ರಕೃತಿ ವಿಕೋಪ ಆದಾಗ, ಜೊತೆಗೆ ಈ ಕೊಯ್ಲಿನೋತ್ತರ ಬೆಳೆ ನಷ್ಟ, ನಾವು ಬೆಳೆ

0: ಕೊಯ್ಲಾದ ಮೇಲೆ ಬೆಳೆಯನ್ನು ಜಮೀನಿನಲ್ಲೇ ಬಿಟ್ಟಾಗ ಆಗುವಂತಹ ನಷ್ಟವನ್ನು ಕೂಡ ಈ ವಿಮೆಗೆ ಪರಿಗಣಿಸಲಾಗುತ್ತೆ. 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಾಗೆ ಇಂಡಸ್ ಅಂಡ್ ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ಬೆಳೆ ವಿಮೆ ಕಾರ್ಯಕ್ಕೆ ಆಯ್ಕೆ ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ರಾಷ್ಟ್ರೀಕೃತ ಬ್ಯಾಂಕು, ಗ್ರಾಮವನ್ ಕೇಂದ್ರಗಳು ಮತ್ತು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಸಲ್ಲಿಸಿ ನೋಂದಾಯಿಸ್ಕೋಬಹುದು. ಇನ್ನು ಮುಖ್ಯವಾಗಿ ಈ ಮುಂಗಾರು ಹಂಗಾಮಿನ ಬೆಳೆ ವಿಮೆಗೆ 2026-27 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ವಿವರಗಳು ಹೀಗಿದ್ದಾವೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗೆ ನೀರಾವರಿ ಭತ್ತಕ್ಕೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 108,600 ರೂಪಾಯಿ ಆಗಿರುತ್ತೆ. ವಿಮಾ ಮೊತ್ತ ಪ್ರತಿ ಎಕರೆಗೆ 43,950 ರೂಪಾಯಿ ಆಗಿರುತ್ತೆ. ಇದರ 2%ನ್ನು ರೈತರು ಪಾವತಿಸಬೇಕಾಗತ್ತೆ. ಇದು ಪ್ರತಿ ಹೆಕ್ಟೇರ್ಗಾದರೆ ಅಂದರೆ 2.5 ಎಕರೆಗೆ 2,172 ಆಗುತ್ತೆ. ಇನ್ನು ಪ್ರತಿ ಎಕರೆಗಾದರೆ 879 ಆಗುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ 14. ಮಳೆಯಾಶ್ರಿತ ಭತ್ತಕ್ಕಾದರೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 75,600 ರೂಪಾಯಿ ಆಗಿರುತ್ತೆ. ಪ್ರತಿ ಎಕರೆಗೆ 30,595 ರೂಪಾಯಿ ಆಗಿರುತ್ತೆ. ಇದರ 2%ಷ್ಟು ರೈತರ ಪಾಲಿನ ವಿಮಾ ಕಂತಾಗಿರುತ್ತೆ. ಅದು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,512 ರೂಪಾಯಿ ಆಗಿರುತ್ತೆ. ಅದೇ ಎಕರೆಗಾದರೆ 612 ರೂಪಾಯಿ ಆಗಿರುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ 14. ಮಳೆಯಾಶ್ರಿತ ಮುಸ್ಕಿನಜೋಳವನ್ನು ಕೂಡ ಅಧಿಸೂಚನೆ ಮಾಡಲಾಗಿದೆ. ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 67,500 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 27,317 ರೂಪಾಯಿ ಆಗಿರುತ್ತೆ. ಇನ್ನು ರೈತರ ಪಾಲಿನ ಶೇಕಡ ವಿಮಾ ಕಂತು 2%ಆಗಿರುತ್ತೆ. ಇದನ್ನು ರೂಪಾಯಿಗಳಲ್ಲಿ ಹೇಳೋದಾದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,350 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 546 ರೂಪಾಯಿ ಆಗಿರುತ್ತೆ. ಈ ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕೆ ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ 31 ಜುಲೈ ಆಗಿರುತ್ತೆ. ರೈತರು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂರಕ್ಷಣೆ ತಂತ್ರಾಂಶದಲ್ಲಿ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು. ಹಾಗೆಯೇ ತಾಲೂಕು ಮಟ್ಟದಲ್ಲಿರುವಂತಹ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡ್ಕೋಬಹುದು. ಹಾಗೆಯೇ ರೈತರ ಸಹಾಯವಾಣಿ 1800-4255-3553 ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಮಡಿಕೇರಿಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಇದೆ. ಇಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೋಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
2: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಡಿಕೇರಿ, ಸಮಯ 6:41:20. ಈಗ ಸ್ವರಂಭ ಧ್ವರಿಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಲ್ ವಸಂತ ಕುಮಾರಿ ಅವರ ಹಾಡುಗಾರಿಕೆ, ವರ ರಾಗಾಲಯ ತ್ಯಾಗರಾಜರ ಕೃತಿ, ರಾಗ ಚೆಂಚು ಕಾಂಭೋಜಿ ಆದಿತಾಳ.

ಇದುವರೆಗೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಲ್ ವಸಂತಕುಮಾರಿಯವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಹಾಗೂ ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಮೇಡಮ್ ಅವರು. ನಮಸ್ಕಾರ ಮೇಡಮ್.
2: ನಮಸ್ಕಾರ ಸರ್.
1: ಈಗ ಯಾವುದೇ ಒಂದು ಸಂಸ್ಥೆನಲ್ಲಿ ಎಲ್ಲೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಆಗಿರಬಹುದು, ಕೆಲಸಕ್ಕೆ ಮಹಿಳಾ ಉದ್ಯೋಗಿಗಳನ್ನ ತಗೊಂಡಿರ್ತಾರೆ ನೋಡೋಣ. ಅಲ್ಲಿ ಕೆಲವು ಬೆನಿಫಿಟ್ಸ್ ಗಳನ್ನ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನ ರಾಜೀನಾಮೆ ನೀಡಿ ಅಂತ ಒತ್ತಾಯ ಮಾಡ್ತಿರ್ತಾರೆ ಕೆಲಸಲ್ಲ ಅಂತ ಕೆಲವೊಂದು ಇದಾವೆ. ಈ ಒಂದು ಅಂಶ ಹೇಗೆ ಮೇಡಮ್, ಇದು ಕಾನೂನುಬದ್ಧ ಆಗತ್ತಾ? ಹೇಗೆ?
2: ಖಂಡಿತ ಇಲ್ಲ ಸರ್, ಫೋರ್ಸ್ ಮಾಡಬಾರ್ದು, ಅದು ಕಾನೂನುಬದ್ಧ ಆಗೋದಿಲ್ಲ. ಈ ಸಂದರ್ಭಕ್ಕೆ ತಕ್ಕನಾಗಿ ನಾನು ಹೇಳಬೇಕು ಅಂದ್ರೆ, ಮೆಟರ್ನಿಟಿ ಬೆನಿಫಿಟ್ಸ್ ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಗಳನ್ನ ಟರ್ಮಿನೇಟ್ ಮಾಡೋದು ಉಂಟು. ಸೊ ಈಗ ಏನಾಗತ್ತೆ, ಡೆಲಿವರಿ ಆದ್ಮೇಲೆ ಪೋಸ್ಟ್ ಲೀವ್ ಮತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಲೀವ್ ಕೊಡಬೇಕು, ಪೋಸ್ಟ್ ಲೀವ್ ಕೊಡಬೇಕು ಅಂತ ಎಲ್ಲ ಕಾನೂನು ಇರೋದ್ರಿಂದ ಮ್ಯಾನೇಜ್ಮೆಂಟ್ ಏನಿರತ್ತೆ, ಅವರು ಟರ್ಮಿನೇಟ್ ಮಾಡಿದ್ರೆ ಅವರು ಈ ಬೆನಿಫಿಟ್ಸ್ ನ ಕೊಡಬೇಕಾಗತ್ತೆ, ಅದಕ್ಕೆ ಪ್ರೆಷರೈಸ್ ಮಾಡ್ತಾರೆ, ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಪ್ರೆಷರೈಸ್ ಮಾಡ್ತಾರೆ. ಇಂಥ ಒಂದು ಪ್ರೆಷರ್ಗೆ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ಅವರು ಖಂಡಿತ ಕಾನೂನು ಮೊರೆ ಹೋಗ್ಬೋದು. ಇದನ್ನ ಲೇಬರ್ ಕೋರ್ಟ್ಗೆ ಕೂಡ ಅವರು ಕೇಸನ್ನ ದಾಖಲೆ ಮಾಡಬಹುದು. ಹಾಗೆ ಅವ್ರ ಮಧ್ಯೆ ಏನಾದರೂ ಕಾಂಟ್ರಾಕ್ಟ್ ಇದ್ರೆ ಸಿವಿಲ್ ಕೋರ್ಟಲ್ಲೂ ಕೂಡ ಇವರು ಕೇಸನ್ನ ದಾಖಲೆ ಮಾಡಬಹುದು, ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ಸ್ ಇದ್ದಾಗ.
1: ಈಗ ಹೆರಿಗೆ ರಜೆ ಆಗಿರಬಹುದು ಮತ್ತು ಇನ್ನಿತರ ಈಗ ಇತ್ತೀಚೆಗೆ ಸೇರ್ಪಡೆ ಆದಂತ ರಜೆ, ತಿಂಗಳಿಗೆ ಒಂದು ರಜೆ ಅಂತ ಹೇಳಿ ಏನ್ ಮಾತಾಡ್ತಾ ಇದೀವಿ ನಾವು, ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಂತರ ದಿನಗಳಲ್ಲಿ ನೀವು ಯಾವುದೇ ರೀತಿಯಾದ ನಿರಾಕರಣೆ ಮಾಡೋಂಗಿಲ್ಲ.
2: ಈಗ

0: 180 ಡೇಸ್ ಕಂಪ್ಲೀಟ್ ಆಗಿದ್ರೆ ಪೂರ್ತಿ ಮೆಟರ್ನಿಟಿ ಬೆನಿಫಿಟ್ಸ್ ಎಲ್ಲ ಅವರಿಗೆ ಸೇರ್ಬೇಕು.
1: ಕಂಪನಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಅನೇಕ ಕೌಶಲ್ಯಗಳಲ್ಲಿ ಏನಾದ್ರೂ ಕೊರತೆ ಬಂದಾಗ ನಾವು ಆ ವರ್ಕ್ ಮಾಡ್ಲಿಕ್ಕೆ ಫಿಟ್ ಅಂತ ಇರಲಾರ್ದಾಗ
0: ಟರ್ಮಿನೇಟ್
1: ಅವ್ರು ಮಾಡ್ತಾರೆ. ಅವಾಗ ಅದಕ್ಕೆ ನಾವು ಆ ಉದ್ಯೋಗಕ್ಕೆ ನಾವು ಸೂಕ್ತ ವ್ಯಕ್ತಿ ಅಲ್ಲ ಅಂತೇಳಿ ಅನಿಸುತ್ತೆ, ಅದು ಬೇರೆ. ಆದ್ರೆ ನಮ್ಮಿಂದನೆ ರಾಜೀನಾಮೆ ಸದ್ಯಕ್ಕೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನ ಬೇಕಾದ್ರೆ ಕೊಟ್ಬಿಟ್ಟು ನೀವು ಕೊಟ್ಬಿಡಿ ಸುಮ್ನೆ, ನಮ್ಗೆ ಆಗಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಕೊಡಿಸೋದಿದೆಯಲ್ಲ, ಅದು ಒಂಥರ ಸಂಚು ಮಾಡ್ದಂಗ ಆಗುತ್ತೆ.
0: ಸಂಚು ಮಾಡ್ದಂಗೆ ಖಂಡಿತ, ಅದಕ್ಕೆ ಪ್ರೆಷರೈಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಕಾನೂನು
1: ತಪ್ಪು ಒಪ್ಪಿಗೆ ಟೈಪ್ ಮಾಡಿಸ್ಬಿಟ್ಟು ಅವ್ರ ಕಡೆಯಿಂದನೇ ಮಾಡಿ ಅವರಿಗೇ ಗೂಬೆ ಕೂರಿಸೋದು ನೀವು ಹೇಳ್ದಂಗೆ, ಅದೆಲ್ಲ ಆಗಬಾರ್ದು. ಯಾವುದೇ ಕೆಲಸ ಇರಬಹುದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಮತ್ತು ಸರಿಯಾಗಿ ಕೆಲಸ ಮಾಡ್ತಿದ್ರು ಕೂಡ ಈ ಎಲ್ಲ ಕೆಲವು ಬೆನಿಫಿಟ್ಗಳನ್ನು ಕೊಡಬೇಕಾಗತ್ತೆ, ಕೆಲವು ಸೌಲಭ್ಯಗಳನ್ನು ನೀಡಬೇಕಾಗತ್ತೆ, ತುಂಬಾ ರಜೆಗಳನ್ನು ನೀಡಬೇಕಾಗತ್ತೆ, ಅವರಿಂದ ನಮಗೆ ತುಂಬಾ ನಷ್ಟ ಆಗುತ್ತೆ ಅಂತ ಹೇಳಿ ಆ ವಿಚಾರಗಳನ್ನು ಮಾಡೋಂಗಿಲ್ಲ.
0: ಖಂಡಿತ,
1: ತಾವು ಹೇಳಿದಂಗೆ 180 ದಿನ, ಆರು ತಿಂಗಳ ಕೆಲಸದ ನಂತರ ಬೇಕಾದ್ರೆ ಅವರು ಈ ತರ ತಾಯ್ತನಕ್ಕೆ ಅವರು ಅರ್ಹರಾದ್ರೆ
0: ಎಲ್ಲ ಬೆನಿಫಿಟ್ಸ್ ಅವರಿಗೆ ಕೊಡಬೇಕಾಗತ್ತೆ ಅಂತ ಹೇಳಿ
1: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಸಂದರ್ಶಿನಿ ಮೇಡಮ್ ಅವರೇ, ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:50 ಈಗ ವಾಣಿಜ್ಯ ಪ್ರಕಟಣೆಗಳು.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ। ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ।
4: ಮೈಸೂರ್ ಸ್ಯಾಂಡಲ್
5: ನೋಡು, ಇದೇ ನಮ್ ಫೇವರೇಟ್ ಸೋಪ್। ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್।
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು। ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು। ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ। ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ। ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ।
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ।
8: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್। ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್। ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು।
9: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು।
10: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ। ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ। ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ।
9: ಹಾಗಾದ್ರೆ ಇವತ್ತೇ ಹೋಗೋಣ
11: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ।
12: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ। ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ। ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು।
13: ಬಡಗರಕೇರಿ ಶ್ರೀ ಮೃತ್ಯುಂಜಯ ದೇವಸ್ಥಾನದ ನೂತನ ಗರ್ಭಗುಡಿಯಲ್ಲಿ ದೇವರ ಬಿಂಬ ಪುನಃ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ।

0: ಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತಿದ್ದು ಇಂದು ಬೆಳಿಗ್ಗೆ ಗಣಪತಿ ಹೋಮ, ತತ್ವಹೋಮ, ತತ್ವಕಲಶ ಪೂಜೆ, ಬೆಳಿಗ್ಗೆ 9:09 ಸಲ್ಲುವ ಸಿಂಹ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಮೃತ್ಯುಂಜಯ ದೇವರ ಬಿಂಬ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, ಜೀವಕಲಶಾಭಿಷೇಕ, ಶಿಖರ ಪ್ರತಿಷ್ಠೆ, ತತ್ವಕಲಶಾಭಿಷೇಕ, ಮಧ್ಯಾಹ್ನ 1:30 ಮಹಾಪೂಜೆ, ಮಂತ್ರಾಕ್ಷತೆ ನಡೆಯಲಿದೆ. ವಿಶೇಷ ಸೂಚನೆ, ಇಂದು ನಿತ್ಯ ನಡೆಯುವ ವಿಶೇಷ ಪೂಜೆಗಳು ಇರುವುದಿಲ್ಲ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು, ಊರಿನ ಸರ್ವರು ಕೋರಿದ್ದಾರೆ.
1: ಆಕಾಶವಾಣಿ ಮಡಿಕೇರಿ, ಪ್ರಿಯ ಶ್ರೋತೃಗಳೇ, ಈ ಬೆಳಿಗ್ಗೆ 8:50 ಕಗ್ಗದ ಸಿರಿ. ಇದಕ್ಕೂ ಮೊದಲು 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಇವೆರಡೂ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆ. 10:30 ಗಾನ ಬಜಾನ. 11:00 ನನ್ನದೇಯ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಇದಕ್ಕಾಗಿ ಕೇಳುಗರು ಸಂಪರ್ಕಿಸಲು ಸಂಖ್ಯೆ 2285558 ಅಥವಾ 2281219. STD ಕೋಡ್ ಸಂಖ್ಯೆ 08272. ಆಕಾಶವಾಣಿ ಮಡಿಕೇರಿ ಈಗ ವೇಳೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.

0: ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡ್ ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
7: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
8: ಎಲ್ಲೆಡೆ ತುಂಬಿದೆ ಆನಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರಿ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ. ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್

ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ದ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029ರೊಳಗೆ 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150ಕ್ಕೂ ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿಸಬೇಕು, ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ, ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಡಿಸಿಸಿಇಒಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು, ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು, ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು, ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಶೇಕಡ 89.61% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ಒಂದು ಕೋಟಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. 10 ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ ಜುಲೈ 15ರಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಆರಂಭಕ್ಕೆ ಚಾಲನೆ ನೀಡಿದ ಅವರು, ಕಾರ್ಖಾನೆ ಸುಸ್ಥಿತಿಯಲ್ಲಿದ್ದು ಎ ಮಿಲ್ನಲ್ಲಿ ಕಬ್ಬು ನುಡಿಸಲಾಗುವುದು. ಪ್ರತಿನಿತ್ಯ 5,000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎ ಮಿಲ್ ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 5.44 ಲಕ್ಷ ಟನ್ ಕಬ್ಬನ್ನು ರೈತರಿಂದ ಖರೀದಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನವೆಂಬರ್ ಅಂತ್ಯದೊಳಗೆ ಎಲ್ಲ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಈ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ದತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲೇ ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಬರಿಕೇರಿ ಕೇಳುವರೆ, ಈಗ ವೇಳೆ 7:16:25. ಈಗ ಜಾಹೀರಾತುಗಳು.
2: At Coorg Institute of Technology, Bonnampet, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
6: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟ್ ರಾಮದನ್ 9844-8199.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
11: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
13: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
15: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
16: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ.
17: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
18: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
19: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
20: ಮಡಿಕೇರಿಯ ಪ್ರತಿಷ್ಠಿತ SLA ಫಿನ್ಸರ್ವ್ ನಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್, ಮೇಲ್ ಅಂಡ್ ಫಿಮೇಲ್, ಡಾಟಾ ಆಪರೇಟರ್, ಫಿಮೇಲ್ ಕ್ಯಾಂಡಿಡೇಟ್ಸ್ ಬೇಕಾಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಇರುವವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 9886999388.
21: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
22: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
23: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
24: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
25: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
26: ಜುಲೈ 3 ಮರಣಪಟ್ಟ ಹಾಲುಗುಂದ ಗ್ರಾಮ ಪಂದಿಕಂಡ ಯತೀಶ್ ಜಯಕುಮಾರ್ ಅಂಡ ಮಾದ ಕಾರ್ಯ ಇದೇ 11 ಚೆನ್ನಿಯಾಚೆ ಪೊಲಕ 12 ಅಂಡ ಸ್ವಂತ ಮನೇಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ್ದು ಬರೋನುಂದು ಅಂಡ ಪೊಣ್ಣು ಪಂದಿಕಂಡ ಗೀತಾ ಸರಸ್ವತಿ ಸಂಸಾರ ಪಿಂಜ ಒಕ್ಕಕಾರ ಕಟ್ಟಡಿತ.
27: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ PG ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338599112.
28: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
29: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
28: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
30: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
1: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
1: ಹೌದಾ? ಇಲ್ಲಿ ಪೇಪರ್ ಕೊಡು. ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?

0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಪ್ಪಪ್ಪಾ, ಇಲ್ನೋಡೆ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.

0: or 9606084066.
1: Sweet Home Reality, your trusted partner in real estate.
2: Bhima Furniture ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣ ಅವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ವಿಟ್ಟಂಗಾಲ, ವಿರಾಜಪೇಟೆ.
3: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
1: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಸುಳ್ಯದ ಕೆವಿಜಿ ಐಟಿಐ ನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾ ಅರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7760240537.
5: ಮಡಿಕೇರಿಯ SLA ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ. SLA ಡಿಜಿಟಲ್ ಹಬ್ ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ. ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
6: ಬಡಗರಕೇರಿ ಶ್ರೀ ಮೃತ್ಯುಂಜಯ ದೇವಸ್ಥಾನದ ನೂತನ ಗರ್ಭಗುಡಿಯಲ್ಲಿ ದೇವರ ಬಿಂಬ ಪುನಃ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತಿದ್ದು, ಇಂದು ಬೆಳಿಗ್ಗೆ ಗಣಪತಿ ಹೋಮ, ತತ್ವಹೋಮ, ತತ್ವಕಲಶ ಪೂಜೆ, ಬೆಳಿಗ್ಗೆ 9:09 ಸಲ್ಲುವ ಸಿಂಹ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಮೃತ್ಯುಂಜಯ ದೇವರ ಬಿಂಬ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, ಜೀವಕಲಶಾಭಿಷೇಕ, ಶಿಖರ ಪ್ರತಿಷ್ಠೆ, ತತ್ವಕಲಶಾಭಿಷೇಕ, ಮಧ್ಯಾಹ್ನ 1:30 ಮಹಾಪೂಜೆ, ಮಂತ್ರಾಕ್ಷತೆ ನಡೆಯಲಿದೆ. ವಿಶೇಷ ಸೂಚನೆ, ಇಂದು ನಿತ್ಯ ನಡೆಯುವ ವಿಶೇಷ ಪೂಜೆಗಳು ಇರುವುದಿಲ್ಲ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು, ಊರಿನ ಸರ್ವರು ಕೋರಿದ್ದಾರೆ.
7: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:25:42. ಈಗ ಎಸ್ ಜಾನಕಿ ಅವರು ಹಾಡಿರುವ ಮಾಲತಿ ಮೊಯ್ಲಿ ಅವರ ರಚನೆಯ ಒಂದು ಭಾವಗೀತೆಯನ್ನು ಕೇಳೋಣ. ಎಲ್ಲೆಲ್ಲೂ ಶಿಲೆಯಲ್ಲೂ ನೆನೆದವರ ಮನದಲ್ಲೂ.

ಸಂಗೀತ ಕಟ್ಟಿಯವರು ಹಾಡಿದ ಮಾಲತಿ ಮೊಯ್ಲಿ ಅವರ ರಚನೆಯನ್ನ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 7:30 ಕೊಡಗು ಕುಶಾಲನಗರ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
3: ನಮ್ ಜೊತೆನಲ್ಲಿದ್ದಾರೆ ಡಾಕ್ಟರ್ ಅಮೂಲ್ಯ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಫ್ರಮ್ ಮಣಿಪಾಲ್ ಹಾಸ್ಪಿಟಲ್. ಡಾಕ್ಟರ್, ಈ ಫೈಬ್ರಾಯ್ಡ್ಸ್ ನ ಸಿಂಪ್ಟಮ್ಸ್ ಏನೇನಿರುತ್ತೆ?
4: ಫೈಬ್ರಾಯ್ಡ್ಸ್ ಅಂದ್ಮೇಲೆ ಅದಕ್ಕೆ ಸಮಟೈಮ್ಸ್ ಇಟ್ ಇಸ್ ಎ ಸಿಂಪ್ಟಮ್ಯಾಟಿಕ್, ಏನು ಇಲ್ಲದೇನೂ ಫೈಬ್ರಾಯ್ಡ್ಸ್ ಇರುವಂತ ಕಂಡೀಷನ್ಸ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಸಿಂಪ್ಟಮ್ಸ್. ಏನ್ ಸಿಂಪ್ಟಮ್ಸ್ ಅಂದ್ರೆ, ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗೋದು ಪೀರಿಯಡ್ಸ್ ಟೈಮ್ ಅಲ್ಲಿ, ಅಥವಾ ತುಂಬಾ ಜಾಸ್ತಿ ಪೇನ್ ಬರೋದಾಗಿರ್ಬೋದು, ಅಥವಾ ಸಮಟೈಮ್ಸ್ ಪ್ರೆಷರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅದು ತುಂಬಾ ದೊಡ್ಡದಾದಾಗ ಏನಾಗುತ್ತೆ, ಅದು ಬ್ಲಾಡರ್ ಮೇಲೆ ಅಥವಾ ಇಂಟೆಸ್ಟೈನ್ ಮೇಲೆ ಪ್ರೆಷರ್ ಹಾಕಿದಾಗ ಯೂರಿನ್ ಮತ್ತೆ ಮತ್ತೆ ಹೋಗ್ಬೇಕು ಅನ್ಸೋದು, ಅಥವಾ ಕಾನ್ಸ್ಟಿಪೇಷನ್ ಆಗುವಂತ ಕಂಡೀಷನ್ಸ್ ಇರ್ಬೋದು, ಆರ್ ಸಮಟೈಮ್ಸ್ ಇನ್ ದ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಇನ್ಫರ್ಟಿಲಿಟಿ ಕಂಡೀಷನ್ಸ್ ಅನ್ನು ಕಾಸ್ ಮಾಡುತ್ತೆ.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ಪ್ರೀತಿಯ ಮಕ್ಕಳೇ, ದೇಶಭಕ್ತಿ ಗೀತೆಗಳನ್ನ ಆಲಿಸಲು ಒಂದು ವೇದಿಕೆ
6: ಸೌಹಾರ್ದ ಸೌರಭ.
5: ಭಾಷೆ, ಧರ್ಮ, ನಂಬಿಕೆ ಆರಾಧನೆಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಮೂಡಿದಾಗಲೇ ನೆಮ್ಮದಿ.
6: ಸೌಹಾರ್ದ ಸೌರಭ.

0: ಇದು ದೇಶಭಕ್ತಿ ಗೀತೆ. ಮಕ್ಕಳೇ, ನೀವು ಕೂಡ ದೇಶಭಕ್ತಿ ಗೀತೆಯನ್ನ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ಅಲ್ಲದೆ ಕನ್ನಡ ರಾಜ್ಯೋತ್ಸವಗಳಲ್ಲಿ ಹಾಡ್ತಾ ಇರ್ತೀರಿ. ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡಬಹುದು ಸೌಹಾರ್ದ ಸೌರಭದಲ್ಲಿ.
1: ಸೌಹಾರ್ದ ಸೌರಭ
0: ದೇಶಭಕ್ತಿ ಗೀತೆಗಳನ್ನಾಧರಿಸಿದ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10:00 to 10:30 ನೇರ ಫೋನ್ ಇನ್ ಕಾರ್ಯಕ್ರಮ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಮಕ್ಕಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
1: ಸೌಹಾರ್ದ ಸೌರಭ
2: ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.

0: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೆಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026, 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ

0: ಶೇಕಡಾ 7ರಷ್ಟು ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ ಶೇಕಡಾ 6.4ಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ ಶೇಕಡಾ 3ರಷ್ಟು ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ ಶೇಕಡಾ 3.4ಕ್ಕೆ ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ ಎರಡನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ ಶೇಕಡಾ 4.6ರಷ್ಟಿದ್ದು, ಮುಂದಿನ ವರ್ಷ ಅದು ಶೇಕಡಾ 4.1ಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ ಶೇಕಡಾ 2.3 ಮತ್ತು ಮುಂದಿನ ವರ್ಷ ಶೇಕಡಾ 2.2ರಷ್ಟು ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ

0: ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟನ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ಣವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:45:52. ನಿಧಾನಸುದ್ದಿ. ಮೂಲತಃ ಚೆಟ್ಟಿಮಾನಿ ಕುಂದಚೇರಿ ಗ್ರಾಮದ ಮಡಿಕೇರಿಯ ಹೊಸ ಬಡಾವಣೆಯ ನಿವಾಸಿ ಪೊಂದೆಟ್ಟಿ ಲೋಕಪ್ರಸಾದ್ ಅವರ ಮಗಳು ತೀರ್ಥಶ್ರೀ ಅವರು ನಿನ್ನೆ ನಿಧನರಾಗಿದ್ದಾರೆ. 26 ವರ್ಷ ಪ್ರಾಯದ ಪೊಂದೆಟ್ಟಿ ತೀರ್ಥಶ್ರೀ ಅವರ ಅಂತ್ಯಕ್ರಿಯೆ ನಾಳೆ ಶುಕ್ರವಾರ ಮಧ್ಯಾಹ್ನದೊಳಗೆ ಮಡಿಕೇರಿಯ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ಚೇರಂಬಾಣೆ ಬೆಂಗೂರು ಕಾರಳನ ಪೊಂದಚೆಟ್ಟಿರ ಪೌತಿ ರಾಜಾ ಚಿಂಡಪ್ಪ ಐಂಡ ಮೋವು ವಿನು ಐಂಗ ನಿನಾಂದ್ ಮರಣಪಟ್ಟಿತ್ತು. 50 ಬೈತ್ರ ಪೊಂದಚೆಟ್ಟಿರ ವಿನು ಐಂಡ ಆಕಿರಿ ಕಾರ್ಯ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳುತ್ತು. ಇಂದು ಮಜ್ಜನ 12 ಗಂಟೆಗೆ ನಡಪ. ಚಟ್ಟಳ್ಳಿ ಕಾರಳನ ಬಟ್ಟಿರ ವೇಣು ನಾಚಪ್ಪ ಐಂಡ ಪೊಣ್ಣು ಉಷಾ ಐಂಗ ಇಂದು ಪೊಲಂಜತಿಕ್ಕೆ ಮರಣಪಟ್ಟಿತ್ತು. 69 ಬೈತ್ರ ಬಟ್ಟಿರ ಉಷಾ ನಾಚಪ್ಪ ಐಂಡ ತಾಮನೆ ಆರ್ಜಿ ಕಬ್ಬಚ್ಚಿರ ಆಕಿರಿ ಕಾರ್ಯ ಇಂದು 54 ಗಂಟೆಗೆ ಸ್ವಗ್ರಾಮತ್ತು ನಡಪ. ಬಾಳುಗೋಡು ಕಂಡಿಮಕ್ಕಿ ಗ್ರಾಮದ ಅರಮನೆ ಪಾಲೆಯರ ಪಿಬಿ ಗೋಪಾಲ ಅವರ ತಾಯಿ ಪಿಬಿ ಅಮ್ಮಿ ಅವರು 97ನೇ ವರ್ಷದಲ್ಲಿ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಪಿಬಿ ಅಮ್ಮಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ.
2: ಲಿಯೋರಾ ಗೋಲ್ಡ್ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
5: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
6: ಅಷ್ಟು ದೂರ ಯಾಕೆ? ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್

0: ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ.
1: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
0: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
1: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
0: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
0: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
1: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
2: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900901282
4: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
8: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
9: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
0: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
10: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
11: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
12: ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪಂಡ ಕವನ್ ಕಾರ್ಯಪ್ಪ. ಸುದ್ದಿರ ವಿವರ: ಕೊಡವ ಜಾನಪದ ಸಾಹಿತ್ಯ ಕೊಡವ ಸಂಸ್ಕೃತಿರ ಮೂಲಾಧಾರ. ಪಂಡು ಪಂಡ ಕಾಲತೆಂಜೆ ಬಾಯಿಂಜೆ ಬಾಯಿಗೆ ಬಂದು ಕೊಡವ ಜಾನಪದ ಸಾಹಿತ್ಯ ಇಡೀ ಜನಾಂಗದರ ಪೆರ್ಮೆಗೆ ಸಾಕ್ಷಿಯಿಂದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷಗಳನ್ನು ಅಜ್ಜಿನ ಕಂಡ ಮಹೇಶ್ ನಾಚಯ್ಯ ಎಣಿಚೆ. ಅಕಾಡೆಮಿರ ಆದನೆಯಲ್ಲಿ ಪೊನ್ನಂಪೇಟೆ ಕಗ್ಗಟ್ಟನಾಡು ಪಿರಿಯ ನಾಗರಿಕರ ವೇದಿಕೆಯಲ್ಲಿ ನಡೆದ 12th ಕೊಡವ ಪುಸ್ತಕ ಪತ್ತಾಯ ತೊರಪ ಕಾರ್ಯಕ್ರಮದಲ್ಲಿ ಕೂಡಿಯಾಡುವಂಜೆ ಅವು ತಕ್ಕ ಬಂದದ್ದು. ಏರಪಾಲು ಜನಕ್ಕೆ ಇಂದೇಕೂ ಕೊಡವ ಪಾಜೆ ಸಾಹಿತ್ಯ ಸಂಸ್ಕೃತಿರ ಮಿದ ಆಳವಾನ ಅಭಿಮಾನ ಇಲ್ಲದ ಬೇಜಾರತ್ರ ವಿಷಯ. ಆಚಂಗೆ ಪಂಡುಕಾಲತೆ ಜರ್ಮನಿ ಇಂಗ್ಲೆಂಡ್ರ ವಿದ್ವಾಂಸಂಗ ಕೊಡವ ಪಾಜರ ವಿಚಾರದ ಕುತೂಹಲ ಪಿಂಜ ಆಶ್ಚರ್ಯ ಪಟ್ಟಂಡ ಅಧ್ಯಯನ ಮಾಡಿತು. ಅಕ್ಕಲೆ ಪಾಜರ ವಿಚಾರದ ಪಿಂಜ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪುಸ್ತಕ ಎಳೆದಿತ್ತು. ಇನ್ನತ ಪುಸ್ತಕದನ್ನ ಪುಸ್ತಕ ಪತ್ತಾಯದ ಸಂಗ್ರಹ ಮಾಡಿತಬೇಕೊಂಡು ಎಣಿಚೆ. ಮುಖ್ಯ ಬಿಂದು ಆಯಿತು ಕೂಡಿಯಾಡಿತಿಂಜೆ ನಿವೃತ್ತ ಮುಖ್ಯ ಶಿಕ್ಷಕಗಳನ್ನು ಚಿರಿಯ ಪಂಡ ರುಕ್ಮಿಣಿ ನಾಣಯ್ಯ ತಕ್ಕ ಪುರಿವಂಜೆ. ಸಂಸ್ಕೃತ ನಂಗಡ ದೇಶದಲ್ಲುಳ್ಳ ಒಂದು ಮಾದರಿಕ ಎಲ್ಲ ಪಾಜಿಗೂ ಮೂಲ. ಇನ್ನತ ಸಂಸ್ಕೃತದನ್ನ ಅಂದಕಾಲದ ಎಲ್ಲರೂ ಪರ್ಯೋನಕ್ಕೆ ಇಂಚಿಲೆ ಅನ್ನನಾಯ್ತು ಇಂದು ಸಂಸ್ಕೃತ ಪರ್ಯೋಯಂಗಳೇ ಇಲ್ಲತಾಯ್ತು ಎಂದು ಎಣಿಚೆ. ವೇದಿಕೆಯ ಅಧ್ಯಕ್ಷೆ ಕೊಟ್ಟುಕತ್ತೀರ ಸೋಮಣ್ಣ, ಕಾರ್ಯಕಾರ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ, ಫಾರೆಸ್ಟ್ ಕಾಲೇಜರ ನಿವೃತ್ತ ಡೀನ್ ಡಾಕ್ಟರ್ ಚೆಪ್ಪುಡಿರ ಕುಶಾಲಪ್ಪ, ಪೊನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ ಕೊಡದನಕ್ಕೆ ಬೋರೆ ಬೋರೆ ಕನಪಟ್ಟ ಬೆಂದುವ ಇಂಜತ್. ಜಿಲ್ಲೆರ ಪ್ರವಾಸಿ ಜಾಗ ಆಯ್ತುಳ್ಳ ಮಡಿಕೇರಿರ ರಾಜಾ ಸೀಟ್ಗೆ ಪ್ರವಾಸಿಯಕ್ಕೆ ಪಿಂಜ ಸಾರ್ವಜನಿಕಕ್ಕೆ ಹೋಗಕ್ಕೆ ನಿಷೇಧ ಮಾಡಿತ್ತು.

0: ಮಳೆನುಂಡ ಮಡಿಕೇರಿ ವ್ಯಾಪ್ತಿಯಲ್ಲಿ ಭೂಮಿ ಕುಡಿದಿದ್ದುಳ್ಳ ಹಿನ್ನೆಲೆಯಲ್ಲಿ ಈ ಕ್ರಮ ತಂಡಿತೆ ಎಂದು ಜಿಲ್ಲಾಧಿಕಾರಿ ಎಂಡಿತೆ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಪೋಪ ರಸ್ತೆ ಕರೆಯಲು ಭೂಮಿ ಕುಡಿದು ಪೋನ ಹಿನ್ನೆಲೆಯಲ್ಲಿ ಇದಕ್ಕ ಖಾಸಗಿ ಪಿಂಜ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಿಂದ ಪೋಪನತ್ತ ಎಲ್ಲ ವಾಹನ ರಾಜಸಿರಿಟ್ ರಸ್ತೆ ಕಲೆ ಪೋಪಕ ವ್ಯವಸ್ಥೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ವಾಹನ ಹತ್ರ ಸಂಚಾರ ಜಾಸ್ತಿ ಅಪ್ಪ ಸಾಧ್ಯತೆ ಬಗ್ಗೆ ಪಿಂಜ ಸಾರ್ವಜನಿಕರಿಗೆ ತೊಂದರೆ ಅಪಕಾಗದ ಅನ್ನೋ ಉದ್ದೇಶದ ರಾಜಸಿರಿಟ್ ಪ್ರವೇಶಕ್ಕೆ ನಿಷೇಧ ಮಾಡಿತು ಎಂದು ಎಣ್ಣಿತೆ. ಕೊಡಗು ಜಿಲ್ಲೆಯಲ್ಲಿ ಮತದಾರಂಗಡ ಪಟ್ಟಿರ ವಿಶೇಷ ಪರಿಷ್ಕರಣಕ್ಕೆ ಸಂಬಂಧಪಟ್ಟನಕ್ಕೆ ಶೇಕಡ 83.3 ದಂಡ ಮುಂದೆ ನಮೂನೆ ಕೊಡ್ತಿದ್ದಾಯಿತು. ನಿಟ್ಟೂರು ಗ್ರಾಮ ಪಂಚಾಯತಿಂಜ 25 ಕಿಲೋಮೀಟರ್ ದೂರವುಳ್ಳ ನಗರ ಒಳಹಾಡಿಲು 100% ಸಾಧನೆ ಮಾಡಿದ ಆದ್ಯ ವಾರ್ಡ್ ಆಯಿತು. ಅಲ್ಲಿ ಹತ್ರ ಬೂತ್ ಅಧಿಕಾರಿ TD ಪೂರ್ಣಚವು ಮಾಹಿತಿ ಕೊಡ್ತಿತ್ತು. ಕುಶಲ್ನಗರ ವಲಯ ಅತ್ತೂರು ವ್ಯಾಪ್ತಿಗೆ ಕೊಡುವನತ್ತ ಅಂದಗೋವೆ ಗ್ರಾಮದಲ್ಲಿ ಕಾಡಾನೆಯಳ ಕಾಡು ಕೊಡ್ಚಿಡುವ ಕಾರುಬಾರನ ಕುಶಲ್ನಗರ ವಲಯ ಅರಣ್ಯಾಧಿಕಾರಿಯರ ಮುಂದಾಳ್ತನತ್ತ ಇಲಾಖೆ ಕಾರಪಿಂಜ ಕ್ಷಿಪ್ರ ಕಾರ್ಯಾಚರಣೆ ತಂಡಕಾರ ನಡೆದಚಿ. ಜಿಲ್ಲೆಯಲ್ಲಿ ಕಂಜ 4 ದಿನದಿಂದ ಏರ ಮಳೆ ಪುಜ್ಜಂಡುಳ್ಳ ಹಿನ್ನೆಲೆಯಲ್ಲಿ ಕುಂದು ಪಿಂಜ ಪೊಳಕರೆಯಲ್ಲಿ ವಾಸ ಮಾಡಿಡು ಜಿಲ್ಲಾಡಳಿತ ಸೂಚನೆ ಮಾಡಿದ್ದುಳ್ಳ ರಕ್ಷಣೆ ಉಳ್ಳ ಜಾಗಕ್ಕೆ ಪೋಯಿತು ಆಶ್ರಯ ಪಡೆದುಕೊಂಡು ಶಾಸಕಗಳನ್ನು ಅಜ್ಜಿ ಕೊಟ್ಟಿರ ಪೊನ್ನಣ್ಣ ಮನವಿ ಮಾಡಿತು. ತಂಗಡ ಚಾಕು ಪ್ರಾಣಿಯಕ್ಕೂ ಕೂಡ ಸುರಕ್ಷಿತಾನ ಜಾಗದ ವ್ಯವಸ್ಥೆ ಮಾಡಿ ಉಂಡು ಎಣ್ಣಿತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಪ್ಪನತ್ತ ಎಲ್ಲ ಗ್ರಾಮದಲ್ಲೂ ಮಳೆಗಾಲತ್ರ ಸಂದರ್ಭ ಎಚ್ಚರಡ್ತವಣ್ಣೆ ಕ್ರಮತ್ರ ಬಗ್ಗೆ ಅಧಿಕಾರಿಯಡ ಕೂಡ ಟಾಸ್ಕ್ ಫೋರ್ಸ್ ಸಭೆ ನಡೆದಿದ್ದು ಅಧಿಕಾರಿಯ ಎಚ್ಚರಿಕೆಯ ಕ್ರಮ ಅಡ್ತವಣ್ಣೊಂದು ಎಣ್ಣಿತು. ಕರ್ನಾಟಕ ರಾಜ್ಯ ಪ್ರಾಕೃತಿಕ ವಿಪತ್ತು ನಿರ್ವಹಣಾ ಕೇಂದ್ರ ಹತ್ರ ಮಾಹಿತಿ ಪೋಲೆ ಕೈಂಜೆ 24 ಗಂಟೆ ತಯಾರಿತು. ಮಡಿಕೇರಿ ತಾಲೂಕರ ಬೇಂಗೂರಿಗೆ 8.46 ಇಂಚ್, ವಿರಾಜಪೇಟೆ ತಾಲೂಕರ 60 ಒಕ್ಕಲು 4.96 ಇಂಚ್ ಮಳೆಯಾಯಿತು. ಅನ್ನನೆ ಶ್ರೀ ಕ್ಷೇತ್ರ ತಲಕಾವೇರಿಯಲ್ಲಿ ಕೈಂಜೆ 24 ಗಂಟೆ ನೇರಿತು 8.84 ಇಂಚ್ ಮಳೆ ದಾಖಲಾಯಿತು. ಸರ್ಕಾರಿ ಯೋಜನೆ ಪಿಂಜ ಜನಪರ ಕಾರ್ಯಕ್ರಮದಲ್ಲಿ ಅನ್ಯಾಯ ಆಯ್ತುಳ್ಳಂಡ ಬಗ್ಗೆ ಮಾಧ್ಯಮದಲ್ಲಿ ಒಪ್ಪನತ್ತ ವರದಿ ಆಧಾರದ ಅಧಿಕಾರಿಯಡ ಮೀದ ಲೋಕಾಯುಕ್ತ ಪ್ರಾಧಿಕಾರ ಸ್ವಯಂ ಪ್ರೇರಿತ ಆಯ್ತು ಪುಕಾರು ದಾಖಲು ಮಾಡಿಂಡ ಕ್ರಮ ಅಡ್ತವ ಅಂದು ಲೋಕಾಯುಕ್ತ DYSP ದಿನಕರ್ ಶೆಟ್ಟಿ ಎಚ್ಚರಿಕೆ ಕೊಡ್ತಿತ್ತು. ಕುಶಲ್ನಗರ ಪುರಸಭೆಯ ಸಭಾವಾಡಿಯಲ್ಲಿ ನಡೆದ ಲೋಕಾಯುಕ್ತ ಕರಡ ಅಹವಾಲು ಸ್ವೀಕಾರ ಮಾಡುವ ಸಭೆಯಲ್ಲಿ ಅವು ತಕ್ಕ ಬಂದಿತ್ತು. ಅಧಿಕಾರಿಯ ಪಿಂಜ ಸಿಬ್ಬಂದಿಯ ಸಾರ್ವಜನಿಕರಿಗೆ ತೊಂದರೆ ಕೊಡಪಕ್ಕಾಗ ಅಕ್ಕಕ್ಕ ಕಚೇರಿಗೆ ಬಪ್ಪ ಕಣ್ಣಚಂಗಿ ಅನ್ನತ ಅಧಿಕಾರಿಯಡ ಮೀದ ಕ್ರಮ ಅಡ್ತವ. ಕುಶಲ್ನಗರ ತಾವರೆಕೆರೆಯ ಬಗ್ಗೆ 1 ತಿಂಗಳ ವರದಿ ಒಪ್ಪಿಚ್ಚಿಡೊಂಡು ಕೆರೆ ಜಾಗತರ ಸಂರಕ್ಷಣೆಗೆ ತುಡಿಕೆ ಹದ್ದುಬಸ್ತು ಸರ್ವೆ ಮಾಡುವಂಜಿ ಬೇಲಿ ಇಡುವಕ್ಕೆ ಸೂಚನೆ ಕೊಡ್ತತ್ತು. ಸೋಮರಪೇಟೆ ತಾಲೂಕು ಪಂಚಾಯತಿರ 3 ತಿಂಗಳಕ್ಕೊಮ್ಮೆ ನಡೆದುವ ಪ್ರಗತಿ ಪರಿಶೀಲನಾ ಸಭೆ ಇದೇ ತಿಂಗಳ 16ನೇ ತಾರೀಕಿನಿಂದ ಪೊಲಾಕ 10 ಗಂಟೆಗೆ ಅಲ್ಲಿ ಹತ್ರ ತಾಲೂಕು ಪಂಚಾಯಿತಿ ಸಭಾಬಾಡಿಯಲ್ಲಿ ಶಾಸಕಗಳನ್ನು ಡಾಕ್ಟರ್ ಮಂತರ್ಗೌಡ ಎಂಗಡ ಕೊರವುಕಾರಿಕೆಯಲ್ಲಿ ನಡಪ ಅಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. 2026-27 ಕೃಷಿ ಪಂಡಿತ ಪ್ರಶಸ್ತಿಗೆ ರೈತಗಳುಂಡು ಆನ್ಲೈನ್ ಮೂಲಕ ಅರ್ಜಿಗಾಕಿತು. ಕೃಷಿ ಕ್ಷೇತ್ರದಲ್ಲಿ ಪುದಿಯ ಪ್ರಯೋಗ ವಿಶಿಷ್ಟ ವಿಶೇಷವಾಯಿತ ಸಾಧನೆ ಮಾಡಿದ ರೈತ ಆನಾಳ ಪಿಂಜ ಪೊನ್ನಳಕ್ಕೆ ಕೃಷಿ ಇಲಾಖೆನುಂಡು ಕೃಷಿ ಪಂಡಿತ ಪ್ರಶಸ್ತಿ ಕೊಡಪದುಂಡು. ಅರ್ಜಿ ಇಡುವಕ್ಕೆ ಆಖಿರಿ ದಿನ ಆಗಸ್ಟ್ 31 ಆಯ್ತಿಪ್ಪ ಅಂದು ಅರಿಚಿಟ್ಟಿತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದಿತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ LED TV ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು, ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್

0: 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 rupees ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
4: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು.
5: ಪ್ರಿಯ ಕೇಳುಗರೆ, ಇಂದು ಬೆಳಿಗ್ಗೆ 11 ಗಂಟೆಗೆ ನಂದದೇಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಇದಕ್ಕಾಗಿ ನಮ್ಮ ಕೇಳುಗರು ಸಂಪರ್ಕಿಸಲು ಸಂಖ್ಯೆ 2285558 ಅಥವಾ 2281129, STD ಕೋಡ್ ಸಂಖ್ಯೆ 08272. ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 8 ಗಂಟೆ. ಇನ್ನು ಮುಂದೆ ಅನುಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:30:22. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಎರಡು ಸಾವಿರದ 2015 ಜನವರಿಯಲ್ಲಿ ಬೆಂಗಳೂರಿನಲ್ಲಿ ದಕ್ಷಿಣ ಭಾರತ ಆಕಾಶವಾಣಿ ಹಾಗೂ ದೂರದರ್ಶನ ಕಾರ್ಯಕ್ರಮ ಸಿಬ್ಬಂದಿಗಳ ಒಕ್ಕೂಟದ ಸಮಾವೇಶ ನಡೆದಿತ್ತು. ಆ ಸಮಾವೇಶದಲ್ಲಿ ಪ್ರಸಾರ ಭಾರತಿಯ ಆಗಿನ ಸಿಇಒ ಆಗಿದ್ದ ಶ್ರೀ ಜವಾಹರ್ ಸರ್ಕಾರ್ ಅವರು ಆಡಿದ್ದ ಮಾತುಗಳು ಇಲ್ಲಿ ಉಲ್ಲೇಖನೀಯ. ಹೆಚ್ಚಿನ ಮೊಬೈಲ್ಗಳು ಮೆಟ್ರೋದಲ್ಲಿವೆ. ಪ್ರೈಮರಿ ಸೇವೆಯಂತಹ ಪ್ರಖ್ಯಾತ ಸೇವೆ ಮೊಬೈಲ್ನಲ್ಲಿ ಅಗತ್ಯವಾಗಿ ಸಿಗಬೇಕು ಎಂದು ಯಾರಿಗೂ ಅನ್ನಿಸಲೇ ಇಲ್ಲ. ಇದಕ್ಕೆ ಆಪ್ ಅನ್ನು ಸಿದ್ಧಪಡಿಸುವುದು ದೊಡ್ಡ ವಿಷಯವಲ್ಲ, ಆದರೆ ಅದು ಎಫ್ಎಂನಲ್ಲಿ ಸಿಗುವಂತೆ ಇರಬೇಕು. ವಿವಿಧ ಭಾರತಿಯನ್ನು ಎಫ್ಎಂಗೆ ವಿಸ್ತರಿಸಿದಾಗ ಅದು ಮುಜಾವರ್ ಜಲಗಾಂವ್ಗಳಿಗೆ ಲಭ್ಯವಾಯಿತು. ಎಫ್ಎಂ ವಿವಿಧ ಭಾರತಿಯಲ್ಲಿ ರೇನ್ಬೋದಲ್ಲಿ, ಗೋಲ್ಡ್ನಲ್ಲಿ ಹಾಗೂ ಎಲ್ಆರ್ಎಸ್ ಅಂದರೆ ಲೋಕಲ್ ರೇಡಿಯೋ ಸ್ಟೇಷನ್ಗಳಲ್ಲಿ ಲಭ್ಯವಿದೆ. ಹಾಗಾದರೆ ನಾವು ಏಕೆ ಪೂರ್ಣ ಎಫ್ಎಂಐಸೇಷನ್ ಬಗ್ಗೆ ಮಾತಾಡುತ್ತೇವೆ? ದೂರದರ್ಶನದ ಟವರ್ ಮೇಲೆ 4 ಆಂಟೆನಾಗಳನ್ನು ಅಳವಡಿಸಿದರೆ ಒಂದು ಆಂಟೆನಾ 105 kgಯಿಂದ 120 kg ಹಾಗೂ ಅದರ ಬೆಲೆ ಆ ಕಾಲದಲ್ಲಿ 65 ಲಕ್ಷವಾಗಿತ್ತು. ಅದರ ಮೂಲಕ ಮುಖ್ಯವಾಹಿನಿ, ವಿವಿಧ ಭಾರತಿ ಹಾಗೂ ಯಾವುದು ಲಭ್ಯವಿಲ್ಲವೋ ಅದನ್ನು ಅಂದರೆ ರೇನ್ಬೋಗೆ ಗೋಲ್ಡ್ ಲಭ್ಯವಾಗುವಂತೆ ಮಾಡುವುದು ನನಗೇನೂ ಕಷ್ಟವಲ್ಲ. ನಾನು ಸಿಗ್ನಲ್ನಲ್ಲಿ ಸಿ ಬ್ಯಾಂಡ್ ಅಪ್ಲಿಂಕ್ ಮಾಡಬೇಕು ಹಾಗೂ ಡೌನ್ಲಿಂಕ್ ಫೆಸಿಲಿಟಿ ಸಿ ಬ್ಯಾಂಡ್ನಲ್ಲಿ ಸಿಗುವಂತೆ ಮಾಡುವುದು ಅಥವಾ ಡಿಟಿಎಚ್ ಮೂಲಕವೂ ಸೇರಿಸಬಹುದು. ನನಗೆ ಬೇಕಾಗಿರುವುದು ಸ್ಥಳ. ನಮ್ಮ ಹೆಮ್ಮೆಯ ಸೇವೆ ಎಂದರೆ ಮುಖ್ಯವಾಹಿನಿ ಹಾಗೂ ವಾರ್ತಾ ಸೇವೆ, ನಂತರ ವಿವಿಧ ಭಾರತಿ, ನಂತರ ಎಫ್ಎಂ ಗೋಲ್ಡ್, ನಂತರ ಎಫ್ಎಂ ರೇನ್ಬೋ, ನಂತರ ಬಿ ಚಾನೆಲ್. ಹೀಗೆ ನನಗೆ 5 ಆಯ್ಕೆಗಳಿವೆ. ಇವುಗಳಲ್ಲಿ 3 ಸೇವೆಯನ್ನು ನಮ್ಮ ಗೋಪುರಗಳಲ್ಲಿ ಇಡಲು ಸಾಧ್ಯವಾದರೆ ನಮ್ಮ ಕೆಲಸವಾದಂತೆ. ನಾವು ಕನಿಷ್ಠ 5 ವರ್ಷಗಳ ಮಟ್ಟಿಗೆ ಮುಖ್ಯವಾಹಿನಿಯನ್ನು ಹೀಗೆ ಅಳವಡಿಸಿದ್ದರೆ ನಮ್ಮ ಗಳಿಕೆಯೂ ಹೆಚ್ಚುತ್ತಿತ್ತು. ಅವರು 2015 ಹೇಳಿದ್ದ ಪ್ರಕಾರ ಆಕಾಶವಾಣಿ ಆಗ ದೇಶದ 70-80% ಮೊಬೈಲ್ಗಳನ್ನು ತಲುಪಬಲ್ಲದು. ಅದಕ್ಕಾಗಿ ನಮ್ಮಲ್ಲಿ ಟವರ್ಗಳು ಇದ್ದವು. ನಾವು ಮಾಡಬೇಕಾಗಿರುವ ಏಕೈಕ ಕೆಲಸವೆಂದರೆ ಪ್ಲಾನ್ಡ್ ಕವರೇಜ್ ಎಂದ ಅವರು. ರೇಡಿಯೋಗೆ ಸಂಬಂಧಿಸಿದಂತೆ ಹೇಳುವುದಾದರೆ ನಮ್ಮ ಪ್ರಸಾರ ಎಫ್ಎಂ ಮೂಲಕ, ಏಕೆಂದರೆ ನಾವು ಈಗಾಗಲೇ 700 ಕೋಟಿಯಷ್ಟು ಹಣವನ್ನು ಡಿಆರ್ಎಂ ಮೂಲಕ ಹೂಡಿದ್ದೇವೆ. ಡಿಆರ್ಎಂ ಡಿಜಿಟಲ್ ಆದ ಕಾರಣ ಅದು ಖಂಡಿತ ಗೆಲ್ಲುತ್ತದೆ, ಆದರೆ ಅದು ತಾರ್ಕಿಕವಾಗಿ ಗೆಲ್ಲಬೇಕು. ಒಂದು ಡಿಆರ್

0: ಎಂ ಟ್ರಾನ್ಸಿಸ್ಟರ್ ಬೆಲೆ ಆ ಕಾಲದಲ್ಲಿ 5,000 ರಿಂದ 6,000, ಆದ್ದರಿಂದ ಇದನ್ನು ಯಾರೂ ಕೊಳ್ಳುವುದಿಲ್ಲ. ಅದು 500 ಅಥವಾ 300 ರೂಪಾಯಿ ಆದ ಕೂಡಲೇ ಜನ ಅದನ್ನು ಕೊಳ್ಳುತ್ತಾರೆ. ಹಾಗಾಗಿ ನಾವು ಡಿಆರ್ಎಂ ಡಿಜಿಟಲ್ ರೇಡಿಯೋವನ್ನು ಉಪಯೋಗಿಸದೆ ಅನಲಾಗ್ ರೂಪದಲ್ಲಿ ಉಪಯೋಗಿಸಿದರೆ ಏನು ಲಾಭ ಎಂದು ಪ್ರಶ್ನಿಸಿದ ಅವರು, ನಾವು ಸಾಮಾಜಿಕ ಮಾಧ್ಯಮಗಳನ್ನು ಚೆನ್ನಾಗಿ ಬಳಸಿಕೊಳ್ಳಬೇಕು ಎಂದು ಕೆಲವು ಸಲಹೆಗಳನ್ನು ನೀಡಿದ್ದರು. ಈ ಸಲಹೆಗಳು ಅಂದಿಗೂ ಹಾಗೂ ಇಂದಿಗೂ ಪ್ರಸ್ತುತ ಎಂದು ನಾವು ಹೇಳಬಹುದು. ಇದೇ ಸಮಾವೇಶದಲ್ಲಿ ಮುಂದುವರೆದು ಮಾತನಾಡಿದ್ದ ಅವರು, ನನ್ನ ಮುಖ್ಯ ಸೇವೆ ಪ್ರೈಮರಿ ಸೇವೆ. ಪ್ರೈಮರಿ ಈಸ್ ಪ್ರೈಮರಿ. ಅದರ ವಿಶೇಷತೆಯನ್ನು ನಾವು ಕಾಯ್ದುಕೊಳ್ಳೋಣ ಎಂದು ಆಶಿಸಿದ್ದರು. ಇದು ಆಕಾಶವಾಣಿಯ ಒಬ್ಬ ಅತ್ಯುನ್ನತ ಅಧಿಕಾರಿಯ ಮಾತು. ಈ ಮಾತು ಆಕಾಶವಾಣಿಯ ಮುಖ್ಯವಾಹಿನಿಯ ಘನತೆಯನ್ನು ಹಿರಿಮೆಯನ್ನು ಸಾರುವುದಷ್ಟೇ ಅಲ್ಲ, ಅದನ್ನು ಈ ದೇಶದ ಸಾಂಸ್ಕೃತಿಕ ರಾಯಭಾರಿಯಾಗಿಯೇ ಉಳಿಸಿಕೊಳ್ಳಬೇಕೆನ್ನುವ ಕಳಕಳಿಯನ್ನು ಅದರ ಅಗತ್ಯತೆಯನ್ನು ವ್ಯಕ್ತಪಡಿಸುತ್ತದೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 8:35:55.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
3: ಅಮೃತವಂತೆ ಪ್ರೇಮದ ಗಾನ,
2: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
3: ಗೀತಾಂಜಲಿ ಪ್ರೇಮಾಂಜಲಿ ಬೇರೆ.
2: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
4: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ಧೈರ್ಯ ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಿರೀಕ್ಷಿಸಿ ಅಂತ್ಯಾಕ್ಷರಿ.
3: ಈಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರೇಮ ಪರ್ವ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಜೋಡಿ. ರಾಜನ್ ನಾಗೇಂದ್ರ ಸಂಗೀತದಲ್ಲಿ, ಗೀತ ರಚನೆ ಶ್ಯಾಮಸುಂದರ ಕುಲಕರ್ಣಿ.

ಸತ್ಯಂ ಸಂಗೀತದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಚಿತ್ರ ಊರಿಗೆ ಉಪಕಾರಿ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜುಲೈ 11ರಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದಿದಂತಹ ಆಡಳಿತ ವಿಭಾಗದ ಟಿ ಸಿದ್ದೋಜಿರಾವ್ ಅವರ ಕುಟುಂಬದ ಸದಸ್ಯರ ಹೆಮ್ಮೆಯ ಮಾತುಗಳು.
2: ನನ್ನ ತಂದೆ ಅಂದ್ರೆ ನನಗೆ ತುಂಬಾ ಗೌರವ ಇದೆ. ನಾವೇನೇ ಕೇಳಿದ್ರು ಕೂಡ, ತನಗೆ ಏನು ಇಲ್ಲ ಅಂದ್ರು ಕೂಡ, ನಮ್ಗೆ ಏನು ಇಲ್ಲ ಅಂತ ಹೇಳಿದ್ದೇ ಇಲ್ಲ. ನಮ್ಗೆ ಇಂದು ಒಂದ್ ಪಕ್ಷ ಇಲ್ಲ ಅಂತ ಹೇಳಿದ್ರು ಅದನ್ನ ನಾಳೆ ಅದನ್ನ ಮಾಡಿ ಕೊಡ್ತಾ ಇದ್ರು ನಮ್ಮ ತಂದೆಯವರು.
1: ಪ್ರೀತಿಯ ತಂದೆಯ ಬಗ್ಗೆ ಮಕ್ಕಳು,
2: ಏನಾದ್ರೂ ಮಾಡಬೇಕು, ಸುಮ್ಮನೆ ಕುತ್ಕೋಬಾರ್ದು, ಅದೊಂದೇ ಹೇಳೋದು.
3: ಅದು ಕೂಡ ನಿಮ್ಗೆ ಬಹಳ ಪ್ರಭಾವವನ್ನ ಬೀರ್ತು ಅಂತ ಹೇಳ್ಬೋದು.
4: ನನ್ನ ಅಪ್ಪಂಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆರಾಮಾಗಿ ರೆಸ್ಟ್ ತಗೊಂಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ.
3: ಅಷ್ಟೇನಾ?
1: ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣವನ್ನ ಕೊಡಿಸುವತ್ತ ಗಮನ ಹರಿಸಿದಂತಹ ಪತಿ, ಶಿಕ್ಷಣದ ಕುರಿತಾಗಿ ಪ್ರೋತ್ಸಾಹವನ್ನ ನೀಡಿದಂತಹ

0: ಕ್ಷಣಗಳನ್ನ ನೆನೆಯುತ್ತಾರೆ ಸಹಧರ್ಮಿಣಿ ನಾಗರತ್ನ.
1: ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ಅವ್ರು ಹೇಳದೊಂದೇ ಮಾತು, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಅಂದ್ರೆ, ಕಬ್ಬಿಣ ಒಂದ್ ಕಡೆ ಇಟ್ಟರೆ ತುಕ್ಕಿಡಿಯುತ್ತಲ್ಲ, ಹಂಗೆ ಮನುಷ್ಯ ಒಂದ್ ಕಡೆ ಕೂತ್ರೆ ನಮ್ಮ ಮನಸ್ಸು ತುಕ್ಕಿಡಿದು ನಾವು ಕೆಲ್ಸಕ್ಕೆ ಸೋಂಬೇರಿಗಳ್ತನ.

0: ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕಾರ್ಯಕ್ರಮ ನೆನಪಿನ ಬುತ್ತಿ ಮರೆಯದೆ ಕೇಳಿ ಇದೇ ಶನಿವಾರ ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ.
1: ಆಕಾಶವಾಣಿ ಮಡಿಕೇರಿ, ಪ್ರಿಯ ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ನನ್ನದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಇದಕ್ಕಾಗಿ ನಮ್ಮ ಕೇಳುಗರು ಸಂಪರ್ಕಿಸಲು ಸಂಖ್ಯೆ 2285558 ಅಥವಾ 2281129, ಎಸ್ಟಿಡಿ ಕೋಡ್ ಸಂಖ್ಯೆ 08272, ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವನೊಂದುವನೆ ಹಿರಿಯನು ನಲಿಯದಿಹನೆ. ಶಿಶುಗಳವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವನೊಂದುವನೆ ಹಿರಿಯನು ನಲಿಯದಿಹನೆ. ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿಯಿಂದ್ವಸೆದು ನೋಳ್ಪನು ಜಾಣ ಮಂಕುತಿಮ್ಮ. ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿಯಿಂದ್ವಸೆದು ನೋಳ್ಪನು ಜಾಣ ಮಂಕುತಿಮ್ಮ.

ಪಕ್ವತೆಯ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಡಿ ವಿ ಜಿ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ವ್ಯಕ್ತಿತ್ವ ಹದಗೊಳ್ತಾ ಇದ್ದ ಹಾಗೆ ನಾವು ಪಡೆಯೋ ಅನುಭವಗಳಿಂದ ನಮ್ಮ ವ್ಯಕ್ತಿತ್ವ ಪರಿಪಾಕಗೊಳ್ತಾ ಇದ್ದ ಹಾಗೆ ನಾವು ಲೋಕವನ್ನು ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸೋದು, ಸ್ವೀಕರಿಸೋದು ಇವೆಲ್ಲವೂ ಬದಲಾಗ್ತಾ ಹೋಗುತ್ತೆ. ಹೆಚ್ಚು ಪ್ರಬುದ್ಧ ಆಗುತ್ತೆ, ಹೆಚ್ಚು ವಿವೇಚನೆಯಿಂದ ಕೂಡಿರುತ್ತೆ, ನಮ್ಮ ಬದುಕು ಚಲುವಾಗುತ್ತೆ, ಸುಂದರವಾಗುತ್ತೆ. ನೋಡಿ, ಹಸಿವು ಮನುಷ್ಯನಿಗೆ ತೀರ ಸಹಜವಾದದ್ದು. ಅದರಲ್ಲೂ ಯಾರಾದರೂ ತುಂಬ ರುಚಿಯಾದ ಆಹಾರವನ್ನು ಎದುರುಗಡೆ ಸೇವಿಸ್ತಾ ಇದ್ದರೆ

ನಮಗೆ ಇನ್ನಷ್ಟು ಹಸಿವು ಜಾಸ್ತಿ ಆಗುತ್ತೆ. ಇದು ಮನುಷ್ಯ ಸಹಜವಾದ ಪ್ರವೃತ್ತಿ. ಆದರೆ ಪಕ್ವಗೊಂಡ ಪ್ರಬುದ್ಧವಾದ ಮನಸ್ಸಿರುತ್ತಲ್ಲ, ಅದು ಹಸಿವಿದ್ರೂ ಕೂಡ ನಮಗೆ ಚಿಕ್ಕ ಮಕ್ಕಳು ಅವಲಕ್ಕಿ ಬೆಲ್ಲ ತಿಂತ ಸಂಭ್ರಮ ಪಡ್ತಾ ಇದ್ದರೆ ಅಲ್ಲಿ ಕಿತ್ಕೊಳಕ್ಕೆ ಹೋಗ್ತೀವ, ಕರುಪ್ತೀವ? ಕರ್ಬೋದಿಲ್ಲ, ಬದಲಿಗೆ ಸಂತೋಷ ಪಡ್ತೀವಿ. ಮಕ್ಕಳ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ಕಾಣ್ತೇವೆ. ಇದು ಪಕ್ವತೆಯ ಪ್ರತೀಕ. ಹಾಗೆಯೇ ಈ ಲೋಕದಲ್ಲಿ ಜನ ಈ ಎಲ್ಲ ವಿಷಯಾಸಕ್ತಿಯಲ್ಲಿ ಮುಳುಗೋಗಿದ್ರೆ ಅದನ್ನು ನೋಡಿ ನಾವು ಕರುಬೇಕಾಗಿಲ್ಲ, ನಾನು ಪಾಲ್ಗೊಳ್ಬೇಕು ಅಂತ ಅಪೇಕ್ಷೆ ಪಡಬೇಕಾಗಿಲ್ಲ. ಇದು ಪಕ್ವತೆಯ ಸ್ಥಿತಿ ಅಲ್ಲ, ಒಂದು ಬಗೆಯ ನಿರಾಸಕ್ತಿಯಿಂದ ನಾವು ಅದನ್ನು ನೋಡೋಕ್ಕೆ ಸಾಧ್ಯ ಆಗಬೇಕು, ಆಗ ನಮ್ಮ ಬೆಳವಣಿಗೆ ಸಾಧ್ಯ. ಡಿ ವಿ ಜಿ ಪದ್ಯದಲ್ಲಿ ಈ ಬಗೆಯ ನಿರ್ಲಿಪ್ತತೆಯನ್ನು, ನಿರಾಸಕ್ತಿಯನ್ನು ಪ್ರತಿಪಾದಿಸ್ತಾ ಇದ್ದಾರೆ. ನಾವೇನಾದರೂ ಸಾಧಿಸಬೇಕು ಅಂತಂದರೆ ಈ ಲೋಕದ ಆಕರ್ಷಣೀಯ ಬಗೆಗೆ ಒಂದು ಬಗೆಯ ನಿರ್ಲಿಪ್ತತೆ ಬೇಕು, ನಿರಾಸಕ್ತಿ ಬೇಕು.

ಉಂಡಾತ ನುಣುತಿರುವರನು ಕಾಣ್ಬನಲವಿಂದ ಪಂಡಿತನು ವಿದ್ಯಾರ್ಥಿಗಳಿಗೊರೆವನಯದಿಂ. ಉಂಡಾತ ನುಣುತಿರುವರನು ಕಾಣ್ಬನಲವಿಂದ ಪಂಡಿತನು ವಿದ್ಯಾರ್ಥಿಗಳಿಗೊರೆವನಯದಿಂ. ಕಂಡು ಲೋಕವನು ಸಂತೈಸುತ್ತಿರುವಂ ಜ್ಞಾನಿ ಕಂಡೆಲ್ಲರೊಳು ತನ್ನ ಮಂಕುತಿಮ್ಮ. ಕಂಡು ಲೋಕವನು ಸಂತೈಸುತ್ತಿರುವಂ ಜ್ಞಾನಿ ಕಂಡೆಲ್ಲರೊಳು ತನ್ನ ಮಂಕುತಿಮ್ಮ.

ಜ್ಞಾನದ ಮಹತ್ವವನ್ನು ಡಿ ವಿ ಜಿ ಈ ಪದ್ಯದಲ್ಲಿ ತುಂಬ ಸರಳವಾಗಿ ತಿಳಿಸ್ತಾ ಇದ್ದಾರೆ. ನಾವು ಎತ್ತರ ಎತ್ತರಕ್ಕೆ ಏರಿದಷ್ಟು ಕೂಡ ಸುತ್ತಮುತ್ತಲ ಬದುಕನ್ನು ನಾವು ಸಮಚಿತ್ತದಿಂದ ಸಮಾಧಾನವಾಗಿ ನೋಡೋ ಕೌಶಲವನ್ನು ನಾವು ಪಡ್ಕೊಂಡ್ಬಿಡ್ತೀವಿ. ಎತ್ತರಕ್ಕೇರೋದು ಅಂತಂದರೆ ಬೆಟ್ಟ ಏರೋದು ಅಂತಲ್ಲ, ಜ್ಞಾನದ ಶಿಖರವನ್ನು ಏರೋದು ಅನ್ನೋ ಅರ್ಥ. ಬದುಕಿನಲ್ಲಿ ನಿಜವಾಗಿ ನಮಗೆ ಸಂತೃಪ್ತಿ ದೊರಕೋದು ಯಾವಾಗ ಅಂದರೆ ಈ ಲೋಕದ ಸುಖ ಸಂಪತ್ತು ಅದನ್ನು ಪಡೆದಾಗ ಅಲ್ಲ. ಅವುಗಳಿಂದ ತೃಪ್ತಿ ಸಿಗುತ್ತೆ ನಿಜ, ಆದರೆ ಅದು ತಾತ್ಕಾಲಿಕವಾದದ್ದು. ನಿಜವಾದ ತೃಪ್ತಿ ಸಿಗೋದು ಯಾವಾಗ ಅಂದರೆ ನಮ್ಮತನದ ಅರಿವು ನಮಗೆ ಮೂಡಿದಾಗ. ಊಟ ಮಾಡಿ ಸಂತೃಪ್ತನಾದವನು ಬೇರೆಯವರು ಊಟ ಮಾಡ್ತಾ ಇದ್ದರೆ ಸಹಜವಾಗಿ ಸಂತೋಷ ಪಡ್ತಾನೆ. ನಿಜವಾದ ಸ್ಕಾಲರು ಗುರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ಸಂಭ್ರಮಿಸ್ತಾನೆ, ತನ್ನಲ್ಲಿರೋದನ್ನು ಹಂಚ್ತಾನೆ. ಹಾಗೆ ಹಂಚಿದಾಗ ಅವರೂ ಬೆಳೀತಾರೆ, ನಾವೂ ಬೆಳಿತೀವಿ. ಇದು ಜ್ಞಾನಿಯ ಲಕ್ಷಣ. ನಿಜವಾದ ಜ್ಞಾನಿ ಹೀಗೆ ಸಂತೃಪ್ತ. ಅವನೇನು ಮಾಡ್ತಾನೆ ಅಂತಂದರೆ ತಾನೂ ಸಮಾಧಾನವಾಗಿರ್ತಾನೆ, ಉಳಿದವರಿಗೂ ಸಮಾಧಾನವನ್ನು ತಂದುಕೊಡುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಿರ್ತಾನೆ. ಉಳಿದವರ ಮನಸ್ಸನ್ನು ಕ್ಷೋಭೆಗೊಳಿಸೋದು, ಬೇಸರಗೊಳಿಸೋದು, ಹಿಂಸೆಗೊಳಿಸೋದು ಅದನ್ನು ಜ್ಞಾನಿ ಮಾಡೋದಿಲ್ಲ. ನಾವೆಲ್ಲರೂ ಹೀಗೆ ಜ್ಞಾನದ ಅರಿವನ್ನು ಪಡೆಯುವ ಪ್ರಯತ್ನವನ್ನು ಮಾಡೋಕ್ಕೆ ಸಾಧ್ಯ ಆಗಬೇಕು. ಇಲ್ಲಿ ಆಹಾರ ಮತ್ತು ಜ್ಞಾನ ಇವೆರಡನ್ನು ಸಮೀಕರಿಸಿ ಡಿ ವಿ ಜಿ ತುಂಬ ಸೊಗಸಾಗಿ ಈ ಲೋಕಕ್ಕೆ ಅಗತ್ಯವಾದ

0: ಸಾಂತ್ವನದ ಶಕ್ತಿಯನ್ನ ವಿವರಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೊಂದು ನಿಧನ ಸುದ್ದಿ. ಕಾಟಕೇರಿ ಗ್ರಾಮದ ಟೀಲು ನಾಯಕ ಅವರ ಮಗ ವಿಠಲ್ ನಾಯಕ ಅವರು 72ನೇ ವರ್ಷದಲ್ಲಿ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ವಿಠಲ್ ನಾಯಕ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಗೆ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ.
1: ನಮ್ಮ ಜೊತೆನಲ್ಲಿದ್ದಾರೆ ಡಾಕ್ಟರ್ ಅಮೂಲ್ಯ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಫ್ರಮ್ ಮಣಿಪಾಲ್ ಹಾಸ್ಪಿಟಲ್. ಡಾಕ್ಟರ್, ಈ ಫೈಬ್ರಾಯ್ಡ್ಸ್ ಇದೆ ಅಂದಾಗ ಸರ್ಜರಿ ಅನ್ನೋದು ಅವಶ್ಯಕತೆನಾ?
2: ಫೈಬ್ರಾಯ್ಡ್ಸ್ ಅಂದಿದ ತಕ್ಷಣ ಯಾವತ್ತು ಸರ್ಜರಿನೇ ಆಗ್ಬೇಕು ಅಂತ ಏನಿಲ್ಲ. ಅದಕ್ಕೆ ಎಸಿಂಪ್ಟೊಮ್ಯಾಟಿಕ್ ಫೈಬ್ರಾಯ್ಡ್ಸ್, ಏನು ಸಿಂಪ್ಟಮ್ಸೇ ಇಲ್ಲದೆ ಇರಬೇಕಾದ್ರೆ ಅದನ್ನ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಸಿಂಪ್ಟಮ್ಸ್ ಇದೆ, ನಾನು ಹೇಳಿದ ಪ್ರಕಾರ ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ತುಂಬಾ ಹೊಟ್ಟೆ ನೋವಿದೆ ಅಥವಾ ಏನಾದ್ರು ಪ್ರೆಷರ್ ಸಿಂಪ್ಟಮ್ಸ್ ಕಾಸ್ ಮಾಡ್ತಾ ಇದೆ ಅಂತ ಅಂದ್ರೆ ಮಾತ್ರ ಸರ್ಜರಿ ಬೇಕಾಗುತ್ತೆ. ಸರ್ಜರಿ ಅಂದಿದ ಕೂಡಲೇ ಕಂಪ್ಲೀಟ್ ಹಿಸ್ಟ್ರೆಕ್ಟಮಿ ಅಂದ್ರೆ ಗರ್ಭಕೋಶನೇ ತೆಗಿಬೇಕು ಅಂತಾನೂ ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಯೋರ್ ಏಜ್ ಗ್ರೂಪ್. ನೀವು 20-40 ಏಜ್ ಗ್ರೂಪ್ ಅಲ್ಲಿ ಇದ್ರೆ ಯೂಶಲಿ ಬರೀ ಫೈಬ್ರಾಯ್ಡ್ಸ್ ಅಷ್ಟೇ ತೆಗಿತೀವಿ. ಅಂಡ್ ಮೋರ್ ದನ್ 40 ಇಯರ್ಸ್ ಏನಾದ್ರು ಇದ್ರೆ, ಇಫ್ ದ ಫ್ಯಾಮಿಲಿ ಇಸ್ ಕಂಪ್ಲೀಟೆಡ್, ದೆನ್ ವಿ ಯೂಶಲಿ ಸಜೆಸ್ಟ್ ಹಿಸ್ಟ್ರೆಕ್ಟಮಿ.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈವ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ದ ಲೈಫ್.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ರೀ, ನಾನ್ ಇನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
7: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900-90182
7: ಆರ್ 9606084066.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
10: ಬದಲಾಗಬೇಕು ಅಂದ್ರೆ 100% ನೀವು ಮೊದಲಿದ್ದಂಗೆ ಇರಕ್ ಆಗಲ್ಲ. ಬಿಕಾಸ್ ಆಲ್ರೆಡಿ ಯು ಆರ್ ಕಮಿಟೆಡ್. ಬದುಕ್ತಿರೋ ಅಂತ ಅಟ್ಮಾಸ್ಫಿಯರ್ ಪೊಲ್ಯೂಟೆಡ್, ಏರ್ ಪೊಲ್ಯೂಷನ್ ಆಲ್ರೆಡಿ ದೇರ್. ನಿಮ್ಮೆಲ್ಲ ಫುಡ್ ಅಲ್ಲೂ ಕೂಡ ಕೆಮಿಕಲ್ಸ್ ಪೊಲ್ಯೂಷನ್ ಆಗಿದೆ, ಅದನ್ನು ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇದು ಅನಿವಾರ್ಯತೆ, ಇದನ್ನೇನು ಮಾಡೋಕ್ಕಾಗಲ್ಲ.
11: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ July 11 ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ.
10: ನಿಮ್ಗಲ್ಲಿ ಮಾಡೋದಾದ ಅಂದ್ರೆ ಟ್ರೈ ಟು ಫಿಸಿಕಲಿ ಆಕ್ಟಿವ್ ಆಗಿರಿ. ಮೊದಲನೇದಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಇಂಪಾರ್ಟೆಂಟ್. ಎಸ್ಪೆಷಲಿ ನಿಮ್ಮ ಮಕ್ಕಳು, ಮೊಮ್ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಕಲಿಸ್ಕೊಡಿ. ಅವ್ರು ನೀವೇ ಕೂತ್ಕೊಂಡಿದ್ರೆ ಅವರು ಕೂತ್ಕೊಂಡಿರ್ತಾರೆ. ಸೊ ನಿಮ್ಮ ಚಿಕ್ಕ ಮಕ್ಕಳಿಗೆ ನೀವು ದಯವಿಟ್ಟು ಕರ್ಕೊಂಡು ಓಡಾಡಿ, ಅವ್ರನ್ನ ಅಂಗಡಿ ಕರ್ಕೊಂಡೋಗಿ, ತರಕಾರಿ ತರಕೊಂಡೋಗಿ.

0: ಸಮಯ ಶನಿವಾರ ಸಂಜೆ 5 ಗಂಟೆಗೆ ಟ್ಯೂನ್ ಮಾಡಿ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ?
1: ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ನಿಜದ ಸಂತಸದಲ್ಲಿ ಬಿರಿದ ಮಲ್ಲಿಗೆಯಿಂದ ಬರುವ ಕಂಪಿನ ಹೆಸರು ಪ್ರೇಮವೆಂದು ಶ್ರೀ ಅಶ್ವಥ್ ಹಾಡಿದ್ದಾರೆ. KS ನರಸಿಂಹಸ್ವಾಮಿಯವರ ರಚನೆ.

ಈಗ ಕುವೆಂಪು ಅವರ ಕವಿತೆ, ಗಾಯಕಿ ರತ್ನಮಾಲಾ ಪ್ರಕಾಶ್. ಕೂಗುತ್ತಿದೆ ಕಲ್ಲು, ಕಿವಿವೆತ್ತ ಕಿವುಡರಿರ ಕೇಳಿ ಆ ಸೊಲ್ಲು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಭಾಗಿತಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗಾಳಿ ಬೀಸಿ ಕಂಪ ತಂದು ಮನಕ್ಕೆ ಮುದವ ತರುತ್ತಿದೆ, ಕೆಸಿ ಶಿವಪ್ಪ ಅವರ ರಚನೆ. ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಹಾಗೂ ಆರ್ ರಮಾದೇವಿ.

ಕಾರ್ಯಕ್ರಮದ ಕಡೆಯಲ್ಲಿ ಅರ್ಚನಾ ಉಡುಪ ಹಾಡಿದ್ದಾರೆ ದ ರಾ ಬೇಂದ್ರೆ ಅವರ ರಚನೆಯನ್ನು. ಚೈತನ್ಯದ ಪೂಜೆ ನಡೆದದ

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ, ಚಿತ್ರಪಟ ಎಣಿಸೋಕೆ ಆನಂದ.
3: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ

ಪ್ರಿಯ ಕೇಳುಗರೆ, ಇವತ್ತಿನ ಚಿತ್ರಚಿತ್ತಾರಕ್ಕೆ ಆತ್ಮೀಯ ಸ್ವಾಗತ. ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಊಟಕ್ಕೊಂದು ಕಾಯಿ, ಆಟಕ್ಕೊಂದು ಕಾಯಿ, ಜಗದೀಶನಿಗೊಂದು ಕಾಯಿ, ಮಾವನಿಗೊಂದು ಕಾಯಿ. ಇದು ಮರ್ಯಾದೆ ಮಹಲು ಎಂಬ ಸಿನಿಮಾದಲ್ಲಿ ನಾಯಕ ರಾಮಕೃಷ್ಣ ಅವರು ನಾಯಕಿ ರೂಪಾದೇವಿ ಅವರ ಜೊತೆ ಕೇಳುವಂತಹ ಒಂದು ಒಗಟು. ಈ ಒಗಟನ್ನು ಚಿತ್ರದ ಸನ್ನಿವೇಶವೊಂದರಲ್ಲಿ ಬಳಸಲಾಗಿದ್ದರೆ, ಇನ್ನು ಕೆಲವೊಂದು ಸಿನಿಮಾಗಳ ಹಾಡುಗಳಲ್ಲೇ ಚಿತ್ರಸಾಹಿತಿಗಳು ಒಗಟನ್ನು ಬಳಸಿ ರಚನೆ ಮಾಡಿದ್ದು ಕೂಡ ಉಂಟು. ಸಾಮಾನ್ಯವಾಗಿ ಒಗಟನ್ನು ಬಳಸೋದು ಸ್ಪರ್ಧೆಯ ಸಂದರ್ಭದಲ್ಲೋ ಇಲ್ಲವೇ ಮನೋರಂಜನೆಯ ಕಾರ್ಯಕ್ರಮದಲ್ಲೋ ಆಗಿರುತ್ತೆ. ಒಗಟುಗಳನ್ನು ಗಾದೆ ಮಾತಿನ ಹಾಗೆ ಆಡು ಮಾತಿನಲ್ಲಿ, ಅಂದರೆ ನಾವು ಮಾತನಾಡುವಾಗ ಬಳಸೋದು ಬಹಳ ವಿರಳ. ಮೇಲ್ನೋಟಕ್ಕೆ ಅರ್ಥವಾಗದ ಅಥವಾ ನಿಗೂಢವಾಗಿ ಇರುವಂತಹ ಮಾತು ಒಗಟು ಅಂತ ಅನಿಸಿಕೊಳ್ಳುತ್ತೆ. ಮಾತು ಒಗಟಾದಾಗ ಅದನ್ನು ಬಿಡಿಸಿ ಹೇಳೋದನ್ನೇ ಒಗಟು ಒಡೆಯೋದು ಅಂತ ಹೇಳ್ತಾರೆ. ಹೀಗಾಗಿ ಒಡಕತೆ, ಒಗತೆ, ಒಗಟೆ, ಒಗಟು, ಹೀಗೆ ಒಡಚು ಅಂದರೆ ಬಿಡಿಸು, ಒಗೆ ಅಂದರೆ ಸವಾಲು ಹಾಕು, ಮಾತಿನ ಬಲೆಯನ್ನು ಬೀಸಿ ಅದರಿಂದ ಬಿಡಿಸಿಕೊಳ್ಳೋ ಸವಾಲನ್ನು ಒಡ್ಡೋದು ಎಂಬ ಅರ್ಥವನ್ನು ಒಗಟು ಹೊಂದಿದೆ. ಇನ್ನು ಸಿನಿಮಾಗಳಲ್ಲಿ ಒಗಟಿನ ಹಾಡುಗಳ ಬಗ್ಗೆ ಹೇಳೋದಾದರೆ, 1964 ಬಂದ ಮನೆ ಅಳಿಯ ಚಿತ್ರದಲ್ಲಿನ ಹೇಳುವ ಒಗಟನ್ನು ಒಡೆದು ಅಂತ ಶುರುವಾಗೋ ಗೀತೆಯೊಂದು ಬಹಳಷ್ಟು ಜನಪ್ರಿಯವಾಗಿದೆ. ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಡೆಯುವಂಥ ಛದ್ಮವೇಷ ಸ್ಪರ್ಧೆಯಲ್ಲಿ ಚಿತ್ರದ ನಾಯಕ ಕಲ್ಯಾಣ್ ಕುಮಾರ್ ಹಾಗೂ ನಾಯಕಿ ಜಯಲಲಿತಾ ಇವರ ನಡುವೆ ಸಮಬಲ ಏರ್ಪಟ್ಟಾಗ ಅಂತಿಮವಾಗಿ ಯಾರು ಗೆಲ್ಲಬೇಕು ಅನ್ನೋದನ್ನು ನಿರ್ಣಯ ಮಾಡೋದಕ್ಕಾಗಿ ಒಗಟಿನ ಸ್ಪರ್ಧೆಯನ್ನು ಈ ಒಂದು ಹಾಡಿನ ಮೂಲಕ ಏರ್ಪಡಿಸಿದ್ದಾರೆ. ಈ ಹಾಡಿನಲ್ಲಿ ನಾಯಕ ಒಗಟನ್ನು ಕೇಳ್ತಾನೆ, ನಾಯಕಿ ಅದನ್ನು ಬಿಡಿಸ್ತಾ ಹೋಗ್ತಾಳೆ, ಕೊನೆಗೆ ಸೋಲ್ತಾಳೆ. ಒಂಟಿ ಕಾಲಲೇ ನಿಂತು ಹಠಯೋಗ ಮುದ್ರೆಯ ನಾಂತು, ಮೆಲ್ಲನೆ ಸ್ವಾರ್ಥವ ಸಾಧಿಸುವ ಮುನಿಯಾರು ಬಲ್ಲೆಯ ಅರಗಿಣಿ ಅಂತ ನಾಯಕ ಸವಾಲನ್ನು ಒಡ್ಡಿದ್ರೆ, ಮೂಗೆ ಮೂರಡಿ ಉಂಟು, ಮುನಿವರಿಯಗೆ ಕಾಲಿದ್ದೂ ಕುಂಟು, ಬಕ ಧ್ಯಾನವೆಂಬುದ ಬಲ್ಲವರುಂಟು, ಮುಗಿಯಿತೆ ನಿನ್ನಯ ಗಂಟು ಅಂತ ನಾಯಕಿ ಒಗಟನ್ನು ಬಿಡಿಸ್ತಾಳೆ. ಹೀಗೆ ಈ ಒಗಟಿನ ಹಾಡು ಸಾಗುತ್ತೆ. ವಿಜಯ ನರಸಿಂಹ ಅವರು ಬರೆದ ಈ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದರೆ, ಸಂಗೀತವನ್ನು ನೀಡಿದವರು ಟಿ ಚಲಪತಿ ರಾವ್.

0: ನಾನೇ ಹೇಳಿ ಕಣ್ಣು ಅದು ಕಣ್ಣು
1: ಕಣ್ಣು ಅದು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು.
2: ಮಗುವೆ ನನ್ನ ಒಗಟ ಕೇಳು ಅದೇನೆಂದು ಹೇಳು, ನಿದ್ದೆ ಇರದ ಸಾವಿರಾರು ರಾತ್ರಿ ಕಣ್ಣು ಯಾವುದು, ಹೀಗೆ ಒಗಟಿನ ಹಾಡಾಗಿ ಬಂದ ಈ ಗೀತೆ 1976 ತೆರೆ ಕಂಡ ಚಿರಂಜೀವಿ ಚಿತ್ರದ್ದು. ಈ ಚಿತ್ರದಲ್ಲಿ ಬಿ ಸರೋಜಾದೇವಿಯವರು ಮಗುವಿನ ಜೊತೆಗೆ ಒಗಟಂದ ಕೇಳೋ ಸನ್ನಿವೇಶಕ್ಕೆ ಸರಿಯಾಗಿ ಈ ಹಾಡು ಬರುತ್ತೆ. ಇಲ್ಲಿ ರಾತ್ರಿ ಕಣ್ಣು ನಕ್ಷತ್ರ ಆಗಿದ್ದರೆ ಈ ಹಾಡು ಮುಂದುವರಿದ ಹಾಗೆ ರಾತ್ರಿ ಕಣ್ಣ ಜೊತೆ ಕೂಡಿ ಆಡೋ ರಾಜ ಯಾವನು ಅಂತ ಮತ್ತೊಂದು ಒಗಟಿಗೆ ಉತ್ತರ ಚಂದ್ರ ಆಗಿರುತ್ತೆ. ಇನ್ನು ಚಂದ್ರನ ಬಗ್ಗೆ ಇರುವಂಥ ಕೆಲವೊಂದು ಒಗಟುಗಳನ್ನು ನೋಡೋದಾದರೆ, ಅಣ್ಣನ ಮನೆಯಲ್ಲಿ ದೀಪ ಹಚ್ಚಿದ್ರೆ ತಮ್ಮನ ಮನೆಗೆ ಬೆಳಕು. ಇಲ್ಲಿ ಅಣ್ಣ ಅನ್ನೋದು ಆಕಾಶ, ತಮ್ಮ ಅನ್ನೋದು ಭೂಮಿ, ದೀಪ ಅನ್ನೋದು ಚಂದ್ರನ ಬೆಳಕು, ಅಂದರೆ ಬೆಳದಿಂಗಳು ಅಂತ ಆಗಿದೆ. ಅಪ್ಪ ಬಂದರೆ ಅಮ್ಮ ಮರೆಯಾಗ್ತಾಳೆ, ಅಮ್ಮ ಬಂದರೆ ಅಪ್ಪ ಮರೆಯಾಗ್ತಾನೆ. ಈ ಒಗಟಲ್ಲಿ ಅಪ್ಪ ಅನ್ನೋದು ಸೂರ್ಯ ಆಗಿದ್ದರೆ ಅಮ್ಮ ಅನ್ನೋದು ಚಂದ್ರ ಅಂತ ಆಗಿದೆ. ಇದೇ ರೀತಿಯಲ್ಲಿ ಸೂರ್ಯಚಂದ್ರರ ಬಗ್ಗೆ ಇರುವಂಥ ಮತ್ತೊಂದು ಒಗಟು, ಒಂದೇ ಮನೆಯಲ್ಲಿ ಇಬ್ಬರು ಮಕ್ಕಳು, ಒಬ್ಬನ ಕಂಡ್ರೆ ಮತ್ತೊಬ್ಬ ಓಡ್ತಾನೆ. ಹೀಗೇನೆ ನಕ್ಷತ್ರ ಮತ್ತು ಆಕಾಶದ ಬಗ್ಗೆ, ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ, ಅಮ್ಮನ ಸೀರೆ ಮಡಿಸೋಕ್ಕಾಗಲ್ಲ ಅಂತ ಒಗಟು ಕೂಡ ಇದೆ. ಇನ್ನು ಕೆಲವೊಂದು ಒಗಟುಗಳಲ್ಲಿ ಮೊದಲ ಸಾಲು ಒಂದೇ ರೀತಿಯಾಗಿದ್ದು ಎರಡನೇ ಸಾಲು ಮಾತ್ರ ಬೇರೆ ಬೇರೆ ಉತ್ತರವನ್ನು ಕೊಡೋ ರೀತಿಯಲ್ಲಿ ಇರುತ್ತೆ. ಉದಾಹರಣೆಗೆ ಕೆಮ್ಮಣ್ಣು ಗುಂಡೀಲಿ ತಮ್ಮಣ್ಣ

ಕೂತುಕೊಂಡು ಇದ್ದದ್ದು ಹೇಳ್ತಾನೆ ಇಲ್ಲದ್ದು ಹೇಳ್ತಾನೆ. ಈ ಒಗಟಿನ ಉತ್ತರ ನಾಲಗೆ ಎಂದಾಗಿದ್ರೆ, ಕೆಮ್ಮಣ್ಣು ಗುಂಡಿಯಲ್ಲಿ ತಮ್ಮಣ್ಣ ಕೂತುಕೊಂಡು ಬೇರ ತಿಂತಾನ ನೀರ ಕುಡಿತಾನ, ಈ ಒಗಟಿನ ಉತ್ತರ ದೀಪ ಎಂದಾಗುತ್ತೆ. ಆದರೆ ಇವೆರಡೂ ಒಗಟುಗಳ ಮೊದಲ ಸಾಲು ಮಾತ್ರ ಒಂದೇ ಆಗಿದೆ. 1997 ಬಂದ ಮೊಮ್ಮಗ ರವಿಚಂದ್ರನ್ ಮೀನಾ ಜೋಡಿಯ ಸಿನಿಮಾ. ಈ ಚಿತ್ರದಲ್ಲಿ ಬರುವಂಥ ಮೊದಲ ಹಾಡು ಒಗಟಿನ ಹಾಡಾಗಿದ್ದರೆ, ಮತ್ತೊಂದು ಗೀತೆ ಕೂಡ ಒಗಟಿನ ಹಾಡಾಗಿದೆ. ನಾಯಕ ರವಿಚಂದ್ರನ್ ತಂದಂತಹ ಸೀರೆ ಒಂದನ್ನ 8 ನಾರಿಯರಿಗೆ ಹೇಗೆ ಕೊಡೋದು ಅಂತ ಬಂದಾಗ, 8 ಒಬ್ಬರನ್ನ ಆಯ್ಕೆ ಮಾಡೋ ಸ್ಪರ್ಧೆಯ ಹಾಡಾಗಿ ಈ ಒಗಟಿನ ಗೀತೆ ಬರುತ್ತೆ. ಸಹಜವಾಗಿ ಗೆಲ್ಲುವಂಥ ನಾಯಕಿಗೆ ಈ ಸೀರೆ ಉಲಿಯುತ್ತೆ. ರೀ ಬಿಟ್ಟ ಮಡಿಕೇರಿ, ರೀ ಬಿಟ್ಟ ಗಡಿಕೇರಿ, ಮಡಿಕೆ ಗಡಿಕೇನೆ ಬಡವರ ಕುಲನಾರಿ ಒಗಟಿನ ಹಾಡಾಗುತ್ತೆ. ಈ ಗೀತೆಯನ್ನು ರಾಜೇಶ್ ಹಾಗೂ ಚಿತ್ರ ಹಾಡಿದ್ದಾರೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಸವಾಲೊಂದೆಸೆಯುತ್ತೀನಿ ನಿನಗೆ, ಒಗಟಿನ ಗಂಟು ತಂದ ಜನಕ್ಕೆ. ಬಿಡಿಸುವ ಜಾಣರಿದ್ರ ಬಳಿಗೆ ನೀವು ಬಂದು ತಿಳಿಸಬೇಕು ನನಗೆ. ಹೀಗೆ ಸವಾಲು ಹಾಕೋ ಈ ಒಗಟಿನ ಗೀತೆಯಿಂದ 1982 ಭರವಸೆ ಚಿತ್ರಕ್ಕಾಗಿ SK ಕರೀಂ ಖಾನ್ ಅವರು ಬರೆದಿದ್ರು. ಈ ಗೀತೆ ಚಿತ್ರದಲ್ಲಿ ಸವಾಲು ಜವಾಬು ಅನ್ನೋ ಹಾಡಾಗಿ ಬರುತ್ತೆ. ಚಿತ್ರದ ನಾಯಕನ ಸವಾಲಿಗೆ ನಾಯಕಿ ಸವಾಲಂದ ಒಪ್ಪಿಕೊಂಡೆ, ಕೊನೆಗೆ ನಾ ಜಾಣೆ ಬಂದೆ ನಿನ್ನ ಬಳಿಗೆ. ದಾಳಿಂಬೆ ಬಿತ್ತ ಬಿಡಿಸಿದಂತೆ ನಾ ಹೇಳುತ್ತೀನಿ ನಿನಗೆ ಅಂತ ಜವಾಬು ಕೊಡ್ತಾಳೆ. ಹೊರಗೆ ನೀ ನೋಡು ಚಿನ್ನದ ಕೋಟೆ, ಒಳಗಡೆ ಚೊಕ್ಕ ಬೆಳ್ಳಿ ಕೋಟೆ, ನಡುವೆ ನೀ ಕೇಳು ನೀರಿನೂಟೆ, ತಿಳಿದರೆ ಜಾಣೆ ಹೇಳೆ ಗಂಗಿ ಅಂತ ನಾಯಕ ಎಸೆಯುವ ಒಗಟಿಗೆ ನಿಂಬೆ ಹಣ್ಣು ಎಂಬ ಉತ್ತರ ನಾಯಕಿಯಿಂದ ಬರುತ್ತೆ. ಹೀಗೆ ಒಗಟಿನ ಈ ಹಾಡು ಸಾಕ್ತಾ ಜೇನುತುಪ್ಪ ಚೆಂಡು ಹೂವು ಕುರಿತಾದ ಒಗಟುಗಳು ಕೂಡ ಈ ಹಾಡಿನಲ್ಲಿದೆ. ಈ ಹಾಡಲ್ಲಿ ನಿಂಬೆ ಹಣ್ಣಿನ ಕುರಿತಾದ ಒಗಟಂದ ಇದರ ಮೊದಲ ಸಾಲಿನ ಚಿನ್ನದ ಕೋಟೆ ಅನ್ನೋ ಪದವನ್ನು ಕಂಚಿನ ಕೋಟೆ ಅಂತ ಸ್ವಲ್ಪ ಬದಲಾವಣೆ ಮಾಡಿ ಹೊರಗೆ ಕಂಚಿನ ಕೋಟೆ, ಒಳಗೆ ಬೆಳ್ಳಿ ಕೋಟೆ, ನಡುವೆ ನೀರಿನೂಟೆ ಅಂತ ಕೇಳಿದರೆ ಅದರ ಉತ್ತರ ತೆಂಗಿನಕಾಯಿ ಎಂದಾಗುತ್ತೆ. ಹಾಗೆಯೇ ಹಳದಿ ಕೋಟೆ ದಾಟಿದರೆ ಕೆಂಪು ಕೋಟೆ, ಕೆಂಪು ಕೋಟೆ ದಾಟಿದರೆ ಕರಿ ಸಿಪಾಯಿಗಳು, ಇದು ಪಪ್ಪಾಯಿ ಹಣ್ಣಿನ ಕುರಿತಾದ ಒಗಟಾಗಿದೆ. ಇನ್ನು ತೆಂಗಿನಕಾಯಿ ಕುರಿತಾದ ಮತ್ತೊಂದು ಸ್ವಾರಸ್ಯಕರವಾದ ಒಗಟು ಹೀಗಿದೆ. ಒಂದು ಮಡಿಕೆ, ಮಡಿಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ. ಭರವಸೆ ಚಿತ್ರದ ಸವಾಲು ಜವಾಬಿನ ಈ ಹಾಡಲ್ಲಿ ನಾಯಕಿ ದಾಳಿಂಬೆ ಬಿತ್ತ ಬಿಡಿಸಿದಂತೆ ಒಗಟನ್ನ ಬಿಡಿಸ್ತೀನಿ ಅಂತ ಹೇಳೋದಿದೆ. ಈ ದಾಳಿಂಬೆ ಹಣ್ಣಿನ ಬಗ್ಗೆ ಇರುವಂಥ ಒಗಟುಗಳಲ್ಲಿ ತಾಮ್ರದ ಚೆಂಬಿನ ತುಂಬ ನವರತ್ನ, ತತಾರೆ ಗಿಂಡಿ, ತಾರೆ ಗಿಂಡಿ, ಮುಚ್ಚಳ ತೆಗೆದರೆ 300 ಗಿಂಡಿ, ಇವು ಚಾಲ್ತಿಯಲ್ಲಿರುವಂತಹ ಒಗಟುಗಳು. ಇದು ಹಕ್ಕಿಯಲ್ಲ ಆದರೆ ಹಾರ್ತೈತಲ್ಲ, ಇದು ಗೂಳಿಯಲ್ಲ ಆದರೆ ಕೊಂಬೈತಲ್ಲ, ಬಾಲ ಇದ್ರೂ ಕೋತಿಯಲ್ಲ, ಆಪ್ತಮಿತ್ರ ಚಿತ್ರದಲ್ಲಿನ ಗೀತೆ ಇದು. ಈ ಹಾಡು ಸ್ಪರ್ಧೆಯ ಹಾಡಲ್ಲ, ಬದಲಾಗಿ ಗಾಳಿಪಟ ಹಾರಿಸೋ ಹಾಡು. ಗಾಳಿಪಟದ ಬಗ್ಗೆ ಇದೇ ರೀತಿ ಇರೋ ಮತ್ತೊಂದು ಒಗಟು, ಬಾಲವಿದೆ ಹನುಮಂತನಲ್ಲ, ಹಾರುತ್ತಿದೆ ಪಕ್ಷಿಯಲ್ಲ, ಎರಡು ಕೋಡುಗಳಿವೆ ಪ್ರಾಣಿಯಲ್ಲ, ಹಾಗೆಯೇ ಆಕಾಶದಲ್ಲಿ ಹಾರುತ್ತೆ ಭೂಮಿಯಲ್ಲಿ ಕೂತ್ಕೊಳ್ಳುತ್ತೆ. ಈ ಒಗಟಿನ ಉತ್ತರ ಮಾತ್ರ ಗಾಳಿಪಟ ಅಲ್ಲ, ಅದು ವಿಮಾನ. ಬನ್ನಿ, ಈ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಚಿತ್ರ ವಿ ನಾಗೇಂದ್ರ.

ರೇಡಿಯೋ ಪ್ರಸಾರದಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಚಿತ್ತಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಕೇಳುಗರೆ. ಇಂಪಾದ ಗೀತೆ, ಅಚ್ಚುಮೆಚ್ಚಿನ ಮಾತು, ಪಾಂಡಿತ್ಯ ತೋರುವನು, ಉಣ್ಣೋನಲ್ಲ ಉಡೋನಲ್ಲ ನಿದ್ದೆ ತಾನಿಲ್ಲ ಈ ಮಹಾನುಭಾವ ಊರೆಲ್ಲ, ಈ ಒಂದು ಒಗಟು ಯಾವ ಬಗ್ಗೆ ಇರ್ಬೋದು ಅಂತ ಯೋಚನೆ ಮಾಡೋಕೆ ಇನ್ನೊಂದು ಒಗಟನ್ನು ಹೇಳ್ತೀನಿ ಕೇಳಿ. ಕೋಣೆಯಲ್ಲಿ ಕುಳಿತವನನ್ನು ಕಿವಿ ಹಿಂಡಿ ಕೂಗಿಸ್ತಾರೆ. ಈಗ ನಿಮಗೆ ಗೊತ್ತಾಗಿರ್ಬೋದು, ಈ ಎರಡು ಒಗಟುಗಳ ಉತ್ತರ ರೇಡಿಯೋ. ಅಂದರೆ ಒಗಟುಗಳು ನಮ್ಮ ರೇಡಿಯೋವನ್ನು ಕೂಡ ಮರ್ತಿಲ್ಲ ಅಂತಾಯಿತು. 1989ರಲ್ಲಿ ತೆರೆ ಕಂಡ ಪರಶುರಾಮ್ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಹಾಲಕ್ಷ್ಮಿಯವರ ಅಭಿನಯದಲ್ಲಿ, ಹಂಸಲೇಖ ಅವರ ಸಂಗೀತದಲ್ಲಿ ಬಂದ ಚಿ ಉದಯಶಂಕರ್ ಅವರು ಬರೆದ ಒಗಟಿನ ಹಾಡೊಂದರಲ್ಲಿ ಎಳಸಿರುವಾಗ

ಹಸುರಿನ ಬಣ್ಣ, ವಯಸ್ಸಿರುವಾಗ ಕೆಂಪನೆ ಬಣ್ಣ, ಮುಪ್ಪಿನ ವೇಳೆ ಕಪ್ಪನೆ ಬಣ್ಣ, ಬಾಯಿಗಿಟ್ಟರೆ ಸಾಕು ಓಕುಳಿ ಅಣ್ಣ ಅಂತ ನೇರಳೆ ಹಣ್ಣಿನ ಕುರಿತ ಒಗಟನ್ನು ನಾಯಕ ಕೇಳ್ತಾನೆ. ನೇರಳೆ ಹಣ್ಣಿನ ಬಗ್ಗೆ ಇರುವಂಥ ಇನ್ನಷ್ಟು ಒಗಟುಗಳನ್ನು ಹೇಳೋದಾದರೆ, ಅಕ್ಕಕ್ಕ ಗಿಡ ನೋಡ, ಗಿಡದ ತುಂಬ ಕಾಯಿ ನೋಡ, ಕಾಯಿ ತಿಂದವರ ಬಾಯಿ ನೋಡ, ಹಾಗೆಯೇ ಕಿಜ್ಜಲು ಮರದಲ್ಲಿ ಇಜ್ಜಲು ತೂಗುತ್ತಿದೆ ಅನ್ನೋ ಒಗಟು ಕೂಡ ಇದೆ. ಇನ್ನು ಈ ನೇರಳೆ ಹಣ್ಣಿನ ಬೆಳೆಗೆ ಹೆಸರಾದ ಊರು ತುಮಕೂರು. ತುಮಕೂರು ಜಿಲ್ಲೆಯ ಸಿರಾ ಕೊರಟಗೆರೆ ತಾಲೂಕು ಜಂಬು ನೇರಳೆ ಹಣ್ಣಿನ ಬೆಳೆಗೆ ಹೆಸರಾಗಿದ್ದು, ಕೊರಟಗೆರೆ ತಾಲೂಕಿನ ಚನ್ನರಾಯನ ದುರ್ಗ ಹೋಬಳಿಯ ಅಜ್ಜಿಹಳ್ಳಿ ಗ್ರಾಮದ ಜಂಬು ನೇರಳೆ ಹಣ್ಣಿಗೆ ರಾಷ್ಟ್ರೀಯ ಮನ್ನಣೆ ದೊರೆತಿದೆ. ಇಲ್ಲಿರೋ ನೇರಳೆ ಹಣ್ಣಿನ ಗಿಡಗಳಲ್ಲಿ ವರ್ಷಪೂರ್ತಿ ಹಣ್ಣುಗಳನ್ನು ಕಾಣಬಹುದಾಗಿದೆ. ತುಮಕೂರು ನೇರಳೆ ಹಣ್ಣಿಗೆ ಪ್ರಸಿದ್ಧವಾಗಿರೋದ್ರಿಂದ ಕರಿಸೀರೆ ಗರತಿ ನಿನ್ಕಂಡ್ರೆ ಬಲು ಪ್ರೀತಿ, ತುಮಕೂರು ಪೇಟೆಯಲ್ಲಿ ಇರ್ತಿ ಕಾಸು ಕೊಟ್ಟರೆ ಬರ್ತಿ ಅನ್ನೋ ಒಗಟೊಂದು ನೇರಳೆ ಹಣ್ಣಿನ ಕುರಿತಾಗಿದೆ. ಇನ್ನು ಜಂಬು ನೇರಳೆಯನ್ನು ಬಳಸಿಕೊಂಡು ಇರುವಂಥ ಒಗಟೊಂದು ನೆನಪಿಗೆ ಬರ್ತಾ ಇದೆ. ಆದರೆ ಉತ್ತರ ಮಾತ್ರ ಬೇರೆಯಾಗಿದೆ. ಅಂಗಡಿಯಲ್ಲಿ ಮಾರೋದು ಜಂಬು ನೇರಳೆ ಹಣ್ಣು, ಕೊಂಬೋರುಂಟು ತಿಂಬೋರಿಲ್ಲ. ಅಂದರೆ ಇದು ತಿನ್ನೋಕೆ ಆಗದೇ ಇರುವಂತಹ ಒಂದು ವಸ್ತು. ಇದರ ಉತ್ತರ ಸಾಲಿಗ್ರಾಮ ಎಂಬ ನೈಸರ್ಗಿಕ ಶಿಲೆ. ಈ ಸಾಲಿಗ್ರಾಮ ಶಿಲೆ ಸಾಮಾನ್ಯವಾಗಿ ಕಪ್ಪು ಅಥವಾ ಗಾಢವಾದ ಕಂದು ಬಣ್ಣವನ್ನು ಹೊಂದಿದ್ದು, ದುಂಡಗೆ ಇಲ್ಲವೇ ಚಪ್ಪಟೆಯಾದ ಆಕಾರವನ್ನು ಹೊಂದಿರೋದ್ರಿಂದ ಈ ಒಗಟಿನಲ್ಲಿ ಜಂಬು ನೇರಳೆ ಹಣ್ಣು ಅಂತ ಬಂದಿದೆ. ಅಂದಹಾಗೆ ಈ ಕಾರ್ಯಕ್ರಮದ ಆರಂಭದಲ್ಲಿ ಮರ್ಯಾದೆ ಮಹಲು ಸಿನಿಮಾದಲ್ಲಿ ಬಂದ ಒಗಟೊಂದನ್ನು ಹೇಳಿದ್ದೆ. ಅದರ ಉತ್ತರ ಎಲೆಗೊಂದು ಕಾಯಿ ಹುಣಸೆಕಾಯಿ, ತಲೆಗೊಂದು ಕಾಯಿ ಸೀಗೆಕಾಯಿ, ಊಟಕ್ಕೊಂದು ಕಾಯಿ ನೆಲ್ಲಿಕಾಯಿ, ಆಟಕ್ಕೊಂದು ಕಾಯಿ ಪಗಡೆಕಾಯಿ, ಜಗದೀಶನಿಗೊಂದು ಕಾಯಿ ತೆಂಗಿನಕಾಯಿ, ಮಾವನಿಗೊಂದು ಕಾಯಿ ಮಾವಿನಕಾಯಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಡಿಕೇರಿ, ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆ. ಮೊದಲಿಗೆ ಶ್ರೀ ಮಹಾಗಣಪತಿಂ ಭಜೇಹಂ, ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿ, ರಾಗ ಅಠಾಣ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿರುವಿರಿ. ಈಗ ಕೇಳಿ ತ್ಯಾಗರಾಜರ ಕೃತಿ ವರಾಳಿರಾಗ ಮಿಶ್ರಶಾಪತಾಳ ಏಟಿ ಜನ್ಮಾಮಿದಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನೀವೀಗ ಕೇಳಿದ ಗೀತೆ ಎ ದಿಲ್ ಹೇ ಮುಷ್ಕಿಲ್ ಚಿತ್ರದ್ದು. ಅರಿಜಿತ್ ಸಿಂಗ್ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ಪ್ರೀತಮ್ ಅವರದಿತ್ತು.

ನೀವೀಗ ಕೇಳುತ್ತಿರುವುದು ಸರ್ದಾರ್ ಗಬ್ಬರ್ ಸಿಂಗ್ ಚಿತ್ರದ ಗೀತೆಯನ್ನು ದೇವಿಶ್ರೀ ಮತ್ತು ಪ್ರಸಾದ್ ಮಮತಾ ಶರ್ಮಾ ಅವರು ಹಾಡಿದ್ದಾರೆ. ಕುಮಾರ್ ಅವರ ಸಾಹಿತ್ಯ ಸಂಗೀತ, ದೇವಿಶ್ರೀ ಪ್ರಸಾದ್ ಅವರದು.

ಗಾನ ಭಜನ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಕೇಳಿದರೆ, ಇನ್ನು 11 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ನನ್ನೆದೆಯ ಹಾಡು ಪ್ರಸಾರವಾಗಲಿದೆ. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222858 ಮತ್ತೊಂದು ದೂರವಾಣಿ ಸಂಖ್ಯೆ 2281229. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827222858 ಹಾಗೂ 2281229. ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಇನ್ನು 11 ಗಂಟೆಯಿಂದ 12 ಗಂಟೆವರೆಗೆ ಪ್ರಸಾರವಾಗಲಿದೆ. ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ. ಪೊನ್ನಂಪೇಟೆ ಬಾಳಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಕೇಳಲಿದ್ದೀರಿ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಹಾಗೂ ಪರಿಹಾರ ಕುರಿತು ಡಾಕ್ಟರ್ ಶಂಕರ್ ತಮಾಪುರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.

ಗಾನಭಜನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಸುನಿಧಿ ಚೌಹಾಣ್ ಅವರು ಹಾಡಿರುವ ನೀರಜಾ ಚಿತ್ರದ ಗೀತೆ. ಪ್ರಸೂನ್ ಜೋಶಿಯವರು ಗೀತೆಯನ್ನು ಬರೆದಿದ್ದಾರೆ. ರಾಗ ಸಂಯೋಜನೆ ವಿಶಾಲ್ ಖುರಾನಾ.

ಸಂಗೀತಾ ಹಲ್ದಿಪುರ್ ಮತ್ತು ರಸಿಕಾ ಶೇಖರ್ ಅವರು ಹಾಡಿರುವ ಲವ್ ಗೇಮ್ಸ್ ಚಿತ್ರದ ಗೀತೆ. ಕೌಸರ್ ಮುನೀರ್ ಅವರ ಸಾಹಿತ್ಯ ಸಂಗೀತ ಸಿದ್ಧಾರ್ಥ್ ಹಲ್ದಿಪುರ್.

ಗಾನಭಜನಾ ಕಾರ್ಯಕ್ರಮದಲ್ಲಿ ನೀವೀಗ ಕೇಳ್ತಾ ಇದ್ದೀರಾ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಸ್ವರಗಳಲ್ಲಿ ಮೊಹರಾ ಚಿತ್ರದ ಗೀತೆಯನ್ನು. ಆನಂದ್ ಬಕ್ಷಿ ಅವರ ಸಾಹಿತ್ಯ ಸಂಗೀತ, ವಿಜು ಶಾ ಅವರದು.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 11:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ.
1: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು
1: ನನ್ನೆದೆಯ ಹಾಡು.
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
1: ನನ್ನೆದೆಯ

ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮವಿದು ನನ್ನದೆಯ ಹಾಡು. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222288 ಮತ್ತೊಂದು ದೂರವಾಣಿ ಸಂಖ್ಯೆ 0827222289. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸ್ವಾಗತವನ್ನು ಕೋರುತ್ತಾ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕರೆ ಮಾಡಿ ಹೊಸದಾಗಿ ಕರೆ ಮಾಡುವ ನಮ್ಮ ಕೇಳುಗರು ನಮ್ಮ ದೂರವಾಣಿ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಕರೆ ಮಾಡಬಹುದು. ತಮ್ಮಿಷ್ಟದ ಗೀತೆಯನ್ನು ಕೇಳಬಹುದು, ನಮ್ಮೊಂದಿಗೆ ಮಾತಾಡ್ಬೋದು, ಹರಟೆ ಹೊಡಿಬೋದು. ಬನ್ನಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಮಂಜುನಾಥ್. ಹೆಂಡತಿ ತವರು ಮನೆಯನ್ನು ನೆಂದು ಅಳ್ತಾ ಇದ್ದಾಗ ಗಂಡ ಬಿದ್ದು ಬಿದ್ದು ನಗ್ತಾ ಇದ್ದಂತೆ. ಅದೇ ಒಂದಿನ ತನ್ನ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡುವಾಗ ಮಗಳನ್ನು ನೆಂದು ಅಪ್ಪ ಅಳ್ತಾ ಇದ್ದಂತೆ. ಹೆಂಡತಿ ನೋವು ಅರ್ಥ ಆಗಲು ಮಗಳ ಜೀವನ ಸಾಕ್ಷಿಯಾಗಬೇಕಾಯಿತು. ಕರ್ಮ ಅನ್ನೋದು ಸಮಯದ ಮೂಲಕ ಬಂದೇ ಬರುತ್ತೆ, ಒಂದಲ್ಲ ಒಂದಿನ ಅಂತ. ಬನ್ನಿ ಯಾರ್ಯಾರು ಕಾಲ್ ಮಾಡಿದ್ದಾರೆ, ನಮ್ಮೊಂದಿಗೆ ಮಾತಾಡ್ತಾರೆ, ತಮ್ಮಿಷ್ಟದ ಗೀತೆಯನ್ನು ಕೇಳ್ತಾರೆ ಅಂತ ಹೇಳ್ತಾ ಮೊದಲ ಕರೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ.

0: नमस्ते। हेलो नमस्ते नमस्ते।
1: ಸಾಲಿಗ್ರಾಮ ತಾಲೂಕಿನ
0: ಯಾರು? ಸಾಲಿಗ್ರಾಮ ತಾಲೂಕಿಂದ
1: ಕುಮಾರೇಗೌಡ ಅಂತ.
0: ಕುಮಾರೇಗೌಡ್ರೆ ಎಷ್ಟೊತ್ತಿಂದ ಟ್ರೈ ಮಾಡ್ತಾ ಇದ್ರಿ?
1: ಅದೇ ಸುಮಾರು ಹೊತ್ತಾಯ್ತು.
0: ಮನೆಯಲ್ಲೇ ಇರ್ತೀರಲ್ವಾ?
1: ಹೌದೌದು.
0: ಫೋನ್ ಮುಂದೆ ಕೂತ್ಕೊಂಡು ಟ್ರೈ ಮಾಡ್ತಾ ಇರ್ತೀರಾ? ಮೊದಲ ಕರೆ ಸಿಕ್ಕಿದೆ, ಖುಷಿ ಆಗ್ತಾ ಇದೆ ಅಲ್ವಾ?
1: ಖುಷಿ ಹೌದು ಸರ್.
0: ನನ್ನದೇ ಹಾಡು ಎಷ್ಟು ವಾರದಿಂದ ಕೇಳ್ತಾ ಇದ್ದೀರಿ?
1: ಸರ್ ಅದೇ ಸುಮಾರು ಒಂದು ತಿಂಗಳಾಯ್ತು. ಈಗ ಅದು ಚಿತ್ರಕಾವೇರಿ ಕೇಳ್ಬಿಟ್ಟಾದ್ಮೇಲೆ ಈ ಬೆಳಿಗ್ಗೆ ಟೈಮು ಯಾವಾಗ ಬತ್ತು ಆಗ್ಲಿಂದ ಕೇಳ್ತಾ ಇರ್ತೀನಿ. ಮಂಗಳವಾರ ಮತ್ತೆ ಗುರುವಾರ.
0: ಮಳೆ ಎಲ್ಲ ಉಂಟಾ
1: ಸರ್? ಈ ಕಡೆ ಮಳೆ ಜಾಸ್ತಿ ಇಲ್ಲ ಸರ್ ನಮ್ ಕಡೆ.
0: ನಿಮ್ ಕಡೆ ಕಡಿಮೆನೆ? ಯಾವತ್ತು
1: ನಿಮ್ ಕಡೆ ಮಳೆ ಹಂಗೆ ಸರ್? ಇಲ್ಲಿ ಅಲ್ಲಿ ಮಡಿಕೇರಿಲಿ
0: ನಮ್ಮ ಕಡೆನೂ ಇದೆ, ಆದರೆ ಅತಿಯಾದ ಮಳೆ ಏನಿಲ್ಲ. ಪ್ರತಿ ಬಾರಿ ಬಂದಂತೆ ಮಳೆ ಇಲ್ಲ, ಸ್ವಲ್ಪ ಕಡಿಮೆ ಇದೆ.
1: ಕಾವೇರಿ ನದಿ ಬರೋ ಚಾನ್ಸ್ ಕಮ್ಮಿ.
0: ಇಲ್ಲಿ ಮಳೆ ಹೋಯ್ದ್ರೇನೆ ನಿಮ್ಗೆಲ್ಲ ನೀರು ಆಗೋತಲ್ವಾ?
1: ಹೌದು ಸರ್. ಇಲ್ಲಿ ಕಾವೇರಿ ನದಿ ಅಲ್ಲೇ ಅಲ್ವಾ? ನಾ ತರ್ಕಾವೇರಿ ಅಲ್ಲಿಂದ ಬರ್ಬೇಕಲ್ವಾ? ಕ್ಯಾರಸ್ ಡ್ಯಾಮ್ಗೆ.
0: ಈಗ ಕಲ್ಲಹಳ್ಳಿಗೆ ಹೋಗ್ಬೇಕು ಅಂದ್ರೆ ನಿಮ್ಮ ಊರಿನ ಮೂಲಕವೇ ಹೋಗ್ಬೇಕಾ?
1: ಕಲ್ಲಹಳ್ಳಿ ಅಂದ್ರೆ?
0: ಕಲ್ಲಹಳ್ಳಿ ಅಂದ್ರೆ ಒಂದು ದೇವಸ್ಥಾನ ಇದೆ ಅಲ್ಲಿ.
1: ಯಾವ ತಾಲ ಇದು ಸರ್ ಜಿಲ್ಲೆ?
0: ಅದು ನಿಮ್ಮ ಮೈಸೂರು ಜಿಲ್ಲೆನೆ, ಮಂಡ್ಯ ಮತ್ತೆ ಮೈಸೂರು ಜಿಲ್ಲೆ ಮಧ್ಯ.
1: ಹೌದಾ? ಅಲ್ಲಿ ಮಂಡ್ಯ ಮೈಸೂರು ಮಧ್ಯೆ.
0: ಹೌದು. ಹಾ ಹಾ ಸರಿ. ಈಗ ನಿಮಗೆ ಯಾವ ಚಿತ್ರಗೀತೆ ಬೇಕು?
1: ಸರ್ ಹಾದಿನ ಹೆಡೆಯಲ್ಲಿ ರಾಜ್ಕುಮಾರ್ ಹಾಡಿರೋದು ಹೂವಿಂದ ಬರೆಯುವ ಕತೆ. ಆ ಮುಳ್ಳಿಂದ ಬರದೆ ನಾನು.
0: ಹೂವಿಂದ ಬರೆದ ಕತೆಯ ಮುಳ್ಳಿಂದ ಬರದೆ?
1: ಮುಳ್ಳಿಂದ ಬರದೆ ನಾನು.
0: ಹಂಗಂದ್ರೆ ಏನು
1: ಅಂದ್ರೆ ನಿಮ್ಮ ಮನ್ಸಿಗೆ ಬಾರಿ ನೋವು ಮಾಡ್ಬಿಟ್ಟೆ ಅಂತ.
0: ಹಾ ಹಾ ಹಾ ಅಂದ್ರೆ ಅಷ್ಟು ಸುಲಭವಾಗಿದ್ದಿದ್ದನ್ನ
1: ಮುಳ್ಳಿಂದ ಬರದೆ ನಾನು ಅಂತ.
0: ಸುಲಭವಾಗಿದ್ದಿದ್ದನ್ನ ನಾನು ಕಷ್ಟ ಮಾಡ್ಬಿಟ್ಟೆ ಅಂತನಾ?
1: ಸುಲಕ್ಷಣ ಸುಲಕ್ಷಣಂಗೆ ಹಾಡಿರೋದಲ್ದೆ ಹಾಗೆ ಹೇಳಿದ್ರೆ ರಾಜ್ಕುಮಾರ್ ಅವರು
0: ತಪ್ಪಾಗಿ ಹೋಗಿದೆ ಅಲ್ವಾ?
1: ತೆಳುವಾದ ನೀರಿನಲ್ಲಿ ಕಲ್ಲೊಂದು ಜಾರಿದಂತೆ ಅಪಸ್ವರವು ಮೂಡಿದಂತೆ ಅಂತ ಒಂದು ಹಾಡಿದೆ ನೋಡಿ, ಬಾರಿ ಚೆನ್ನಾಗಿದೆ ಅದು ಅರ್ಥವಾಗಿ.
0: ಈಗ ತಪ್ಪಾಗಿ ಹೋಗಿದೆ, ಹಾಡಿನಲ್ಲೂ ತಪ್ಪಾಗಿದೆ, ಅದನ್ನ ಸರಿ ಮಾಡ್ಬೇಕು. ಹಾಗಾಗಿ ಅದಕ್ಕೆ ಹೊಟ್ಟೆ ಒಳಗೆ ಹಾಕು ಅಂತಾರೆ. ಅದೇ ನಿಮ್ಗೆ ನುಡಿಗಟ್ಟು, ಹೊಟ್ಟೆ ಒಳಗೆ ಹಾಕು ಅಂದ್ರೆ ಏನು? ಒಂದು ವಾಕ್ಯ ಒಂದು ಮಾಡಿ.
1: ಮನಸ್ಸಲ್ಲಿ ನಾನು ಆಡಿರೋದನ್ನ ತಪ್ಪಾಗಿ ಮಾತಾಡಿರೋದನ್ನ ನೀನು ಅದ್ರ ಕ್ಷಮಿಸ್ಬಿಟ್ಟು ಅದನ್ನ ಇದ್ ಮಾಡು ಅಂತ.
0: ಸಹಿಸ್ಕೊಳ್ಬೇಕು ಅದನ್ನ ಅಂತ. ಕ್ಷಮಿಸಿಬಿಟ್ಟು ಕ್ಷಮಿಸಿದೀನಿ ಅಥವಾ ಅದನ್ನ ನಾನು ಸಹಿಸ್ಕೊಳ್ತೀನಿ, ತಪ್ಪಾದ್ರೂ ಪರವಾಗಿಲ್ಲ ಅಂತ ಅಲ್ವಾ?
1: ಹೌದು ಸರ್ ಹೌದು.
0: ತಪ್ಪನ್ನ ನಾವ್ ಯಾವತ್ತೂ ತಿದ್ಕೊಳ್ಬೇಕು,
1: ತಿದ್ಕೋಬೇಕಲ್ವ? ಒಂದ್ಸರಿ ತಪ್ಪು ಮಾಡಿದ್ಮೇಲೆ ಪದೇ ಪದೇ ಮಾಡಕ್ ಹೋಗ್ಬಾರ್ದು. ಇದು ಕೆಟ್ಟದ್ದು, ಇದು ಒಳ್ಳೇದು ಅಂತ ತಿಳ್ಕೋಬೇಕು ನಾವು.
0: ಆಗ್ಲಿ ಆಗ್ಲಿ, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ ಗೌಡ್ರೆ. ನಮಸ್ತೆ.
1: ನಮಸ್ತೆ ನಮಸ್ತೆ.

0: ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ FM 103.1 ಮೆಗಾ ಹರ್ಟ್ಸ್ ಕಂಪನಾಂಕದಲ್ಲಿ. ಕರೆ ಮಾಡಿ ಹೊಸದಾಗಿ ಕೇಳ್ತಾ ಇರೋ ನಮ್ಮ ಕೇಳುಗರು 0822 7222 8558 ಅಥವಾ 2281219 ಕಾರ್ಯಕ್ರಮ 11 ರಿಂದ 12 ಗಂಟೆವರೆಗೆ ಪ್ರಸಾರ ಆಗುತ್ತೆ. ಈಗ ಮುಂದಿನ ಕರೆ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಯಾರು ಮಾತಾಡೋ ಸರ್?
1: ನಾನು ಸುಳ್ಯ ತಾಲೂಕು ಆಲೇಟ್ಟಿ ಗ್ರಾಮದಿಂದ ಶ್ರೀಧರ ಮಾತಾಡೋದು ಸರ್.
0: ಆಲೇಟ್ಟಿ ಗ್ರಾಮದಿಂದ?
1: ಹೌದು ಸರ್.
0: ಮೊದಲ ಬಾರಿ ಕರೆ ಮಾಡೋದು ನೀವು?
1: ಅಲ್ಲ ಸರ್, ಮಾತಾಡ್ತಾ ಇರ್ತೇನೆ ಸರ್ ನಾನು.
0: ಯಾವ ಚಿತ್ರಗೀತೆ ಬೇಕು ಶ್ರೀಧರ್ ಅವರು?
1: ನನಗೆ ಇವತ್ತು ಹಳೆ ಚಿತ್ರಗೀತೆ ಸರ್, ಒಂದು ಸ್ವಚ್ಛತಂದ ಸೌಭಾಗ್ಯದಲ್ಲಿ. ಅತ್ತಿಗೆ ತಂಗಿ ನಾಟ ನಡೆಯೋದಿಲ್ಲ ಅಂತೇಳಿ ಒಂದು ಹಾಡು ಉಂಟಲ್ಲ ಸರ್. ಆ ಹಾಡನ್ನು ಪ್ರಸಾರ ಮಾಡಿ ಸರ್.
0: ಸೊಸೆ ತಂದ ಸೌಭಾಗ್ಯ ಅಂತ ನೋಡಿ ಎಂತ ಒಂದು ಟೈಟಲ್ ಇದೆ ಅಂತಂದ್ರೆ, ಸೊಸೆ ಯಾವಾಗ್ಲೂ ಮನೆಗೆ.
1: ರಿಲೀಸ್ ಆದ ಸಮಯದಲ್ಲಿ ಆ ಸಿನಿಮಾವನ್ನು ನೋಡಿದ್ದೇನೆ ಸರ್ ನಾನು. ಬಹಳ ಒಳ್ಳೇದು. ಹಾಡುಗಳು, ಒಳ್ಳೊಳ್ಳೆ ಹಾಡುಗಳು ಉಂಟದಲ್ಲಿ ಸರ್.
0: ಕೇಳಿದಿರಿ?
1: ಕೇಳಿದ್ದೇನೆ. ಹೌದು ಸರ್,
0: ಸಿನಿಮಾವನ್ನು ನೋಡಿದಿರಿ ಅಲ್ವಾ?
1: ನೋಡಿದ್ದೇನೆ.
0: ಮುಖ್ಯವಾಗಿ ಇಲ್ಲಿ ಸೊಸೆ ಗಂಡನ ಮನೆ ಬರುವಾಗ ಸೌಭಾಗ್ಯವನ್ನೇ ತರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಸೊಸೆನೂ ಹಾಗೆ ಇರಬೇಕು, ಆದ್ರೆ ಸೊಸೆಯನ್ನ ನೋಡುವಂತಹ ಗಂಡನ ಮನೆಯವರು ಹಾಗೆ ಇರಬೇಕು.
1: ಅಮ್ಮನಾಗೆ ನೋಡಿಕೊಳ್ಳಿ, ಮಗಳಾಗಿ ನೋಡಿಕೊಳ್ಬೇಕು.
0: ಕರೆಕ್ಟ್. ಸೊಸೆಯನ್ನ ಮಗಳಾಗಿ ಅತ್ತೆ ನೋಡ್ಕೊಳ್ಬೇಕು, ಅತ್ತೆನ ಸೊಸೆ ಅಮ್ಮನಾಗಿ ನೋಡ್ಕೊಳ್ಬೇಕು, ಆಗ ಮಾತ್ರ ಜೀವನ ಸರಿ ಹೋಗುತ್ತೆ.
1: ಸೌಭಾಗ್ಯ ಇರ್ತದೆ ಸರ್.
0: ಅಲ್ವಾ?
1: ಹೌದು ಸರ್.
0: ಹೇಗಿದೆ ಮಳೆ ನಿಮ್ಮಲ್ಲೆಲ್ಲ?
1: ಮಳೆ ಮಳೆ ಬಿಟ್ಟು ಬಿಟ್ಟು ಬರ್ತದೆ ಸರ್. ಜೋರು ಮಳೆ ಬರ್ತದೆ, ಬಿಸಿಲು ಬರ್ತದೆ. ಮಳೆ ಬರ್ತದೆ, ಬಿಸಿಲು ಬರ್ತದೆ, ಹೀಗೆ ಉಂಟು.
0: ಅಲ್ಲಿ ಏನ್ ಬಂದ್ರು ನಿಮ್ಮ ಸುಳ್ಯದಲ್ಲಿ ಹೇಗೂ ವಾತಾವರಣ ಸ್ವಲ್ಪ ಬಿಸಿಯಾಗೆ ಇರುತ್ತಲ್ವಾ? ಚಳಿ ಅನ್ನೋದಿಲ್ಲ.
1: ಚಳಿ ಇಲ್ಲ ಸರ್. ಈಗ ಚಳಿ ಕಡಿಮೆ ಆಗುವ ಆಗುದಿಲ್ಲ. ಮಳೆಗಾಲದಲ್ಲಿ ಸಾಧಾರಣ ನಮ್ಮ ತುಳು ತಿಂಗಳಲ್ಲಿ ಆಟಿ ತಿಂಗಳು ಕಾರ್ ತಿಂಗಳು ಅಂತ ಹೇಳಿದ್ರೆ ಚಳಿ ಹೊರಗೆ ಹೊರಡದ ಸಮಯದ ಅಂತಹ ಸಂದರ್ಭದಲ್ಲೇ ಇತ್ತು ಮೊದಲು. ಬಟ್ ಈಗ ಹಾಗೆಲ್ಲ ಸರ್. ಈಗ ಸೆಕೆ 24x7 ಸೆಕೆ.

0: ಹೌದು ಸರ್.
1: ಆದರೆ ನಮ್ಮಲ್ಲಿ ಹಾಗಲ್ಲ,
0: ಹೌದು
1: ಭಾರಿ ಚಳಿ ಇರುತ್ತೆ,
0: ಚಳಿ ಇರುತ್ತೆ. ಹೌದು,
1: ಹೊಸದಾಗಿ ಇಲ್ಲಿ ಯಾರಾದರೂ ಬಂದರೆ ಅವ್ರಿಗೆ ತಕ್ಷಣ ಶೀತ, ನೆಗಡಿ, ಕೆಮ್ಮು, ಜ್ವರ ಬಂದ್ಬಿಡುತ್ತೆ.
0: ಹೌದು ಹೌದು.
1: ಹಾಗಾಗಿ ಇಲ್ಲಿರೋರು ಕೋಟ್ ಹಾಕ್ಕೊಳ್ಬೇಕು. ಶ್ರೀಧರ್ ಅವರ ಕರೆ ಕಡಿತಗೊಂಡಿದೆ, ಅವರ ಇಷ್ಟದ ಗೀತೆಯನ್ನು ನಾವೀಗ ಪ್ರಸಾರ ಮಾಡ್ತಾ ಇದ್ದೇವೆ.
2: ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ ನೀ

0: ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ. ಮುಂದಿನ ಕರೆ ತಗೊಳ್ಳೋಕ್ಕಿಂತ ಮುಂಚೆ ಶಕುಂತಲ ಅವರು ಈಗ ನಮ್ಮೊಂದಿಗೆ ಇದ್ದಾರೆ. ಅವರು ಏನೋ ಒಂದಿಷ್ಟು ತರಕಾರಿ, ಒಂದು ಬೆಂಡೆಕಾಯಿ, ಒಂದು ತೊಂಡೆಕಾಯಿ, ಒಂದು ಟೊಮೆಟೊ, ಆಲೂಗಡ್ಡೆ, ಹೀಗೆ ತರಕಾರಿಗಳು ಒಂದೊಂದನ್ನು ತಗೊಂಡು ಬಂದಿದ್ದಾರೆ. ಅದು ಏನು ಅಂತ ಕೇಳೋಣ. ನಮಸ್ತೆ
1: ಮಂಜುನಾಥ್.

0: ಮಂಜುನಾಥವರೇ, ಮೊದಲಿಗೆ ನಿಮಗೆ ನಮಸ್ಕಾರ.
1: ನಮಸ್ಕಾರ.
0: ಹಾಗೇನೆ ನಮ್ಮ ಶ್ರೋತೃಗಳಿಗೂ ಕೂಡ ತಡವಾಗಿ ನಮಸ್ಕಾರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ಒಂದೊಂದೇ ತರಕಾರಿ ಏನಪ್ಪ ಅಂದ್ರೆ ನಾನು ನನ್ನದೇ ಹಾಡು ಕಾರ್ಯಕ್ರಮಕ್ಕೆ ಪ್ರಸ್ತುತ ಪಡಿಸೋದಿಕ್ಕೆ ಅಂತ ಬರ್ತಾ ಇದ್ನ. ಒಂದೆರಡು ತರಕಾರಿನ ಬಿಟ್ಟೆ ಅಂದ್ರೆ ಸ್ಕೂಟರ್ ಅಲ್ಲಿ ಬರುವಾಗ, ಹಾಗೆ ಉದ್ದಕ್ಕೂ ತರಕಾರಿಗಳು ಬಿದ್ದೋಗ್ತಾನೇ ಇದೆ. ಅಂದ್ರೆ ನಮ್ಮದಲ್ಲ ಅದು,
1: ಬೇರೆಯವ್ರನ್ನ ನೀವು ಹೇರ್ಕೊಂಡ್ ಬಂದಿರ.
0: ಅಲ್ಲ ಅಲ್ಲ, ರಸ್ತೆಯುದ್ದಕ್ಕೂ ಬಿದ್ದಿದೆ, ಆ ಕಡೆಯಿಂದ ಎತ್ಕೊಂಡು ಬರ್ತಾ ಇದ್ರು. ಕಾರಣ ಏನಿರ್ಬೋದು ಹೇಳಿ.
1: ಏನು ಬೈಕಲ್ಲಿ ಹೋಗ್ತಿದ್ರಲ್ಲ ಪಾಪ, ಬ್ಯಾಗ್
0: ತೂತಾಗಿತ್ತು. ಇಲ್ಲ ಇಲ್ಲ, ಅದೊಂದು ನಮ್ಮ ಶ್ರೋತೃಗಳಿಗೆ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಅಂಶ ಇದೆ.
1: ಏನಂತದ್ದು,
0: ಏನಿರ್ಬೋದು ಹೇಳಿ. ಈ ಕಡೆಯಿಂದ ಒಂದೊಂದೇ ತರಕಾರಿಗಳನ್ನ ನಾನು ಸ್ಕೂಟರ್ ನಿಲ್ಲಿಸ್ಬಿಟ್ಟು, ಏನಪ್ಪ ಇಷ್ಟು ಚೆನ್ನಾಗಿದೆ ತರಕಾರಿ, ನಮ್ಮ ರೈತರು ಕಷ್ಟಪಟ್ಟು ಬೆಳೆದಿದ್ದಾರೆ, ಒಂದೆರಡು ತರಕಾರಿ ಹೋಯ್ತು ಅಂದ್ರೆ ಎಲ್ಲೋ ಬಿದ್ದಿರ್ಬೋದು ಅನ್ಕೊಂಡ್ರೆ, ಉದ್ದಕ್ಕೂ ಒಂದೊಂದೇ ತರಕಾರಿ, ಸೌತೆಕಾಯಿ ಮೆಣಸಿನ್ಕಾಯಿ ಎಲ್ಲ ಬಿದ್ದಿದೆ. ಇಲ್ಲಿ ಆಕಾಶವಾಣಿಗೆ ಬರೋವರೆಗೆ ಒಬ್ರು ಆಯ್ಕೊಂಡು ಒಂದು ಕಾಟನ್ ಬ್ಯಾಗ್ಗೆ ಹಾಕೊಂಡು ಹೋಗ್ತಾ ಇದ್ರು. ಏನಿರ್ಬೋದು ಇವಾಗಾದ್ರೂ ಕ್ಲೂ ಕೊಟ್ಟೆ ಹೇಳಿ.
1: ನನಗೆ ಗೊತ್ತಿಲ್ಲ ಅದು,
0: ಅಲ್ಲ ಅಲ್ಲಿ ಬಿದ್ದಿರೋದಕ್ಕೆ ಕಾರಣ ಏನು, ಅದು ಮಾರ್ಕೆಟ್ ಅಲ್ಲ ಅಲ್ವಾ, ಅಲ್ಲಿ ಯಾರು ಮಾರಾಟ ಮಾಡಲ್ಲ.
1: ರೈತರೇನೋ ಮನೆಗೆ ತಗೊಂಡು ಹೋಗ್ತಾ ಇರುವಾಗ ಬಿದ್ದೋಗಿರ್ಬೋದು.
0: ನೀವು ಮರ್ತು ಬಿಟ್ಟಿದ್ದೀರಾ, ನೀವು ಪ್ಲಾಸ್ಟಿಕ್ ಅಲ್ಲಿ ಹಾಕೊಂಡು ಹೋಗ್ತಾ ಇದ್ರಂತೆ ಅವರು.
1: ಓ, ಪ್ಲಾಸ್ಟಿಕ್ ಬ್ಯಾಗ್ ತೂತಾಗಿದೆ.
0: ಪ್ಲಾಸ್ಟಿಕ್ ತೂತಾಗಿದೆ, ಅದಕ್ಕೆ ಅವರು ಪ್ಲಾಸ್ಟಿಕ್ ನ ಬೈಕೊಂಡು ಒಂದು ಕಾಟನ್ ಬ್ಯಾಗ್ ತಂದು ಮನೆಯಲ್ಲಿ ಎಲ್ಲಾ ತರಕಾರಿಯನ್ನು ತುಂಬಿಕೊಂಡು ಹೋಗ್ತಾ ಇದ್ರು.
1: ನನ್ನ ಪ್ರಕಾರ ಅದು ಅವ್ರದ್ದು ತಪ್ಪು ಇದೆ, ಯಾಕೆಂದ್ರೆ ಪ್ಲಾಸ್ಟಿಕ್ ಅನ್ನ ಮೊದಲ ಬಾರಿಗೆ ನಾವು ಉಪಯೋಗ ಮಾಡಬಾರ್ದು. ಮನೆಯಲ್ಲಿ ಆದಷ್ಟು ತನ್ನದೇ ಆದಂತ ಕಾಟನ್ ಬ್ಯಾಗ್ ಗಳು ಸಿಗ್ತವೆ. ಈಗ ಅದನ್ನ ಸಿಕ್ಲಿಲ್ಲ ಅಂದ್ರೆ ನಾವೇ
0: ಸಮರ್ಪಕ ಆಗ್ಲಿಲ್ಲ. ಕಾಟನ್ ಅಂದ್ರೆ ಅವರು ಕಾಟನ್ ಬ್ಯಾಗ್ ಇಟ್ಕೊಂಡು ಪ್ಲಾಸ್ಟಿಕ್ ಬ್ಯಾಗ್ಗೆ ಬೈತಾ ಇದ್ರು, ಹಾಳು ಪ್ಲಾಸ್ಟಿಕ್ ಹಾಳಾಗೋಗ್ಲಿ, ನಾನು ಎಲ್ಲಾದ್ರೂ ತಗೊಂಡೋ, ನಾನು ಇನ್ ಮುಂದೆ ಯಾವತ್ತು ನಾನು ತಗೊಳಲ್ಲ, ಈ ತರ ತೊಂದರೆ ಆಗೋಯ್ತು, ನನ್ನ ವೈಫು ಬೈತಾ ಇದಾರೆ ತರಕಾರಿ ಎಲ್ಲ ಚೆಲ್ಕೊಂಡು ಬಂದಿದ್ದೀರಾ ಅಂತ ಅಂತ ಅನ್ಕೊಂಡು, ಹಾಗಾಗಿ ನಾನು ತಡವಾಗಿ ಬಂದಿದ್ದೆ.
1: ಅವರು ಬಹುಶಃ ಅದಕ್ಕೆಲ್ಲ ಅವ್ರು ಬೈದಿದ್ದು, ಅವ್ರ ವೈಫ್ ನೆನ್ಸ್ಕೊಂಡು ಬೈದಿರ್ಬೋದು, ವೈಫ್ ಮನೆ ಬೈತಾರೆ.
0: ಅಲ್ಲ, ಆದ್ರೆ ಇವತ್ತೊಂದು ಸಂಕಲ್ಪ ತೊಟ್ಟರು ಅವರು ನನ್ನ ಎದುರುಗಡೆ. ಅವ್ರು ಹೇಳಿದ್ರು, ನೋಡಿ ಈ ಒಂದು ತರಕಾರಿಯನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ನಾನು ಎರಡು ಕಾಟನ್ ಬ್ಯಾಗ್ಗಳನ್ನ ಇಟ್ಕೊಳ್ತೀನಿ, ಇನ್ನು ಮುಂದೆ ಯಾವತ್ತೂ ಕೂಡ ನಾನು ಪ್ಲಾಸ್ಟಿಕ್ ಅನ್ನ ಬಳಸೋದಿಲ್ಲ ಅಂತ ಹೇಳಿ.
1: ಒಳ್ಳೆಯ ಪ್ರತಿಜ್ಞೆ ಅದು, ಪ್ರತಿಯೊಬ್ರು ಮಾಡ್ಬೇಕು, ಅವ್ರು ಮಾತ್ರ ಅಲ್ಲ ಪ್ರತಿಯೊಬ್ರು.
0: ಇವತ್ತು ಅಂದ್ರೆ ಅವ್ರಿಗೆ ಅರಿವು ಬಂದಿದೆ, ಅಂದ್ರೆ ತೊಂದರೆ ಆಗಿದ್ದಕ್ಕೆ ಅರಿವು ಬಂದಿದೆ, ಆದ್ರೆ ಅದನ್ನ ಸೇವಿಸಿದಂತಹ ಪ್ರಾಣಿ ಅವುಗಳ ಪರಿಸ್ಥಿತಿ ಏನಾಗಬಹುದು?
1: ಖಂಡಿತ. ಈಗ ನೋಡಿ, ನಾವು ಬಂದ್ಬಿಟ್ಟು ನಮ್ಗೇನೋ ಕಷ್ಟ, ಗಾಡಿಯಿಂದ ಇಳಿಯೋಕ್ಕೂ ಕಷ್ಟ ಅಂತ ಹೇಳ್ಕೊಂಡು, ಇಷ್ಟು ಒಂದು ಸುಲಭ ಮಾರ್ಗದಲ್ಲಿ ನಾವೀಗ ಬದುಕ್ತಿದ್ದೀವಿ.
0: ಸಾಧ್ಯ ಆಗುತ್ತಲ್ವಾ ಎಲ್ಲರೂ ಸಂಕಲ್ಪ ತೊಟ್ಟರೆ?
1: ಹೌದು, ಖಂಡಿತ.
0: ನಾವು ಕೊಂಡ್ಕೊಳ್ಳಲ್ಲ ಅಂದ್ರೆ ಅಕಸ್ಮಾತ್ ಅಂಗಡಿಯಲ್ಲಿ ಇಡೋ ಹಾಗಿಲ್ಲ ಅಂತ ಕಾನೂನಿದೆ. ಒಂದು ವೇಳೆ ಅವರು ಇಟ್ಕೊಂಡಿದ್ರು ಕೂಡ ನಾವು ಕೇಳದೆ ಹೋದ್ರೆ ಏನ್ ಮಾಡ್ತಾರೆ ಅವರು? ನಾವೇ ಕಾಟನ್ ಬ್ಯಾಗ್ ತಗೊಂಡ್ ಹೋದ್ರೆ ಅವ್ರು ಕೊಡ್ತಾರಾ?
1: ಅವ್ರು ಕೊಟ್ರು ನಾವು ತಗೊಳ್ಬಾರ್ದು,
0: ಬೇಡ ಅಂತ ಹೇಳ್ಬೇಕು.
1: ಬೇಡ ಅಂತ ಹೇಳ್ಬೇಕು, ಯಾಕೆಂದ್ರೆ ಅವರ ಉದ್ದೇಶ ಏನಿರುತ್ತೆ, ತನ್ನ ಸರ್ಕಾರ ಆದಷ್ಟು ಅವ್ರು ಮಾರ್ಬೇಕಾಗ್ತದೆ, ನಾಳೆ ಹಾಳಾಗ್ತದ. ಅವ್ರ ಉದ್ದೇಶ ಒಟ್ಟಾರೆ ಮುಗಿಸ್ಬೇಕು ಅಂತ ಇರುತ್ತೆ. ಆದ್ರೆ ನಾವು ಜಾಗೃತರಾಗಿ ನಾವು ತಗೊಳ್ಳುವಂತಹ ಯಾವುದೇ ಪ್ಲಾಸ್ಟಿಕ್ ಐಟಮ್ ನಲ್ಲಿ ಇರುವಂತಹ ವಸ್ತುಗಳನ್ನ ಕಡಿಮೆ ಬಳಸ್ಬೇಕು. ಇದಕ್ಕೆ ಹಾಕೊಡಿ ಅಂತ ಒಂದು, ನೋಡಿ ಹಿಂದೆ ಎಲ್ಲ ಪಾತ್ರೆ ತಗೊಂಡು ಹೋಗ್ತಿದ್ರು ಹಾಲು ತಗೊಳಕ್ಕೆ. ನಾವು ನನಗೆ ಗೊತ್ತಿರುವಾಗ, ನಾನು ಸಣ್ಣವನಿರುವಾಗ, ನನ್ನ ಅಮ್ಮ ಎಲ್ಲ ಸಂತೆಗೆ ಒಂದು ವಾರದಲ್ಲಿ ಒಂದು ದಿನ ಕುಕ್ಕೆ ತಗೊಂಡು ಹೋಗ್ತಾ ಇದ್ರೆ, ಅದು ಬಿದಿರು ಕುಕ್ಕೆ, ಇಷ್ಟು ದೊಡ್ಡ ಕುಕ್ಕೆ.
0: ಪರಿಸರಕ್ಕೆ
1: ಅದನ್ನ ನೋಡು ಎಷ್ಟು ವರ್ಷ ಅದು ಇಟ್ಕೊಂಡಿದ್ರು ನಮ್ಮ ಅಮ್ಮ ಅಂದ್ರೆ, ಅದನ್ನ ಅಷ್ಟು ನೀಟಾಗಿ ಇಟ್ಕೊಂಡಿದ್ರು.
0: ಈಗ ನನಗೂ ಅನ್ನಿಸ್ತು ಅದನ್ನ ನೋಡ್ಬಿಟ್ಟು,
1: ಅದರಲ್ಲೇ ತರ್ತಾ ಇದ್ವಿ ನಾವೆಲ್ಲ.
0: ಮತ್ತೆ ಪ್ರತಿಯೊಂದನು ಒಂಥರ ಬದಲಾವಣೆ ಅಂತ, ನಾವು ಒಬ್ಬೊಬ್ರು ಕೂಡ ಬದಲಾಗ್ತಾ ಹೋದ್ರೆ ಒಂದಲ್ಲ ಒಂದು ದಿನ ಪ್ಲಾಸ್ಟಿಕ್ ಮುಕ್ತ ದೇಶ
1: ಮಾಡಬೇಕು. ಇಲ್ಲಾಂದ್ರೆ ಬಹಳ ಕಷ್ಟ.
0: ನೋಡಿ, ಅವರ ಒಂದು ಸಂಕಲ್ಪ ಪ್ರತಿಯೊಬ್ಬರು ಕೂಡ ಒಪ್ಪಲೇಬೇಕಾದಂತ.
1: ಇವತ್ತು ಏನಾಗಿದೆ ಅಂದ್ರೆ, ವಿಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ಅಷ್ಟೇ ಮನುಷ್ಯ ಸೋಮಾರಿ ಆಗ್ತಾ ಇದ್ದಾನೆ. ಆಯ್ತಾ,
0: ಮತ್ತೆ ಅವ್ರ ಬಾಯಲ್ಲಿ ಇನ್ನೊಂದ್ ಮಾತು ಬಂತು, ಈ ಸ್ಕೂಟರ್ ಬೇಡ ನನಗೆ, ಸೈಕಲ್ ತಗೊಂಡ್ ಬರ್ತೀನಿ ಅಂತ.
1: ಅದು ಇನ್ನು ಒಳ್ಳೇದು,
0: ಇನ್ನು ಖುಷಿ,
1: ಪರಿಸರಕ್ಕೆ ಒಳ್ಳೇದು,
0: ಇನ್ನು ಖುಷಿ ಆಯ್ತು.
1: ನಾವು ಈಗ ಒಂದು ಕರೆ ಇದೆ, ಸ್ವೀಕಾರ ಮಾಡೋಣ. ಯಾರು ಫೋನ್ ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಎಲ್ಲಿಂದ ಮಾತಾಡ್ತಿದ್ದೀರಾ? ಮಕ್ಕಂದೂರಿನಿಂದ ಸರಸ್ವತಿ ಅವರು. ಬಹಳ ಬೇಜಾರದಲ್ಲಿ ಮಾತಾಡ್ತಿದ್ರಿ ಸರಸ್ವತಿ ಅವರು. ಮಳೆ ಜೋರ ಏನಾರು ಇದೆಯಾ?

0: മഴയിൽ ഇല്ല സാർ, ലൈറ്റാക്കി വിസിൽ വർത്തായത്. അത് കറന്റ് ഇല്ല സാർ, എരമൂറ ദിനത്തെ എന്താ കറന്റ് ഇല്ല.
1: ಅದಕ್ಕೆ ಬೇಸರನಾ?
0: ಸ್ವಲ್ಪ ಬೇಜಾರೆ ಮೇಡಮ್.
1: ಬೇಸರ ಮಾಡ್ಕೊಳ್ಬಾರ್ದು ಅಲ್ಲ, ಬೇಸರ ಮಾಡ್ಕೊಳ್ಬಾರ್ದು ಯಾವುದಕ್ಕೂ ಅಲ್ವಾ?
0: ಹೌದು ಮೇಡಮ್, ಆದ್ರೆ ನಾವು ಹಳ್ಳಿಯಲ್ಲಿ ಇರೋದಲ್ಲ.
1: ಅಲ್ಲ, ನಿಮ್ಮ ಮಾತು ನಮ್ಮ ನಿರೂಪಕರಿಗೆ ಅರ್ಥ ಆಗೋಯ್ತು, ಯಾಕೆ ಬೇಸರದಲ್ಲಿ ಇದ್ದೀರಾ ಅಂತ ಕಂಡು ಹಿಡಿದು ಬಿಟ್ರು.
2: ಅಲ್ಲ, ಈಗ ಅವ್ರು ಹಳ್ಳಿರು, ನಾವು ಅಂತ ಹಳ್ಳಿಯವರು ಅಂತ ಹೇಳಿದೆ. ಹಳ್ಳಿ ಜನ ಒಳ್ಳೆ ಜನ, ಅವರಿದ್ರೇನೆ ಪಟ್ಟಣ ಬೆಳೆಯಕ್ಕಾಗೋದಲ್ವಾ? ಯಾಕೆಂದ್ರೆ ಅವ್ರು ಬೆಳೀತಾ ಇದ್ದಾರೆ, ಅವ್ರು ಬೆಳೆದಿದ್ದನ್ನ, ಅವ್ರು ಕೊಡುವಂತ ಒಳ್ಳೆ ಗಾಳಿಯನ್ನ, ಒಳ್ಳೆ ವಾತಾವರಣವನ್ನ ನಾವು ಟೌನ್ ನಲ್ಲಿರೋರು, ಪಟ್ಟಣದಲ್ಲಿರೋರು ಉಪಯೋಗಿಸ್ಕೊಂಡು ಬದುಕ್ತಾ ಇದ್ದೀವಿ. ಅವ್ರು ಬೇಜಾರು ಇದ್ದಾರೆ, ಬೇಜಾರು ಮಾಡಬಾರ್ದು.
1: ಈಗ ಕರೆಂಟ್ ಹೋಗುತ್ತೆ ಬರುತ್ತೆ, ಆದ್ರೆ ಇವರ ಒಂದು ಮನಸ್ಸಿನ ಸಮಯ ಕಳೆದು ಹೋಗುತ್ತೆ, ಮತ್ತೆ ಬರುತ್ತಾ?
2: ಮತ್ತೆ ಅದಕ್ಕಾಗಿ ಆ ನಿಮಿಷ ನಮ್ದು, ಪ್ರತಿ ಕ್ಷಣ ನಮ್ದೇ, ಅದನ್ನ ನಾವು ಎಂಜಾಯ್ ಮಾಡ್ತಾ ಇರ್ಬೇಕು ಪ್ರತಿ ಕ್ಷಣ. ಮಳೆ ಬಂತಲ್ಲ ಅಂತೇಳಿ ಖುಷಿ ಪಡ್ಬೇಕು. ನಾವೆಲ್ಲ ನೋಡಿ, ಚಿಕ್ಕವ್ರು ಇರುವಾಗ ಹೊರಗಡೆ ಮಳೆನ ಇಷ್ಟು ಅನುಭವಿಸ್ತಿದ್ವಿ ಅಲ್ವಾ ಸರಸ್ವತಿ ಅವರೇ?
0: ಅದಿರ್ಲಿ,
2: ಈಗ ಮಧ್ಯಾಹ್ನ

0: ಅಲ್ಲ, ಈಗ ಅವ್ರು ಹಳ್ಳಿರು ನಾವು ಅಂತ ಹಳ್ಳಿಯವರು ಅಂತ ಹೇಳಿದೆ. ಹಳ್ಳಿ ಜನ ಒಳ್ಳೆ ಜನ, ಅವರಿದ್ರೇನೆ ಪಟ್ಟಣ ಬೆಳೆಯೋಕ್ಕಾಗೋದಲ್ವಾ? ಯಾಕೆಂದ್ರೆ ಅವ್ರು ಬೆಳೀತಾ ಇದ್ದಾರೆ, ಅವ್ರು ಬೆಳೆದಿದ್ದನ್ನ, ಅವ್ರು ಕೊಡುವಂಥ ಒಳ್ಳೆ ಗಾಳಿಯನ್ನ, ಒಳ್ಳೆ ವಾತಾವರಣವನ್ನು ನಾವು ಟೌನ್ನಲ್ಲಿರೋರು, ಪಟ್ಟಣದಲ್ಲಿರೋರು ಉಪಯೋಗಿಸ್ಕೊಂಡು ಬದುಕ್ತಾ ಇದೀವಿ. ಅವ್ರು ಬೇಜಾರು ಇದ್ದಾರೆ, ಬೇಜಾರು ಮಾಡಬಾರ್ದು.
1: ಈಗ ಕರೆಂಟ್ ಹೋಗುತ್ತೆ ಬರುತ್ತೆ, ಆದ್ರೆ ಇವರ ಒಂದು ಮನಸ್ಸಿನ ಸಮಯ ಕಳೆದು ಹೋಗುತ್ತೆ, ಮತ್ತೆ ಬರುತ್ತಾ?
0: ಮತ್ತೆ ಅದಕ್ಕಾಗಿ ಆ ನಿಮಿಷ ನಮ್ದು, ಪ್ರತಿ ಕ್ಷಣ ನಮ್ದೇ, ಅದನ್ನ ನಾವು ಎಂಜಾಯ್ ಮಾಡ್ತಾ ಇರ್ಬೇಕು ಪ್ರತಿ ಕ್ಷಣ. ಮಳೆ ಬಂತಲ್ಲ ಅಂತೇಳಿ ಖುಷಿ ಪಡ್ಬೇಕು. ನಾವೆಲ್ಲ ನೋಡಿ ಚಿಕ್ಕವ್ರು ಇರುವಾಗ ಹೊರಗಡೆ ಮಳೆನ ಎಷ್ಟು ಅನುಭವಿಸ್ತಿದ್ವಿ ಅಲ್ವಾ ಸರಸ್ವತಿ ಅವರೇ? ಅದಿರ್ಲಿ, ಈಗ ಮಧ್ಯಾಹ್ನಕ್ಕೆ ಏನು ಬಿಸಿ ಬಿಸಿ ರುಚಿ ರುಚಿಯಾಗಿ ಅಡಿಗೆ ಮಾಡಿದ್ರೆ ಹೇಳಿ, ಅಷ್ಟು ಖುಷಿ ಪಡಿ. ಮಾಡಿ ಒಳ್ಳೆ
1: ಯೋಜನೆ ಮಾಡ್ಕೊಂಡಿಲ್ವಾ ಸರಸ್ವತಿ ಅವರು?
2: ಎಂತ ಮೇಡಮ್,
1: ಯೋಜನೆನೋ ಹಾಕೊಂಡಿಲ್ವಾ ಏನ್ ಮಾಡೋದು ಅಂತ?
2: ಇಲ್ಲ, ಮೊಟ್ಟೆ ಇದೆ ಮೇಡಮ್, ಇನ್ನು ಸಾರ್ ಮಾಡ್ಬೇಕು.
1: ಯಾಕೋ ಇನ್ನು ಮೋಡ ತರಾನೇ ಇದ್ದಾರೆ ಸರಸ್ವತಿ ಅವರು. ನಿಮ್ಮ ಮೆಚ್ಚಿನ ಹಾಡು ಯಾವ್ದು ಹೇಳಲಿಲ್ಲ.
0: ಮೆಚ್ಚಿನ ಹಾಡನ್ನು ಹೇಳಿ.
2: ಚಕ್ರವರ್ತಿ ಫಿಲಮಿಂದ ಮತ್ತೆ ಮಳೆಯಾಗಿದೆ ಸಾಂಗ್
1: ಮೇಡಮ್. ನೋಡಿದ್ರ ಮತ್ತೆ ಮಳೆಯಿಂದ, ಮಳೆಯ ಬಗ್ಗೆನೆ ಕೇಳ್ತಾ ಇದಾರೆ.
2: ಹೌದು ಮೇಡಮ್, ಮಳೆ ಬಂತಲ್ಲ ಖುಷಿ ಆಯ್ತು.
1: ಈಗ ಒಂದು ನುಡಿಗಟ್ಟು
2: ಆಯ್ತು ಮೇಡಮ್,
1: ಕಣ್ ತುಂಬಿ ಬಂದು
0: ಕಣ್ ತುಂಬಿ ಬಂದಲ್ಲ, ಕಣ್ಣು ತುಂಬಿ ಬಂತು ಅಂತ.
2: ನಾವೇನಾದ್ರೂ ಕೆಲಸ ಮಾಡ್ತೀವಿ ಇಷ್ಟಪಟ್ಟು, ಖುಷಿ ಆದಾಗ ನಮ್ ಕೆಲಸ ಮಾಡ್ಬೇಕು ಕೈ ತುಂಬಿ ಬಂತು, ಹಣ ಬಂದ್ರೆ ಹಣ ಕೈ ತುಂಬ ಬಂತು, ಆತರ
1: ಎಲ್ಲ. ಹಣಕ್ಕೆ ಹೊರಟೋಗ್ಬಿಟ್ರ ನೀವು? ಹಣ ಬಂದಾಗ್ಲೂ ಕೂಡ ನಾವು ಖುಷಿಯಾಗಿರ್ಬೇಕು. ಯಾವಾಗ ಮಂಜುನಾಥ್ ಹೇಳಿ, ನಿಮ್ಮನ್ನ ಲೇಜಿ ಆಗಕ್ ಬಿಡಲ್ಲ ಇವಾಗ, ಹೇಳ್ಬೇಕು ಅವ್ರಿಗೆ. ಹಣ ಬಂದಾಗ್ಲೂ ಕೂಡ ಖುಷಿ ಪಡಬಾರ್ದಂತೆ ಯಾಕೆ?
0: ಅಲ್ಲ, ಹಣ ಇರುತ್ತೆ ಹೋಗುತ್ತೆ, ಆದ್ರೆ ಖುಷಿ ಯಾವತ್ತು ಇರಲ್ಲ ನೋಡಿ. ಹಣ ಬಂದಾಗ್ಲೂ ನೋವಾಗುತ್ತೆ ಒಂದೊಂದ್ಸಲ, ಹೆಚ್ಚು ಹಣ ಬಂದಾಗ ನೋಡಿ ಎಷ್ಟು ಕಷ್ಟ ಪಡ್ತಾರೆ.
1: ಅಲ್ಲ, ನಾವು ಸಂದರ್ಶನಗಳನ್ನ ಮಾಡ್ತೀವಲ್ಲ, ಅವರ ವ್ಯಕ್ತಿತ್ವ ಪರೀಕ್ಷೆ ಮಾಡುವಾಗ ಅವ್ರು ಹೇಳೋದು, ನಾವು ಶ್ರಮ ಪಟ್ಟು ದುಡಿದಂತ ಹಣ ಕೈಗೆ ಬಂದಾಗ ನನಗೆ ಸಂತೋಷ ಆಗುತ್ತೆ.
0: ಹೌದು,
1: ಇವರು ಸರಸ್ವತಿ ಅವರು ಹಣ ನೋಡಿದಾಗ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ರು.
0: ಹೌದು, ಖಂಡಿತ.
2: ನಾವು ಕೆಲಸ ಮಾಡಿರ್ತೀವಿ ಇಷ್ಟಪಟ್ಟು, ಅದು ನಮಗೆ ತೃಪ್ತಿ ಆದಾಗ ಕೈ ತುಂಬಿ ಬಂತು ಅಂತ ಹೇಳ್ತೀವಲ್ಲ ಮೇಡಮ್.
1: ಹಾ ಹಾ ಹಾ ಹಾ, ತುಂಬಾ ಸಂತೋಷ. ಈಗ ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಒಂದೆರಡು ಮಾತುಗಳ ನಂತರ. ಧನ್ಯವಾದ, ನಮಸ್ಕಾರ. ಈಗ ಮಂಜುನಾಥ್ ನೀವು ಹೇಳಿ, ಕಣ್ ತುಂಬಿ ಬಂದು ಅಂತ ವಾಕ್ಯ ಹೇಳಿ.
0: ಕಣ್ ತುಂಬಿ ಬಂತು,
1: ಬಂದು
0: ಕಣ್ ತುಂಬಿ ಬಂದು
1: ಬಂದು ಬಂತು, ಎರಡು ಒಂದೇ.
0: ಕಣ್ತುಂಬಿ ಅಂದರೆ ನಮಗೆ ಬಹಳ ಸಂತೋಷ ಆದಾಗ, ನಮಗೆ ಆದಂತಹ ಒಂದು ಏನೋ ಒಂದು, ನಮಗೊಂದು ಹೊಸ ರಿಸಲ್ಟ್ ಸಿಗ್ತದೆ.
1: ಅಲ್ಲ, ಅವ್ರು ಹೇಳಿದ್ ನೀವು ಕಾಪಿ ಮಾಡಬೇಡಿ.
0: ಅಲ್ಲ, ಈಗ ಒಂದು ರಿಸಲ್ಟ್ ಬಂತು ನಮಗೆ. ರಿಸಲ್ಟ್ ಮೀನ್
1: ವಾಕ್ಯ ಹೇಳಬೇಕು.
0: ಅಲ್ಲ, ನಾನು ಹೇಳ್ತೀನಿ. ರೈತ ವರ್ಷವಿಡೀ ದುಡಿದು ವರ್ಷಾಂತ್ಯದಲ್ಲಿ ತಮಗೆ ಸಿಕ್ಕ ಒಂದು ಫಲ ಇದೆಯಲ್ಲ, ಫಲದಲ್ಲಿ ಬಂದಂತಹ ಯಾವುದೇ ಇದಿರ್ಬೋದು, ರಿಟರ್ನ್ಸ್ ಅಂತ ಹೇಳ್ತೀವಿ,
1: ಪ್ರತಿಫಲ,
0: ಪ್ರತಿಫಲ, ಅವಾಗ ಅವನು ಕಣ್ತುಂಬಿ ಬರ್ತಾನೆ. ಯಾಕೆಂದ್ರೆ ಬಹಳ ಒಂದು ಕಣ್ಣಲ್ಲಿ ಒಂದು ಸಣ್ಣ ಒಂದು ನೀರು ಬೀರುತ್ತೆ ನೋಡಿ, ಆನಂದ ಬಾಷ್ಪ. ಅದನ್ನ ನಾವು ದುಃಖದ ಅಂತಲ್ಲ, ಖುಷಿಯ ವಿಚಾರ. ಅಬ್ಬಾ, ನಾನು ಇಷ್ಟು ಕಷ್ಟಪಟ್ಟು ಬೆಳೆದಿದ್ಕೆ ನನಗೆ ಇವತ್ತು ಕೈ ತುಂಬ ಸಿಕ್ಕಿದೆ, ಏನೋ ಒಂದು ಪ್ರತಿಫಲ.
1: ಕಣ್ತುಂಬಿ ಬಂತು, ದೀರ್ಘವಾದ ಸುದೀರ್ಘವಾದಂತ ವಾಕ್ಯ ಮಾಡ್ಬಿಟ್ರು. ಈಗ ನಿಮ್ಗೆ ಅವರ ಹಾಡು ಪ್ರಸಾರ ಆಗುವ ಮುನ್ನ ನಿಮ್ಗೆ ಒಂದು ಮೂರು ಒಗಟನ್ನ ಕೇಳಲಾಗತ್ತೆ. ಒಗಟು ಗಾದೆ ಅಲ್ಲ, ನೀವು ಗಾದೆ ಆನಂತರ ಹೇಳಿ. ಬಾವಿಲಿ ಬಟ್ಟಲಿದೆ ಒಂದು, ಬಿಳಿಯ ಪೊರೆ ಬಿಡುವ ನಾಗವಲ್ಲ, ಗುಂಡಗಿರುವೆ ಗೋಲಿಯ ಗುಂಡಲ್ಲ, ದೇಹವು ಮಡಿಕೆಗಳಿಂದ ಕೂಡಿರುವುದು ಕುಂಬಳ ಕಾಯಲ್ಲ.
0: ಏನದು ಅಂತ?
1: ಬಿಳಿಯ ಪೊರೆ ಬಿಡುವ ನಾಗವಲ್ಲ, ಗುಂಡಗಿರುವೆ ಗೋಲಿಯ ಗುಂಡಲ್ಲ, ದೇಹವು ಮಡಿಕೆಗಳಿಂದ ಕೂಡಿರುವುದು ಕುಂಬಳಕಾಯಲ್ಲ. ಮತ್ತೆ ಬಿರಬಿರನೆ ಹೋಗೋಳೆ ಬಿಲ್ಲೆ ಸರದೋಳೆ, ನಿಂತು ಮಾತಾಡೆ ನೀರಿಗೆ ಹೋಗೋಳೆ.
0: ಹಂಗಂದ್ರೆ ಏನು ಕಣ್ಣಿರ್ಬೋದು?
1: ಇಲ್ಲ ಇಲ್ಲ, ಈಗ ಮೂರು ನಿಮ್ಗೆ ಹೇಳ್ಬಿಟ್ಟಿದೀನಿ, ಮತ್ತೊಮ್ಮೆ ನಾನು
0: ಕೇಳ್ತೀನಿ. ಬರ್ಕೊಂಡ್ಬಂದಿದ್ರಿ,
1: ಈಗ ನೀವು ಕೇಳಿದ್ರೆ ನಂಗೂ ಭಯ ಆಗುತ್ತೆ. ಹೀಗೆ ನಿಮ್ಮ
0: ಶ್ರೋತೃಗಳು ಅನ್ಕೊಳ್ತಾರೆ, ಇವ್ರು ಯಾವತ್ತು ನಮ್ಮನ್ನೇ ಕೇಳ್ತಾರೆ, ಈಗ ಅವರೇ ಸಿಕ್ಕಾಕೊಂಡಿದ್ದಾರೆ.
1: ಈಗ ಬಾವಿಲಿ ಬಟ್ಟಲಿದೆ ಉತ್ತರ ಹೇಳ್ಬೇಕು. ಬಿಳಿಯ ಪೊರೆ ಬಿಡುವ ನಾಗವಲ್ಲ, ಗುಂಡಗಿರುವೆ ಗೋಲಿಯ ಗುಂಡಲ್ಲ, ದೇಹವು ಮಡಿಕೆಗಳಿಂದ ಅಂದ್ರೆ ಮಡಚೋದು ಈ ಇರುತ್ತಲ್ಲ ಪೊರೆ ತರ, ಅದು ದೇಹವು ಮಡಿಕೆಗಳಿಂದ ಕೂಡಿರುವುದು ಕುಂಬಳಕಾಯಲ್ಲ. ಮತ್ತೆ ಬಿರಬಿರನೆ ಹೋಗೋಳೆ ಬಿಲ್ಲೆ ಸರದೋಳೆ, ನಿಂತು

0: ಮಾತಾಡಿ ನೀರಿಗೆ ಹೋಗೋಳೆ ಅಂತ. ಈಗ ಅವರ ಹಾಡನ್ನ ಕೇಳುವವರೆಗೆ ಇದಕ್ಕೆ ಉತ್ತರವನ್ನ ಹುಡುಕುವ ಪ್ರಯತ್ನ ಆಗಲಿ.
1: ಮೊದಲು ಅವರು ಸರಸ್ವತಿ ಅವರು ಕೇಳಿದಂತ ಹಾಡನ್ನು ನಾವೀಗ ಪ್ರಸಾರ ಮಾಡೋಣ.

0: ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮವಿದು. ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz. ಈಗ ನಮ್ಮನ್ನ ಆಗಲೇ ಏನೋ ಒಂದು ನುಡಿಗಟ್ಟನ್ನು ಕೇಳಿದ್ರಿ ನೀವು, ಒಗಟ್ಟು ಒಗಟನ್ನು ಕೇಳಿದ್ರಿ, ಕೇಳಿ ನೋಡೋಣ ಅದು ನನಗೆ ಬರುತ್ತಾ ಅಂತ ಯೋಚನೆ ಮಾಡಿದ್ದೀನಿ. ಅದು ಸರಿ ಇದ್ದರೆ ಸರಿ, ಇಲ್ಲಾಂದ್ರೆ ಇಲ್ಲ. ನೋಡಲಿಲ್ಲ, ನಾನೊಂದು ಯೋಚನೆ ಮಾಡಿದ್ದೇನೆ, ನೋಡೋಣ ಅದಾದರೆ ಸತ್ಯ. ನಿಂತು ಮಾತಾಡ್ಬಿಟ್ರೆ ಕಷ್ಟ ಇಲ್ಲ, ಯಾಕೆಂದ್ರೆ ಅದು ಹಾವಾಗಿದ್ರೆ ನಿಂತ್ರೆ ನಾವ್ ನೀವು ನಿಲ್ಲಲ್ಲ, ಆದ್ರೆ ಅವ್ರು ನಿಂತ್ರೆ ನಾವು ನಿಲ್ಲಲ್ಲ.
1: ಸರಿಯಾದ ಉತ್ತರ. ಬಿಳಿಯ ಪೊರೆ ಬಿಡುವ ನಾಗವಲ್ಲ, ಗುಂಡಗಿರುವೆ ಗೋಲಿಯ ಗುಂಡಲ್ಲ, ದೇಹವು ಮಡಿಕೆಗಳಿಂದ ಕೂಡಿರುವುದು ಕುಂಬಳಕಾಯಲ್ಲ.
0: ಅದು ಅಡಿಗೆ ಮನೆಯಲ್ಲಿ ಉಪಯೋಗಿಸ್ತಾರೆ ಕಾಣ್ತದೆ. ಈರುಳ್ಳಿಯ ಅಥವಾ ಬೆಳ್ಳುಳ್ಳಿಯ? ಬೆಳ್ಳುಳ್ಳಿ ಅಲ್ವಾ. ಹೌದು, ಯೋಚನೆ ಮಾಡ್ಲಿಕ್ಕೆ. ಹ್ಮ್ ಹ್ಮ್, ಬಾವಿಯಲ್ಲಿ ಬಟ್ಟಲಿದೆ. ಹ್ಮ್, ಅದೇನೋ ತೇಲ್ತಾ ಇರತ್ತಾ? ತೇಲ್ತಾ ಇರತ್ತೆ. ಹುಣ್ಣಿಮೆಯ ಚಂದ್ರ ಕಾಣಿಸುತ್ತೆ. ಹೌದು,
1: ಮನರಂಜನೆಗಾಗಿ ಹೌದು, ಮಾಹಿತಿಗಾಗಿ ನಾವು ಕೆಲವೊಂದು ವಿಷಯಗಳನ್ನ ಹೇಳ್ತೀವಿ. ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅಂತ
0: ನೋಡೋಣ. ನಮಸ್ತೆ. ಹಲೋ, ನಮಸ್ತೆ. ಹಲೋ
2: ಹಲೋ,
0: ಕೇಳಿಸ್ತಾ ಇದೆಯಾ? ಹಲೋ ಹಲೋ, ನಮಸ್ತೆ. ಕೇಳಿಸ್ತಾ ಇದೆ ಈಗ?
2: ನಮಸ್ತೆ, ಯಾರು, ಎಲ್ಲಿಂದ? ಹಲೋ, ಹೇಳಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದ.
2: ಹೇಳಿ ಅಬೂಬಕರ್ ಅವರೇ.
3: ನೀವು ಎರಡು ಒಂದು ಕಾರ್ಯಕ್ರಮ ಮಾಡ್ತಾರೆ ಸೋಮವಾರ ಶುಕ್ರವಾರ, ತುಂಬಾ ಖುಷಿ ಆಯ್ತು. ಧನ್ಯವಾದ.
0: ಕೇಳಿಸ್ತಾ ಇಲ್ಲ.
2: ಹೇಳಿ ಹೇಳಿ. ಈಗ ಹೇಳಿ ಹೇಳಿ.
3: ಸೋಮವಾರ ಮತ್ತೆ ಶುಕ್ರವಾರ ಒಂದು ಕಾರ್ಯಕ್ರಮ ಅಂತ ಶುರು ಮಾಡ್ತೀರಲ್ಲ ನೀವು, ತುಂಬಾ ಖುಷಿ ಅಂತ.
2: ಅಲ್ಲ, ಎರಡು ದಿನ ಮಾತ್ರ ಅಲ್ಲ,
3: ಮೂರು ದಿವಸ ಅಲ್ಲ,
2: ಮೂರು ದಿನ.
0: ಅದೇ, ನೀವು ಹೊಸ ಕಾರ್ಯಕ್ರಮವನ್ನ
3: ಸೋಮವಾರ ಬುಧವಾರ ಶುಕ್ರವಾರ ಅಲ್ಲ.
2: ಹಲೋ,
3: ಸೋಮವಾರ ಬುಧವಾರ ಶುಕ್ರವಾರ ಅಲ್ಲ.
2: ಹೌದು, ಒಂದು ದಿನ ಬಿಟ್ಟು ಒಂದು ದಿನ ಇರುತ್ತೆ. ನಿಮ್ಮ ಮನವಿ
3: ಗುರುವಾರ ಏನಿಲ್ಲ
2: ಅಲ್ಲ, ಬೇರೆ ಕಾರ್ಯಕ್ರಮಗಳನ್ನ ಮಾಡೋಣ. ಯಾವುದು
3: ಈ ಕಾರ್ಯಕ್ರಮ ಇದೆ?
2: ಇಲ್ಲ ಇಲ್ಲ, ನನ್ನೆದೆಯ ಹಾಡು ಸೋಮವಾರ ಬುಧವಾರ ಮತ್ತೆ ಶುಕ್ರವಾರ ಇರುತ್ತೆ. ಭಾನುವಾರ ನಿಮ್ಮ ಮೆಚ್ಚಿನ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ, ಭಾನುವಾರ 12ನೇ ತಾರೀಕಿನಿಂದ.
3: ಕೊನೆಯ ವಾರದಲ್ಲಿ ಪ್ರಧಾನಮಂತ್ರಿಯವರು,
2: ಹೌದು, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಮನ್ ಕಿ ಬಾತ್ ಪ್ರಸಾರ ಆಗುತ್ತೆ.
3: ಹಾಗಾಗಿ
2: ಹೌದು, ಮಕ್ಕಳಿಗಾಗಿ ತಿಂಗಳ ಕಡೆಯ ಭಾನುವಾರ 10 ಗಂಟೆಯಿಂದ 10:30 ಸೌಹಾರ್ದ ಸೌರಭ ಅಂತ ದೇಶಭಕ್ತಿ ಗೀತೆಗಳನ್ನ ಹಾಡಬೇಕು. ಹೌದು ಹೌದು, 10 ಗಂಟೆಯಿಂದ 10:30 ಮಕ್ಕಳಿಗೆ. ಹ್ಮ್, ಅಲ್ಲ, 12ನೇ ತಾರೀಕು ಮತ್ತೆ 19ನೇ ತಾರೀಕು ಅಂತ್ಯಾಕ್ಷರಿ ಇರುತ್ತೆ, ನೀವು ಭಾಗವಹಿಸಿ. ಮುಂದಿನ ವಾರದಿಂದ ನನ್ನೆದೆಯ ಹಾಡು ಕಾರ್ಯಕ್ರಮ ಸೋಮವಾರ ಬುಧವಾರ ಮತ್ತೆ ಶುಕ್ರವಾರ ಪ್ರಸಾರ ಆಗುತ್ತೆ. ಇನ್ನೇನ್ ಬದಲಾವಣೆ ಬೇಕು? ಅಲ್ಲ, ಇವಾಗ ನೀವು ಹೇಳಿ, ಸಲಹೆ ಕೊಡಿ. ಈಗ ನಿರೂಪಕರು ಕೂಡ
3: ಈಗ ಸ್ವಲ್ಪ ನಿಮ್ಮ ಮ್ಯೂಸಿಕ್ ಎಲ್ಲ ಯಾವ ಚಿತ್ರದ್ದು ಮತ್ತೆ ಇದು ಯಾರು ಹಾಡಿದ್ದು ಮತ್ತೆ ಅದೆಲ್ಲ ಇರ್ಬೋದು.
2: ಹೌದು ಹೌದು, ನಾವು ಹೇಳ್ತೀವಿ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ.
3: ನೀವು ಒಂದು ಹಾಡು ಹಾಕಿದ್ರೆ ಯಾವ ಚಿತ್ರ ಅಂತ ಕೇಳ್ಬೇಕು.
2: ಅಲ್ಲ, ಅದು ಯಾವಾಗ

0: ನಾಳ್ದು ಈಗ ಅಲ್ಲ,
1: ಮುಂದೆ
0: ಮೇಲೆ
1: ಮುಂದಿನ
0: ನೋಡಿ ಎಫ್ಎಂ ರೈನ್ಬೋದಲ್ಲಿ ಇತ್ತಲ್ಲ ಅದೇ ತರ.
1: ಇಲ್ಲ, ಇಲ್ಲಿ ಒಂದು ಕೆಲವೊಂದು ನಿಯಮಗಳಿರುತ್ತೆ, ಮತ್ತೆ ಅವಧಿ ಇರುತ್ತೆ ಆರಂಭ ಮಾಡಲಿಕ್ಕೆ, ಮತ್ತೆ ಅನುಮತಿ ಬೇಕಾಗುತ್ತೆ. ಇವೆಲ್ಲವೂ ಕೂಡ ಸಂಗ್ರಹಿಸಿ ಮಾತನಾಡಿ ಆನಂತರ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾಗುತ್ತೆ. ಈಗ ನೀವು ಸಲಹೆ ಕೊಟ್ಟಿದ್ರಿ ಅಲ್ವಾ, ಹಲವು ಶ್ರೋತೃಗಳ ಮನವಿಯೂ ಕೂಡ ಇತ್ತು, ಹಾಗಾಗಿ ನಾವು ಕೇಂದ್ರದ ಮುಖ್ಯಸ್ಥರ ಹತ್ರ ಚರ್ಚೆ ಮಾಡಿ ಆನಂತರ ನಾವು ಆರಂಭ ಮಾಡೋಣ ಅಂತ ಹೇಳಿದ್ದೀವಿ. ಇನ್ನು ನಿಮ್ಮ ಸಲಹೆಗಳಿಗೆ ಪ್ರೀತಿಯ ಸ್ವಾಗತ ಇದೆ. ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಇರುವುದು ಶ್ರೋತೃಗಳಿಗಾಗಿ. ಆದಷ್ಟು ಪ್ರಯತ್ನ ಮಾಡೋಣ, ಒಂದು ಹಾಡನ್ನು ನಿಮ್ಮ ಮನವಿ ಏನು ಅಂದರೆ ಒಂದು ಹಾಡನ್ನು ಪ್ರಸಾರ ಮಾಡಿ, ಇದು ಯಾವ ಚಿತ್ರದ್ದು, ಯಾರು ಹಾಡಿರುವಂತಹದ್ದು, ಮತ್ತೆ ಸಾಹಿತ್ಯ ಸಂಗೀತ ಇವುಗಳನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ.
0: ಅಲ್ಲ
1: ಅಲ್ಲ, ಗೊತ್ತಾಯ್ತು, ಅರ್ಥ ಆಯ್ತು.
2: ಈಗ ಅಬೂಬಕರ್ ಅವರಿಗೆ ಯಾವ ಚಿತ್ರಗೀತೆ ಬೇಕು ಅಂತ ಫಸ್ಟ್?
0: ನನಗೆ ಚಿನ್ನದಲ್ಲಿ ಅಸ್ತಿ ಮತ್ತೆ ಮಂಜುಳ ಗುರುರಾಜ್ ಆಡಿದ್ದು ಆಂಟಿ ಬಂತು ಆಂಟಿ ಅಂತ ಹೇಳಿ.
2: ಆಂಟಿ ಬಂತು ಆಂಟಿ ಅವ್ರು ಬರ್ತಾ ಇಲ್ಲ ಯಾಕೋ ನಮ್ಮ ಇದ್ರಲ್ಲಿ, ಅದು ಇದಾಗ್ತಾ ಇಲ್ಲ. ಬೇರೆ ಯಾವ್ದಾದ್ರು ಗೀತೆ ಇದೆಯಾ?
0: ಬೇರೆ ಚಿನ್ನದಲ್ಲಿ ನೋಡಿ ನನ್ನ ದಾರಿ ಬೇರೆ
2: ಅಂತ ಅದಿದೆ ಅದಿದೆ. ಓಕೆ,
1: ಧನ್ಯವಾದ. ಈಗ ಒಂದು ನುಡಿಗಟ್ಟೆ ಹೇಳಬೇಕಲ್ಲ, ಮರ್ತೇ
2: ಬಿಟ್ಟು.
1: ಈಗ ಮಂಜುನಾಥ್ ಹೇಳಿ ಯಾವುದು.
2: ಒಂದು ಬಾರಿ
1: ಅವರ ಆಯ್ತು. ಅವರಿಗೆ ಹೇಳಬೇಕಿದ್ದಂತಹ ರಾಮಬಾಣ ಅನ್ನುವಂತಹ ಒಂದು ನುಡಿಗಟ್ಟನ್ನ ಹೇಳಬೇಕಾಗಿತ್ತು, ಈಗ ಅವರ ಬದಲಾಗಿ ನೀವೇ ಹೇಳಬಹುದಾ?
2: ಏನು
1: ರಾಮಬಾಣ ಅಂತ ಒಂದು ವಾಕ್ಯ ಹೇಳಬೇಕು.
2: ರಾಮಬಾಣ.
1: ಈಗ ಒಂದು ವಿಷಾದದ ಸಂಗತಿ ಅಂದ್ರೆ, ನಾವು ಉತ್ತರ ಹೇಳದ್ವಲ್ಲ ಪ್ರಶ್ನೆ ಉತ್ತರ, ಅದು ಶ್ರೋತೃಗಳಿಗೆ ತಲುಪಿಲ್ಲ ಅಂತೆ. ನಾವು ಪ್ರಶ್ನೆ ನೀವು ಉತ್ತರ ಹೇಳಿದ್ರೆ ನಾನು ಮತ್ತೆ ಪ್ರಶ್ನೆ ಹೇಳದ್ನಲ್ಲ, ಅದು ಕೇಳಲಿಲ್ವಂತೆ
2: ಅವರಿಗೆ.
1: ಈಗ ನಮಗೆ ಒಂದು ಸೂಚನೆ ಬಂತು ತಾಂತ್ರಿಕ ವಿಭಾಗದಿಂದ, ಹಾಗಾಗಿ ಮತ್ತೊಮ್ಮೆ ಆ ಪ್ರಶ್ನೆಗೆ ಉತ್ತರವನ್ನ ಹೇಳ್ಬಿಡಿ ನೀವು. ಬಿರಬಿರನೆ ಹೋಗೋಳೆ ಬಿಲ್ಲೆ ಸರದೋಳೆ ನಿಂತು ಮಾತಾಡೆ ನೀರಿಗೆ ಹೋಗೋಳೆ ಅಂತ ಪ್ರಶ್ನೆ ಇತ್ತು. ಉತ್ತರ
2: ಅವಾಗ್ಲೇ ನಾವು ಚೆನ್ನಾಗಿ ಉತ್ತರ ಕೊಟ್ವಿ, ಯಾಕೆ ಹೋಗ್ಲಿಲ್ಲ ಗೊತ್ತಿಲ್ಲ.
1: ಕೇಳಿದ್ಯಂತೆ, ನಿಮ್ಮ ಉತ್ತರ ಕೇಳಿದ್ಯಂತೆ,
2: ಪ್ರಶ್ನೆ
1: ಕೇಳಲಿಲ್ಲ ಅವ್ರಿಗೆ. ಉತ್ತರ ಹೇಳಿದ್ರಿ ನೀವು ಹಾವು ಅಂತ, ಮತ್ತೆ ಒಂದ್ ತಮಾಷೆಗೂ ಕೂಡ ಹೇಳಿದ್ರಿ, ನಿಂತು ಮಾತಾಡಿದ್ರೆ ನಾವಿದಲ್ಲ.
2: ಅಲ್ಲ, ನಾವು ಅವರನ್ನ ನಿಲ್ಲು ಅಂತಂದ್ರೆ ಅವ್ರ ನಿಂತ್ರೆ ನಾವು ನಿಲ್ಲಲ್ಲ.
1: ಹೌದು ಹೌದು, ಬಲವಂತವಾಗಿ ನಿಲ್ಸೋದಿಕ್ಕೂ ಸಾಧ್ಯ ಆಗಲ್ಲ ಹಾವನ್ನ. ಹಾವು ಅಂದ್ರೆ ಒಂದು ಪ್ರಾಣಿ ಆದ್ರೂ ಕೂಡ
2: ಒಂದು ಭಯ ಇದ್ದೇ ಇರುತ್ತೆ.
1: ಹೌದು ಹೌದು. ಮತ್ತೆ ಬಿಳಿಯ ಪೊರೆ ಬಿಡುವ ನಾಗವಲ್ಲ, ಗುಂಡಗಿರುವೆ ಗೋಲಿಯ ಗುಂಡಲ್ಲ, ದೇಹವು ಮಡಿಕೆಗಳಿಂದ ಕೂಡಿರುವುದು ಕುಂಬಳ ಕಾಯಲ್ಲ
2: ಅಂತ. ಬೆಳ್ಳುಳ್ಳಿ ಅಂತ ಹೇಳ್ತಾರೆ
1: ಬೆಳ್ಳುಳ್ಳಿ. ಇವಾಗ ನಿಮ್ಮ ಒಂದು ಅಬೂಬಕರ್ ಅವರಿಗೆ ಒಂದು ನುಡಿಗಟ್ಟನ ಕೇಳಬೇಕಿತ್ತು, ರಾಮಬಾಣ ಅಂತ. ಇದಕ್ಕೆ ನೀವು ಹೇಳ್ಬೋದಲ್ಲ ಒಂದು
2: ರಾಮಬಾಣ ಯಾವ್ದಾದ್ರು. ಈಗ
1: ಅಲ್ಲ, ನೀವು ಬೆಳ್ಳುಳ್ಳಿಯನ್ನ ಬಳಸ್ಕೊಂಡೇನೆ ಹೇಳ್ಬೋದು ಆರೋಗ್ಯಕ್ಕೆ ಬೆಳ್ಳುಳ್ಳಿ
2: ರಾಮಬಾಣ. ಹೌದು, ಬೆಳ್ಳುಳ್ಳಿ ಆರೋಗ್ಯದ ದೃಷ್ಟಿಯಿಂದ. ಮತ್ತೆ ಈಗ ನೋಡಿ, ಎಸಿಡಿಟಿ ಎಸಿಡಿಟಿ ಎಸಿಡಿಟಿ ಜನರು ಯಾರನ್ನ ಕೇಳಿ ಎಸಿಡಿಟಿ ಅಂತ ಹೇಳ್ತಾರೆ, ಅದಕ್ಕೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಬೆಳ್ಳುಳ್ಳಿ ದಿನ ಬೆಳಗ್ಗೆ ಒಂದು ಬೆಳ್ಳುಳ್ಳಿಯನ್ನ ಸುಟ್ಟು ಬಿಟ್ಟು ಅದನ್ನ ಹಾಗೆ ತಂಪಾದ್ಮೇಲೆ ನುಂಗಿ ನೀರು ಕುಡಿಯೋದು ಹಾಕ್ಬಿಟ್ಟು ಡೈಲಿ ಒಂದು ತಿಂದ್ರೆ ಎಸಿಡಿಟಿಗೆ ಬಹಳ ಒಳ್ಳೇದು.
1: ನೀವು ಕೂಡ ಸೇವಿಸಿದೀರ ಮನೆ ಮದ್ದು?
2: ನಾನು ಸೇವಿಸ್ತೇನೆ ಅದನ್ನ ಯಾವತ್ತಾದ್ರೂ.
1: ಇನ್ನೊಂದು ಇದೆ ಪ್ರಶ್ನೆ, ಅದು ಹೇಳ್ಬಿಟ್ಟು, ಬಾವಿಲಿ ಬಟ್ಟಲಿದೆ
2: ಅದೇ ಚಂದ್ರ ಅಂತ.
1: ಚಂದ್ರ ಅಂತ ನೋಡಿ, ಇವಾಗ ನಮ್ಮ ಶ್ರೋತೃಗಳಿಗೆಲ್ಲ ಪ್ರಶ್ನೆಯೂ ಅರ್ಥ ಆಗಿದೆ, ಮತ್ತೆ ಉತ್ತರವೂ ಕೂಡ ಗೊತ್ತಾಗಿದೆ. ಮತ್ತೊಂದು ಮನೆ ಮದ್ದು ಅಂತ ನಾವು ಹೇಳ್ತೀವಿ. ನಮ್ಮ ಹಿರಿಯರು ಬಹಳಷ್ಟು ವರ್ಷಗಳ ಕಾಲ ಬದುಕಿದ್ರು, ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡೋಣ ಏನಕ್ಕೆ ಅಂತ ನೀವು ಹೇಳಿ ನಿಮ್ಮ ಅಭಿಪ್ರಾಯದಲ್ಲಿ. ಸಮಯ ಆಗ್ತಾ ಇದೆ
2: ಮನೆ ಮದ್ದು ಅನ್ನೋದ.
1: ಅಲ್ಲ, ಈಗ ಮನೆ ಮದ್ದು ಅಂತ ನಮ್ಮ ಚಿತ್ರಚಿತ್ತಾರದಲ್ಲಿ ಕೂಡ ಒಬ್ರು ಪ್ರಸ್ತುತ ಪಡಿಸಿದ್ರು ಮನೆ ಮದ್ದಿನ ಬಗ್ಗೆ. ಈಗ ಒಂದು ಸಣ್ಣ ಜ್ವರ ಬಂದರೂ ಕೂಡ ಶಾಪ್ ಕೊಡೋಗ್ತೀವಿ, ಅಥವಾ ಒಂದು ಮಾತ್ರೆ, ಈ ಮಾತ್ರೆನ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳುವಂತ ಪದ್ಧತಿ ಇನ್ನೂ ಇದೆ, ಈ ಕ್ಷಣಕ್ಕೂ ಇದೆ. ಎಷ್ಟೋ ಮೆಡಿಕಲ್ ಶಾಪ್ಗಳಲ್ಲಿ ಹಾಕಿದ್ದಾರೆ ಜಿಲ್ಲಾಧಿಕಾರಿಗಳ ಮತ್ತೆ ಇದು ಅಧಿಕಾರಿಗಳ ಆದೇಶ ಕೂಡ ಅಂಟಿಸಿದ್ದಾರೆ. ಆದಾಗ್ಯೂ ಕೂಡ ಚೀಟಿ ಇಲ್ಲದೆ ನಮಗೆ ಮಾತ್ರೆ ಕೊಡಿ ಅಂತ ಕೇಳಿದ್ರೆ

0: ಕೊಡಲ್ಲ ಅಂತ ಇವರು ನಮಗೆ ಕೊಡಲೇಬೇಕು ಇದು ಅದು ಅಂತ ಹೇಳ್ತಾ ಇದೆ.
1: ಈಗ ಏನಪ್ಪ ಅಂತಂದ್ರೆ ನಾನು ಅವಾಗಲೇ ಒಂದು ಮಾತು ಹೇಳಿದೆ, ವಿಜ್ಞಾನ ಮುಂದುವರೆದಷ್ಟು ನಾವು ಮನುಷ್ಯರು ಸೋಮಾರಿಗಳಾಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅಂಗೈಯಲ್ಲಿ ನಮ್ಗೆಲ್ಲವೂ ಇದೆ,
0: ಎಲ್ಲವೂ ಇದೆ.
1: ಈ ಭೂಮಿಯನ್ನ ದೇವರು ಸುಮ್ಮನೆ ಕೊಟ್ಟಿಲ್ಲ. ಭೂಮಿ ಕೊಡುವಾಗ ನೀವು ಎಲ್ಲಾ ಜೀವರಾಶಿಗಳನ್ನು ಕೊಟ್ಟಾಗ ಆ ಜೀವರಾಶಿ ಹೇಗೆ ಬದುಕಬೇಕು, ಅದಕ್ಕೆ ಏನೇನು ಔಷಧಿಯನ್ನ ನಾನು ಕೊಟ್ಟಿದ್ದೇನೆ ಅಂತ ಹೇಳಿ ಅವ್ರು ಕೊಟ್ಟಿರ್ತಾರೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ತಾತ ಮುತ್ತಾತರಿಂದ್ರೆಲ್ಲ ಈ ಮಾತ್ರೆ ಇಂಜೆಕ್ಷನ್ ಅಂತ ತಕೊಂಡು ಬದುಕಿರೋರಲ್ಲ. ಆದ್ರೂ ಅವರು ನೋಡಿ 100, 110, 80 ವರ್ಷ ಎಲ್ಲ ಬದುಕ್ತಿದ್ರು. ಈಗ 26-28 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಸತ್ತು ಹೋಗ್ಬಿಡ್ತಾರೆ ಅಲ್ವಾ. ಹಾಗಾಗಿ ನಾವು ಸಹ ಆರೋಗ್ಯಯುತವಾದ ಜೀವನವನ್ನ ಮೊದಲು ನಾವು ಸಮಯವನ್ನ ಪಾಲನೆ ಮಾಡ್ತಾ ಜೀವನವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಹೋಗ್ಬೇಕು.
0: ಈಗ ನಾನು ಆರಂಭದಲ್ಲಿ ತಡವಾಗಿ ಬಂದಿದ್ದು ಕಾರಣ ಹೇಳ್ಬಿಟ್ಟಿದ್ದೀನಿ, ಅದರಲ್ಲಿ ಒಂದು ಮೆಸೇಜ್ ಇತ್ತು. ಹಾಗಾಗಿ ನನಗೆಲ್ಲೋ ಒಂದು ಕಡೆ ಚುಚ್ತಾ ಇದೆ, ಓ ನಾನ್ ತಡವಾಗಿ ಬಂದನೇನೋ ಅಂತ. ಆದಾಗ್ಯೂ ಒಂದು ಒಬ್ಬರ ಸಂಕಲ್ಪ ನನ್ಗೆ ಅರ್ಥ ಆಯ್ತಲ್ಲ, ನಾವು ಕೂಡ ಸಂಕಲ್ಪ.
1: ನೀವು ತಡವಾಗಿ ಬಂದಿದ್ದು ತರಕಾರಿ ಹರ್ಕಕ್ಕೆ ಹೋಗಿದ್ರಲ್ಲ, ತಡವಾಯ್ತು
0: ಅಲ್ಲ. ರೈತರ ಒಂದು ಶ್ರಮಕ್ಕೆ ಬೆಲೆ ಕೊಡಬೇಕು ಅಂತ ನಾವು ಪ್ರೋಮೋಸ್ ಎಲ್ಲ ಮಾಡ್ತೀವಿ. ಹಾಗಿದ್ದಾಗ ಉದ್ದಕ್ಕೂ ತರಕಾರಿಗಳು ಚೆನ್ನಾಗಿದೆ ತರಕಾರಿ, ಮತ್ತೆ ಆ ಸ್ಥಳವೂ ಕೂಡ ಚೆನ್ನಾಗಿದೆ, ಸ್ವಚ್ಛವಾಗಿದೆ, ಮಳೆ ಬಂದು ಏನಪ್ಪ ಇಷ್ಟೊಂದು ತರಕಾರಿ ಬಿತ್ಕೊಂಡು ಹೋಗಿದೆಯಲ್ಲ ಅಂತಂದ್ರೆ, ಇವರು ಆ ಕಡೆಯಿಂದ ತಗೊಂಡ್ ಬರ್ತಾ ಇದ್ದಾರೆ, ಹಾಯ್ಕೊಂಡು ಬರ್ತಾ ಇದ್ದಾರೆ. ನಾನು ಏನ್ ತಗೊಂಡ್ ಬಂದಿದ್ನೋ ಅದನ್ನ ನಾನು ಅವ್ರಿಗೆ ಕೊಟ್ಟೆ.
1: ಅದು ಈ ಔಷಧಿ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಈಗ ಆ ಔಷಧಿಗಳನ್ನೆಲ್ಲ ನಮ್ಮ ತಾತ ಮುತ್ತಾತಂದ್ರದ್ದು ಕೊಡ್ತಾ ಇದ್ರು, ನಾನು ತಗೊಂಡಿದ್ದೀನಿ ಎಷ್ಟೋ ಸಲ. ಈ ಜ್ವರ ಬಂದ್ರೆ, ಈಗ ರಕ್ತ ಭೇದಿ ಆದ್ರೆ ಅದು ಬಹಳ ಡೇಂಜರ್, ಭೇದಿ ಆದ್ರೆ, ತಲೆನೋವು ಆದ್ರೆ, ಈ ತರದಕ್ಕೆಲ್ಲ ಹಲವು ಕಾಯಿಲೆಗಳಿಗೆ ಔಷಧಿಯನ್ನು ಕೊಡ್ತಾ ಇದ್ರು ಅವಾಗ. ಮತ್ತೆ ಇವತ್ತಿನ ಜನರೇಷನ್ ಏನಾಗಿದೆ ಅಂದ್ರೆ, ನಾವು ಅದನ್ನೆಲ್ಲ ಕೀಳಾಗಿ ಕಾಣೋದು, ಯಾವ ಒಂದು ತಾತ ಅವನು ಕೊಡ್ತಾನೆ ಸುಮ್ನೆ ಇರು ಅಂತೇಳಿ ನೋಡ್ಕೊಳ್ಳಲ್ಲ ನಾವು ಅದನ್ನ. ಅವರು ಹೇಳ್ತಾ ಇದ್ರು ಅನ್ಸುತ್ತೆ, ಅದ್ರ ನಾವ್ ಯಾವ್ದಕ್ಕೂ ತಲೆಗೆ ತಗೊಳ್ಳಲಿಲ್ಲ. ಹಾಗೆ ನಮ್ಗೆ ಗೊತ್ತಿಲ್ಲ ಔಷಧಿ ಯಾವ್ದು.
0: ಈಗ ಒಂದು ಈಗ ಹಲೋ ಒಂದು ನಿಮಿಷ ಅಂತ ಒಂದು ಟೈಟಲ್ ಕೊಟ್ಬಿಡೋಣ. ನಮ್ಮ ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ನಿಮಿಷವನ್ನಾದ್ರೂ ನಾವು ಮೀಸಲಾಗಿಡೋಣ ಅಲ್ವಾ. ಒಂದು ನೀವು ಹೇಳಿದ್ರಿ, ಒಂದು ಪದ ಹೇಳಿದ್ರಿ, ಜೀವರಾಶಿ ಅಂತ. ಈ ಪ್ರಕೃತಿಯ ಜೀವರಾಶಿಗಳು ಏನೆಲ್ಲ ಇದೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೀವನದ ಅವಧಿ ಸಾಲಲ್ಲ ಅಂತ ಅಲ್ವಾ. ಹಾಗಾಗಿನೇ ಸೃಷ್ಟಿ ಏನ್ ಮಾಡಿದೆ, ಕಾಲಚಕ್ರ ಅಂತ ಕೊಟ್ಬಿಟ್ಟಿದೆ. ಅವರು ಏನು ಪದ್ಧತಿಯನ್ನ ಹೇಳಿ ಹೋಗಿದ್ದಾರೆ, ಹೇಳ್ತಾ ಹೇಳ್ತಾ ಹೇಳ್ತಾ ಹಿಂದೆ ಸಾಕ್ತಾ ಸಾಕ್ತಾ ಸಾಕ್ತಾ ಜೀವನ ಅಲ್ಲಿಗೆ ಮುಗ್ದೋಗಿರುತ್ತೆ ಅಲ್ವಾ. ಈ ಕ್ಷಣದಿಂದ ನಾವು ಪ್ರಕೃತಿಯ ಒಂದು ಏನು ನಮ್ಗೆ ಸಹಾಯ ಮಾಡಿದೆ ಸಹಜವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಹಲೋ ಒಂದು ನಿಮಿಷ ಅಂತ ನಮಗ್ ನಾವು ಹೇಳ್ಕೊಳ್ಳೋಣ ಅಲ್ವಾ.
1: ಏನು ಮಾಡೋದು ಬೇಡ, ನನ್ನ ಪ್ರಕಾರ ಆದಷ್ಟು ಈ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಳುವಂತ ಸ್ವಚ್ಛ ಮನಸ್ಸು ಫಸ್ಟ್ ಕೊಡ್ಲಿ ಪ್ರತಿಯೊಬ್ಬರಿಗು. ಸುಮ್ನೆ ತೆಗೆಯೋದು, ತಿನ್ನೋದು, ಎಸೆಯೋದು, ತೆಗೆಯೋದು, ತಗೋಬರೋದು, ಅಲ್ಲ ಹಾಕೋದು, ಪಕ್ಕದ ಮನೆಗೆ ಹಾಕ್ಬಿಡೋದು, ಅವನ ಹಿಂಗಾರ ಪಕ್ಕದ ತೋಟಕ್ಕೆ ಹಾಕೋದು, ಇದು ಬೇಡ. ಹೊಟ್ಟೆ ಕಿಚ್ಚು ಅನ್ನೋದು ಬೇಡ ಆಯ್ತಾ. ಆದಷ್ಟು ನಾವು ತರುವಾಗಲೇ ಅಂತ ವಸ್ತುಗಳನ್ನ ತಕೊಂಡ್ಬರ್ಬೇಕು, ಅವಾಗಲೇ ಅದು ಕರಗಿ ಹೋಗುವಂತ ವಸ್ತುಗಳು. ತರಕಾರಿಗಳು
0: ಈಗ ಜೂನ್ 5ರಂದು ನಾವು ಪರಿಸರ ದಿನಾಚರಣೆಯನ್ನ ಮಾಡುವಾಗ ಒಂದು ವಾಕ್ಯ ಓದಿದ್ದೆ, ಮರುಬಳಕೆಗೆ ಸಾಧ್ಯವಾಗುವಂತಹ ವಸ್ತುಗಳನ್ನ ನಾವು ಬೆಳೆಸಬೇಕು.
1: ಹೌದು.
0: ಮತ್ತೆ ಈ ಪ್ಲಾಸ್ಟಿಕ್ ಎಷ್ಟೋ ಕೋಟಿ ವರ್ಷಗಳಾದ್ರೂ ಕೂಡ ಅದು ಕರಗಲ್ವಂತೆ, ಭೂಮಿ ಜೊತೆ ಕರಗಲ್ಲ, ಅದು ವಿಷವನ್ನ ಹರಡ್ತಾನೆ ಇರುತ್ತಂತೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಪ್ಲಾಸ್ಟಿಕ್ ಮಣ್ಣಿನೊಂದಿಗೆ ಸೇರಿ ಎಷ್ಟೆಲ್ಲಾ ಜನರನ್ನ,
1: ಅಷ್ಟು ಮಾತ್ರ ಅಲ್ಲ, ಅದರ ರಾಸಾಯನಿಕ ಭೂಮಿಗೆ ಹೋಗಿ ಅಂತರ್ಜಲವನ್ನು ಸೇರಿ ಆ ಕುಡಿಯುವಂತ ನಾವು ನೀರು ಕುಡಿತಾ ಇದ್ದೀವಲ್ಲ, ಆ ನೀರು ಕೂಡ ವಿಷಕಾರಿಯಾಗ್ತಾ ಇದೆ. ಹಾಗಾಗಿ ಕೇಳಲಾರ ನಾವು ಕೇಳೇ ಇರಕ್ಕಿಲ್ಲ, ಆ ತರ ಕಾಯಿಲೆ ಅಂತ ಕೇಳ್ತೀವಿ ನೋಡಿ. ನೀವು ಆಸ್ಪತ್ರೆಗಳಿಗೆ ಹೋದ್ರೆ ಸಾಕು ಆಯ್ತಾ, ನೀವು ನರಕ ನೋಡ್ಬೇಕು ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು.
0: ಅಲ್ಲ, ಒಬ್ಬ ಬಾಲಕನನ್ನ ಒಂದು ದಾಖಲೆಯಲ್ಲಿ ನೋಡಿದ್ದೆ, ಒಬ್ಬ ಬಾಲಕನ ಮೆದುಳನ್ನ ತೆರೆದು ನೋಡಿದಾಗ ಅಲ್ಲಿ ಪ್ಲಾಸ್ಟಿಕ್ ಇತ್ತಂತೆ
1: ನೋಡಿ,
0: ಪ್ಲಾಸ್ಟಿಕ್ ಅಂಶ. ಅಂದ್ರೆ ಎಷ್ಟು ಸೇವಿಸಿರಬಹುದು, ಈಗ ಹೋಟೆಲ್ಗಳಿಗೆ ಹೋಗ್ತಾರೆ ಅದರಲ್ಲಿ ಪ್ಲಾಸ್ಟಿಕ್ಗೆ ಸಾಂಬಾರ್ ಬಿಸಿ ಕುದಿತಾ
1: ಇರುತ್ತೆ,
0: ಆ ಸಾಂಬಾರ್ ಹಾಕೊಡ್ತಾರೆ, ಅದು ಹೇಗೆ ಸಾಧ್ಯ? ಮತ್ತೆ ಪ್ಲಾಸ್ಟಿಕ್ ತಟ್ಟೆಗಳಿಗೆ ಬಿಸಿ ಬಿಸಿ ಬಾತ್, ರೈಸ್ ಬಾತ್ ಎಲ್ಲ ಕೊಡ್ತಾರೆ.
1: ನಿನ್ನೆ ನಾನು ನೀವು ಹೇಳಿದ ಮಾತನ್ನು ನಾನು ಮುಂದುವರಿಸ್ತೇನೆ. ನಿನ್ನೆ ಈ ಸಿಲ್ವರ್ ಮರ ಅಂತ ಹೇಳ್ತಾರೆ, ನಾವು ಅದನ್ನ ಕಟ್ ಮಾಡಿ ಲೋಡ್ ಮಾಡ್ತಾ ಇದ್ರು ಅವ್ರಿಗೆ ಹೋಟೆಲ್ನಿಂದ, ಎಷ್ಟು ಪ್ಯಾಕೆಟ್, ದೊಡ್ಡ ದೊಡ್ಡ ಪ್ಯಾಕೆಟ್ಗಳಲ್ಲಿ ಅದರಲ್ಲಿ ಬಿಸಿ ಬಿಸಿ ಸಾಂಬಾರು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಅನ್ನ, ಪ್ರತಿಯೊಂದಕ್ಕೂ ಒಂದೊಂದು ಪ್ಲಾಸ್ಟಿಕ್ ಅನ್ನು ಕಟ್ಟಿ ಕಟ್ಟಿ ಅವರೇನು ತಿಂದ್ರು ಅದನ್ನ ಅಲ್ಲೇ ಹಾಕಿದ್ರು. ನಾನು ಸತ್ಯ ಹೇಳ್ತಾ ಇದ್ದೀನಿ, ನಾನು ಹೋಗಿ ಅವ್ರು ಹೋದ್ಮೇಲೆ ವಾಪಸ್ ಬರುವಾಗ ಅಲ್ಲೇ ಇತ್ತು ಅವರು.

0: ಬದಲಿ ತೆಗೆದು ಒಂದು ಕಡೆ ಕಟ್ಟಿ ಒಂದು ಡಸ್ಟ್ಬಿನ್ ತರ ಅಲ್ಲಿಗೆ ಹಾಕಿ ಬಂದೆ. ಯಾಕೆಂದ್ರೆ ಅದನ್ನ ದನನೋ ನಾಯಿನೋ ಕಿತ್ತು ತಿನ್ನತ್ತೆ, ಅದ್ರೊಟ್ಟೆಗೂ ಹೋಗ್ಬಿಡಬಹುದು ಅಲ್ವಾ. ಆ ಕೆಲಸ ದಯವಿಟ್ಟು ಮಾಡಬೇಡಿ, ನಿಮ್ಮ ಕೆಲಸ ಮುಗಿದಾಗ ಅದಕ್ಕಿಂತ ಇಂಪಾರ್ಟೆಂಟ್ ಇದು.
1: ಅದನ್ನ ಎಲ್ಲಿ ಹಾಕ್ಬೇಕು ಅಲ್ಲಿ
0: ಹಾಕಬೇಕು.
1: ಅಲ್ಲ, ಒಬ್ರು ಸ್ಟೇಟಸ್ ಹಾಕೊಂಡಿದ್ರು ಇಲ್ಲಿ ಕಸ ಬಿಸಾಡದಿರಿ ಅಂತ, ಅಲ್ಲೇ ಕಸದ ರಾಶಿ ಇದೆ. ಹಾಗಿದ್ರೆ ಅವ್ರಿಗೆ ಕನ್ನಡ ಬರೋದಿಲ್ವಾ?
0: ಅಲ್ಲ, ಬರುತ್ತೆ. ಅವ್ರಿಗೇನು ಅಂತಂದ್ರೆ ಅವನ ಮೇಲೆ ಸಿಟ್ಟಿರುತ್ತೆ, ಇವನೇನ್ ದೊಡ್ಡ ಜನ ಬರ್ದ್ ಬಿಟ್ಟಿದ್ದಾನೆ ಅಂತ. ಏನ್ ಭೂಮಿ
1: ಇವನದ,
0: ಇವನ ಅಪ್ಪಂದ, ಆತರ ಪ್ರಶ್ನೆ ಕೇಳ್ತಾರೆ ಈಗ.
1: ಅಲ್ಲ, ಎಲ್ಲೂ ಅಲ್ಲ, ಅದು ಮಡಿಕೇರಿಯ ಒಂದು ಹೃದಯ ಭಾಗದಲ್ಲೇ ಇದೆ.
0: ಅದು ನಮ್ಮ ಜನ ಅಲ್ಲ, ನನ್ನ ಪ್ರಕಾರ ಇಲ್ಲಿ ಅವರು ಬಹಳಷ್ಟು ಸ್ವಚ್ಛತೆಯನ್ನು ಕಾಪಾಡ್ತಾರೆ. ಹೊರಗಿನಿಂದ ಬರೋರು ಇವ್ ನೋಡಿ, ನಾನು ಅದೇ ಯೋಚನೆ ಮಾಡ್ಕೊಂಡ್ ಬರೋದು. ನಾನು ಬರುವಾಗ ಬರ್ತೀನಲ್ಲ ರಸ್ತೆ ಬದಿ ಹೈವೇನಲ್ಲಿ, ಪ್ರತಿ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಇವ್ರು ಸ್ವಚ್ಛ ಮಾಡ್ತಾರೆ, ಯಾವ್ದಾದ್ರು ಬೇರೆ ಬೇರೆ ಸಂಘ ಸಂಸ್ಥೆಯವರೆಲ್ಲ ಸೇರಿ. ಆಯ್ತಾ, ಆ ರಾತ್ರಿನೇ ಒಂದು ಚೀಲದಲ್ಲಿ ತಂದು ರಾತ್ರಿ ಹೋಗುವಾಗ ಎಸ್ದುಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಏನ್ ಮಾಡಕ್ಕಾಗ್ತದೆ? ಇದು ಎಲ್ಲಿವರೆಗೆ ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೆ ನೀವು ಪರಿಸರವನ್ನು ಕಾಪಾಡ್ಲಿಕ್ಕೆ ಸಾಧ್ಯವೇ ಇಲ್ಲ.
1: ಮನಸ್ಸು ಮಾಡ್ಬೇಕು.
0: ನನಗೆ ಅದು ಅರ್ಥ ಆಗ್ಬೇಕು ಅಲ್ವಾ.
1: ಮನಸ್ಸು ಮಾಡಿದ್ರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಈಗ
0: ಅಬೂಬಕರ್ ಅವ್ರು ಕೇಳಿದಂತ ಒಂದು ಹಾಡನ್ನ ನಾವೀಗ ಪ್ರಸಾರ ಮಾಡೋಣ.

0: ಮಂಜುನಾಥ್, ಈಗ ಸಮಯ ಆಗ್ತಾ ಇದೆ,
1: ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ.
0: ಈಗ ಇಲ್ಲಿ ಒಂದು ವಾಕ್ಯ ಇದೆ, ಏನ್ ಗೊತ್ತಾ? ಗಿಡ ಬೆಳೆದು ಕಾಂಡ ಅದರ ಕಾಂಡ ಅದರ ಬಾಹುಗಳು ಬೆಳೆಯುವಂತೆ ಶೋಷಣೆ ಹಿಂಸೆ ಅಧಿಕಾರಶಾಹಿಯ ಬೆಳವಣಿಗೆಗಳು ಬೆಳೆಯುತ್ತಿವೆ. ಇದು ಸಾಮರ್ಥ್ಯ, ಇದರ ಸಾಮರ್ಥ್ಯ ಬೆಳವಣಿಗೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ, ಸಸ್ಯಗಳಿಗೆ ಪೋಷಕವಾದ ರೈತರ ಗೆಳೆಯನಾದ ಎರೆಹುಳುಗಳನ್ನೇ ಅದು ಬಾಚಿ ತಿನ್ನುತ್ತದೆ. ಅಂದರೆ ಒಳಿತು ಬೆಳೆಯಲು ಸಹಾಯಕವಾಗುವ ಎಲ್ಲವನ್ನೂ ಅದು ಬಾಚಿ ತಿನ್ನುತ್ತದೆ. ತನ್ನ ಕೈಕಾಲು ಬೇರನ್ನೂ ಭೂಮಿಗೆ ಇಳಿಬಿಟ್ಟಿರುವುದರಿಂದ ಮನುಷ್ಯನ ಸ್ವಾರ್ಥ ಆಸೆಯ ಕಾರಣ ಭೂಮಿ ಎಲ್ಲ ಖನಿಜವನ್ನು ಅಗೆದು ಅಲ್ಲಿಯೂ ತನ್ನ ಕೆಡುಕಿನ ಬೇರನ್ನು ಇಳಿಬಿಟ್ಟಿದ್ದಾನೆ. ಇದರಿಂದ ಭೂವನಿತೆಗೆ ಗರ್ಭಪಾತವಾಗಿದೆ. ಮನುಷ್ಯನ ಮನಸ್ಸು ಐರಾವತದಷ್ಟು ಶಕ್ತಿಶಾಲಿಯಾಗಿದ್ದರೂ ಈ ಕೆಡುಕಿನ ಜಾಲದ ಇದಿರು ಮುಗ್ಗರಿಸುತ್ತಿದೆ. ಹೀಗೆ ಎಲ್ಲೆಲ್ಲೂ ಕೆಡುಕಿನ ಶಕ್ತಿಶಾಲಿ ಬೆಳವಣಿಗೆಯಾಗಿರುವುದರಿಂದ ಬಿತ್ತಿದ ಬೆಳೆಗೆ ಭಯ ತಪ್ಪುವುದಿಲ್ಲ. ಅತ್ತ ರೈತನಿಗೆ ಅದನ್ನು ಬೆಳೆದು ನ್ಯಾಯದ ಬೆಲೆ ಪಡೆಯುತ್ತೇನೆಂದು ಸುಖವಿಲ್ಲ. ನಮ್ಮ ಗುಡಿಸಲ ಗೊಬ್ಬರಗಳ ಎಲ್ಲವೂ ಬೇರೆಯವರ ಪಾಲಾಗುತ್ತಿದೆ. ಎಲ್ಲೆಲ್ಲೂ ಕೀಳೆ ಮೇಲಾಗಿರುವುದರಿಂದ ಒಳಗೆ ಬೇರು ಮೇಲೆ ಚಿಗುರು ಒಣಗುತ್ತಾ ಸಾಗುತ್ತಿದೆ. ಅಂದರೆ ಮನುಷ್ಯನ ಒಳ ಅಂತರ ಸತ್ಯ ಹೊರಗಣ ವ್ಯಕ್ತಿತ್ವ ಎರಡೂ ಒಣಗುತ್ತದೆ. ಇದರಿಂದ ಭೀತಿ ನೋವು ಎಲ್ಲೆಲ್ಲೂ ಮಡುಗಟ್ಟುತ್ತಿದೆ. ನೋಡಿ, ಈ ಸಾರಾಂಶವನ್ನು ಕಂಡಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂತಹ ಒಂದು ಘಟನೆಗಳನ್ನ ಕಂಡಾಗ ಮನಸ್ಸು ಛಿದ್ರ ಆಗತ್ತೆ, ಹೃದಯ ಛಿದ್ರ ಆಗತ್ತೆ.
1: ಖಂಡಿತ.
0: ಹಾಗಾಗಿ ನಾವು ಏನ್ ಮಾಡ್ಬೇಕು, ಯಾವ ತರ ಇರಬೇಕು ಅಂತ ಪ್ರತಿ ಕ್ಷಣ ಯೋಚನೆ ಮಾಡ್ಬೇಕಾಗತ್ತೆ.
1: ಇಲ್ಲಿ ಒಂದೇ ಇರೋದು, ಜಾಗ್ರತೆ ಅನ್ನೋದು ಎಲ್ಲರಲ್ಲೂ ಇರಲೇಬೇಕಾಗ್ತದೆ. ಯಾವ್ದನ್ನು ನಾವು ಅಯ್ಯೋ ಏನಾಗತ್ತೆ, ಏನ್ ಮಾಡ್ಬಿಡ್ತಾರೆ ಅಂತ ನೆಗ್ಲೆಕ್ಟ್ ಅಂತ ಹೇಳ್ತೀವಿ, ಉದಾಸೀನ, ಅದು ಯಾವತ್ತೂ ಇರಬಾರದು.
0: ಎಷ್ಟು ಸಾಧ್ಯವಾಗುತ್ತೆ ಅಷ್ಟು
1: ಜಾಗ್ರತೆ ಇರಲೇಬೇಕು. ಯಾಕೆಂದ್ರೆ ಕಾನೂನು ಎಲ್ಲಿ ಕಠಿಣ ಆಗಿರಲ್ವೋ ತುಂಬಾ ಅಪರಾಧಗಳಲ್ಲಿ ನಡೆಯುತ್ತೆ. ಆ ನಡೆಯುವಂತ ಸನ್ನಿವೇಶಕ್ಕೆ ನಾವು ಕಾರಣರಾಗಿರಬಾರದು.
0: ನಿಜವಾಗಿ ಒಂದು ಒಳ್ಳೆಯ ಮಾತುಗಳೊಂದಿಗೆ ಇವತ್ತಿನ ನನ್ನೆದೆಯ ಹಾಡು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕರೆ ಮಾಡ್ಲಿಕ್ಕೆ ಸಾಕಷ್ಟು ಶ್ರೋತೃಗಳು ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ನಮ್ಮ ಮಾಹಿತಿ ಅತಿಯಾಗಿದ್ರಿಂದ, ಮಾತು ಜಾಸ್ತಿ ಆಯ್ತು ಅಂತ ಅನ್ನೋ ಕಾರಣದಿಂದ ಕರೆಯನ್ನ ಸ್ವೀಕರಿಸಲಾಗ್ಲಿಲ್ಲ. ಪ್ರಯತ್ನ ಪಟ್ಟ ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ನಮ್ಮ ತಾಂತ್ರಿಕ ಸಹಕಾರ,
1: ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ ಉದಯ್ ಕುಮಾರ್ ಅವರು, ಹಾಗೆ ಕೆ ಟಿ ನಾಗರಾಜ್ ಹಾಗೂ ಶಿವಾನಂದನ್ ಅವರು ಕೊಟ್ರು, ಅವರಿಗೆ ಧನ್ಯವಾದ. ನಿರ್ವಹಣೆ
0: ಇನ್ನೂ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರವನ್ನ ಹೇಳೋಣ.
1: ಹೇಳೋಣ, ಧನ್ಯವಾದ. ಇದುವರೆಗೆ
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ,
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
2: ಮೂಡಿ ಬಂತು.
1: ಈಗ ಸಮಯ 12 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 1,25,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು. ಮತ್ತೆ ಕಾವಲುಗಾರರು ಇರಬೇಕು, ನಾಮಫಲಕ ಹಾಕಬೇಕು. ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರಕಾಡು ಇದರ ಯೋಜನೆಗಳನ್ನು ಪುನರಾರಂಭಿಸಬೇಕು.
0: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ ಡಿಡಬ್ಲ್ಯೂಆರ್ 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 5,98,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ದಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ

ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಮಾಧ್ಯಮವಾಗಿದೆ, ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆಗಳು ಮೂಡಿಬರಲಿವೆ. ಜೊತೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಮೊದಲಿಗೆ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಬಳೆ ಬದಲಿಸಿದ ಬದುಕು.
2: ಅದೊಂದು ಕವಿಗೋಷ್ಠಿ. ಸುತ್ತಮುತ್ತಲ ಊರಿನಿಂದೆಲ್ಲ ಅಲ್ಲಿಗೆ ಕವಿಯತ್ರಿಗಳು, ಕವಿಗಳು, ಜೊತೆಗೆ ಆಸಕ್ತರು ಅಂತ ತುಂಬ ಜನ ಬಂದು ಸೇರಿದ್ದರು. ಉದ್ಯೋನ್ಮುಖ ಕವಿಗಳಿಗೆ ತಮ್ಮ ಕವಿತೆಗಳನ್ನು ಓದಲು ಒಂದು ಸದವಕಾಶವನ್ನು ಕಲ್ಪಿಸಿಕೊಡುವಂತಹ ವೇದಿಕೆ ಅದಾಗಿತ್ತು. ಮೊದಲ ಬಾರಿಗೆ ತಮ್ಮ ಕವಿತೆಯನ್ನು ಓದುವವರಿಗಂತೂ ಹೇಳತೀರದ ಸಂತೋಷ. ಅವರ ಮುಖದಲ್ಲಿ ಉತ್ಸಾಹವು ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲದ್ದರಿಂದ ಅಲ್ಲಿ ನೆರೆದಿದ್ದವರೆಲ್ಲ ಹರಟೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ನಿರೂಪಕಿಯು ವೇದಿಕೆ ಮೇಲೆ ಬಂದು ನಿಂತುದರ ಅರಿವೇ ಅವರಿಗೆ ಆಗಲಿಲ್ಲ. ಅದನ್ನು ಕಂಡ ಆಕೆ ತನ್ನ ಇರುವಿಕೆಯನ್ನು ತೋರುವ ಪ್ರಯತ್ನ ಮಾಡುತ್ತಾ ಎಲ್ಲರ ಗಮನ ಸೆಳೆಯಳು. ಸಣ್ಣದಾಗಿ ಹುಸಿಕೆಮ್ಮು ಕೆಮ್ಮುತ್ತಾ ಎಲ್ಲರಿಗೂ ನಮಸ್ಕಾರ ಅಂದಾಗ ಎಲ್ಲರ ಗಮನವು ವೇದಿಕೆಯ ಕಡೆಗೆ ಹರಿಯಿತು. ಆಕೆ ಎಲ್ಲರನ್ನೂ ಸ್ವಾಗತಿಸಿದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಾವೇ ಬರೆದ ಕವಿತೆಯನ್ನು ಓದಲು ಶುರು ಮಾಡಿದರು. ಕಾರ್ಯಕ್ರಮ ವೀಕ್ಷಿಸಲು ಬಂದು ಸೇರಿದ್ದ ಸಭಿಕರಿಗೂ ಕೂಡ ಬೇಸರವಾಗದಿರಲಿ, ಅವರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಎಂಬ ಉದ್ದೇಶದಿಂದ ಸಂಘಟಕರು ಕವಿತೆಯ ಮಧ್ಯೆ ಮಧ್ಯೆ ರಸಪ್ರಶ್ನೆಗಳನ್ನು ಕೇಳುತ್ತಾ ಮನೋರಂಜನೆಗೆಂದು ಯಾರ ಬಳಿ 10 ರೂಪಾಯಿಯ 2 ನಾಣ್ಯಗಳಿವೆ ಅವರಿಗೆ ಒಂದು ಬಹುಮಾನ, ನೈಲ್ ಕಟರ್ ಯಾರ ಬಳಿ ಇದೆ ಅವರಿಗೊಂದು ಬಹುಮಾನ, ಯಾರು ಹೆಚ್ಚಿಗೆ ಗಾಜಿನ ಬಳೆಗಳನ್ನು ಎರಡೂ ಕೈಗಳಿಗೆ ತೊಟ್ಟು ಬಂದಿದ್ದಾರೆ ಅವರಿಗೊಂದು ಬಹುಮಾನ ಅಂತೆಲ್ಲ ಹೇಳಿ ಬಹುಮಾನಗಳನ್ನು ಕೊಡುತ್ತಿದ್ದರು. ಅಂದು ಎರಡೂ ಕೈಗಳಿಗೆ ಚಿನ್ನದ ಬಳೆಗಳೊಂದಿಗೆ ತುಂಬ ಗಾಜಿನ ಬಳೆಗಳನ್ನು ಧರಿಸಿಕೊಂಡು ಆ ಕವಿಗೋಷ್ಠಿಯಲ್ಲಿ ತಾನೂ ಕವಿತೆಯೊಂದನ್ನು ಓದಲೆಂದು ಸಿದ್ಧಳಾಗಿ ಹೋಗಿದ್ದ ದಿವ್ಯಳಿಗೆ ಆ ಬಹುಮಾನ ದೊರಕಿತ್ತು. ಅದನ್ನು ನಗುಮೊಗದಿಂದ ವೇದಿಕೆಗೆ ಹೋಗಿ ಪಡೆದು ಬಂದಳು. ಮುಂದಿನ ವರ್ಷ ಅದೇ ಕವಿಗೋಷ್ಠಿಗೆ ದಿವ್ಯ ಹೋದಾಗ ಯಾರು ಎರಡೂ ಕೈಗಳಿಗೆ ಬರೇ ಚಿನ್ನದ ಬಳೆಗಳನ್ನು ಮಾತ್ರ ತೊಟ್ಟು ಬಂದಿದ್ದಾರೆ ಅವರಿಗೆ ಒಂದು ಬಹುಮಾನ ಅಂದಾಗ ದಿವ್ಯಳ ಎರಡೂ ಕೈಗಳಲ್ಲಿ ಬರೇ ಚಿನ್ನದ ಬಳೆಗಳು ಮಾತ್ರವಿತ್ತು. ಆದರೂ ಅವಳು ಬಹುಮಾನ ಪಡೆಯಲು ವೇದಿಕೆಗೆ ಹೋಗಲಿಲ್ಲ. ಇವಳ ಕೈಯಲ್ಲಿ ಬರೇ ಚಿನ್ನದ ಬಳೆಗಳಿದ್ದುದನ್ನು ಕಂಡ ಅವಳ ಪಕ್ಕದಲ್ಲಿ ಕುಳಿತಿದ್ದವರೊಬ್ಬರು, ಮೇಡಮ್ ನಿಮ್ಮ ಕೈಯಲ್ಲಿ ಚಿನ್ನದ ಬಳೆ ಇದೆಯಲ್ಲ, ಹೋಗಿ ಬಹುಮಾನ ಸ್ವೀಕರಿಸಿ ಅಂದಾಗ ದಿವ್ಯಳ ಕಣ್ಣುಗಳಿಂದ ನೀರು ಉಕ್ಕಿ ಹರಿಯಿತು. ಅಂದು ಕೈ ತುಂಬ ಧರಿಸಿದ್ದ

0: ಗಾಜಿನ ಬಳೆಗಳಿಗೆ ಬಹುಮಾನ, ಇಂದು ಬರೇ ಚಿನ್ನದ ಬಳೆಗಳಿಗೆ ಬಹುಮಾನ. ಇದರ ಮಧ್ಯದಲ್ಲಿರುವ ಅಂತರ ಅವಳ ಮನಕ್ಕೆ ಮಾತ್ರ ಗೊತ್ತು. ಕಾರಣ, ಅವಳು ತನ್ನ ಬಾಳ ಸಂಗಾತಿಯನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ಕಳೆದುಕೊಂಡಿದ್ದಳು. ಮಾನಸಿಕವಾಗಿ ತೀರಾ ಕುಗ್ಗಿ ಹೋಗಿದ್ದ ಅವಳು ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಬಯಸದಿದ್ದ ಕಾರಣ ಗೆಳತಿಯರ ಒತ್ತಾಯದ ಮೇರೆಗೆ ಹಾಗೆಯೇ ಬಂದಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕಳೆದುಕೊಂಡು ನಿಶ್ಚಿಂತೆಯಿಂದಿರುವಾಗಲೇ ವಿಧಿ ತನ್ನ ಸಂಚನ್ನು ಹೂಡಿತ್ತು. ಆರೋಗ್ಯವಾಗಿಯೇ ಇದ್ದ ಅವಳ ಪತಿ ತಟ್ಟಂತ ಏನೊಂದನ್ನೂ ಅವಳಿಗೆ ಹೇಳದೆ ಈ ಪ್ರಪಂಚಕ್ಕೆ ಮಾತ್ರ ವಿದಾಯ ಹೇಳಿ ಹೋಗಿಯೇ ಬಿಟ್ಟರು. ರೆಕ್ಕೆ ಮುರಿದ ಹಕ್ಕಿಯಂತೆ ಮಂಕಾಗಿ ಕುಳಿತುಬಿಟ್ಟ ಅವಳನ್ನು ಕಂಡ ಗೆಳತಿಯರು, ಮನೆಯಲ್ಲೇ ಕುಳಿತು ಕೊರಗಬೇಡ, ಹೊರಗಡೆ ಬಾ, ಎಲ್ಲವನ್ನೂ ಮರೆಯಬಹುದು ಎಂದ ಮಾತಿಗೆ ಕಟ್ಟುಬಿದ್ದು ಅಂದು ಅವಳು ಅವರೊಡನೆ ಹೊರಬಂದರೆ ಇಲ್ಲೂ ಅದನ್ನೇ ನೆನಪಿಸುವಂಥ ಸಂದರ್ಭ. ಆದರೆ ಪಾಪ, ಇದು ಅಲ್ಲಿನ ಆಯೋಜಕರಿಗೇನು ಗೊತ್ತು? ಜೀವನ ಸಂಗಾತಿಯನ್ನು ಕಳೆದುಕೊಂಡು ಮನದಲ್ಲೇ ನೋವು ಅನುಭವಿಸುವ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅರ್ಥವಾಗಬಹುದಾದಂಥ ವಿಷಯ. ವಯಸ್ಸಾದಂತೆಲ್ಲ ಗಂಡ ಹೆಂಡತಿಯರಿಗಿಂತಲೂ ಸ್ನೇಹಿತರಂತೆಯೇ ಜೀವನ ನಡೆಸುತ್ತಿದ್ದವರಿಗೆ ಒಮ್ಮೆಲೆ ಒಂಟಿ ಹಕ್ಕಿ ಥರ ಆಗಿಬಿಟ್ಟಾಗ ಜೀವನ ತಲ್ಲಣಿಸಿ ಹೋಗುತ್ತದೆ. ಎಷ್ಟೇ ಧೈರ್ಯ ತಂದುಕೊಂಡರೂ ಒಂಟಿತನ ಕಾಡದೆ ಬಿಡುವುದಿಲ್ಲ. ಮೊದಲ ಬಾರಿ ಧೈರ್ಯ ವಹಿಸಿ ಆಚೆ ಬಂದಾಗಲೇ ಮತ್ತೆ ಹೀಗಾಗಬೇಕೇ, ಮತ್ತೆಂದು ಎಲ್ಲಿಗೂ ಹೋಗಬಾರದೆಂದುಕೊಂಡು ಪೆಚ್ಚಾಗಿ ಮನೆಗೆ ಬಂದಳು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಅವಳ ಪತಿ, ದೈಹಿಕವಾಗಿ ಈಗ ನಾನಿಲ್ಲದಿದ್ದರೂ ಮಾನಸಿಕವಾಗಿ ನಾನು ಸದಾ ನಿನ್ನ ಬೆಂಗಾವಲಾಗಿರುತ್ತೇನೆ. ಈ ಸಣ್ಣ ಪೆಟ್ಟಿಗೆ ನೀನು ಹೆದರಿ ಮೂಲೆಗೆ ಸೇರಿಬಿಟ್ಟರೆ ಹೇಗೆ? ಜೀವನ ಮುಂದೆ ಬಹಳ ದೀರ್ಘವಿದೆ. ಶಿಲೆಗೆ ಉಳಿ ಪೆಟ್ಟು ಬಿದ್ದಾಗಲೇ ತಾನೇ ಸುಂದರ ಮೂರ್ತಿಯಾಗುವುದು. ಹೆದರಬೇಡ, ಮುನ್ನುಗ್ಗು. ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ಧೈರ್ಯ ವಹಿಸು, ಬೇರೆಯವರಿಗೆ ನೀನೇ ಮಾದರಿಯಾಗು ಅಂತ ಹೇಳಿದಂತಾದಾಗ ಎಚ್ಚರಗೊಂಡ ಅವಳು ಪತಿಯ ಮಾತನ್ನೇ ಮೆಲುಕು ಹಾಕುತ್ತಾ ಮಾನಸಿಕವಾಗಿ ಸಜ್ಜಾಗಿ ಮುಂದೆ ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗುತ್ತಾ ತನ್ನಂತೆಯೇ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುತ್ತಾ ತನ್ನವರ ನೆನಪನ್ನು ಮನದಲ್ಲಿ ಸದಾ ಹಚ್ಚ ಹಸಿರಾಗಿಸಿಕೊಂಡು ಧೈರ್ಯದಿಂದ ಬದುಕಲು ಕಲಿತಳು.
1: ಇದುವರೆಗೆ ಬಳೆ ಬದಲಿಸಿದ ಬದುಕು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

0: ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಾದ ವತ್ಸಲ ನಾರಾಯಣ್, ಅಳಮೇಂಗಡ ರಾಣಿದೇವಯ್ಯ, ಚಂದ್ರಕಲಾಮೂರ್ತಿ, ಸವಿತಾ ಯೋಗೇಶ್, ಸಂಧ್ಯಾ ಕೇಶವ ಕಾಮತ್, ರೇಖಾ ಶ್ರೀಧರ್, ಇಂದಿರಾ ಬಿಎನ್ ಹಾಗೂ ಧನಲಕ್ಷ್ಮಿ ರಾಧಾಕೃಷ್ಣ ಅವರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸಿದಿರಿ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿದೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಮತ್ತೊಂದು ಸಣ್ಣ ಕಥೆ, ಮತ್ತೆ ಬೆಸೆದ ಸ್ನೇಹ ಬಂಧ.
1: ಗಾಳಿಯಲ್ಲಿ ತೇಲಿ ಬಂದ ಕಾಗದದ ಚೂರೊಂದು ಬಾಲ್ಕನಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದ ದೇವಕಿಯವರ ಕಾಲ ಬಳಿ ಬಂದು ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು. ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೇ,

0: ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು. ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೆ ಇದು ನನ್ನ ಫೋಟೋನೇ ಅಲ್ವಾ, ಪಕ್ಕದಲ್ಲಿರೋದು ವಾಗ್ದೇವಿ, ಇದೆಲ್ಲಿಂದ ಬಂತು, ನಾನು ಜೋಪಾನವಾಗಿ ಅದನ್ನು ಬೀರುವಿನಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಎಡದ ಕಿವಿಯನ್ನು ಹಿಡಿದುಕೊಂಡು ನೆನಪಿನಾಳಕ್ಕೆ ಅವರು ಜಿಗಿದೆಯೇ ಬಿಟ್ಟರು. ಆಗ ಹಳೆಯದೆಲ್ಲವೂ ಒಂದೊಂದೇ ಮಸುಕು ಮಸುಕಾಗಿ ಗೋಚರಿಸತೊಡಗಿತು. ತಾವು ಇಲ್ಲಿಗೆ ಬಂದು 17-18 ವರ್ಷಗಳೇ ಆಯ್ತಲ್ವಾ, ಹಿಂದೆ ಇಲ್ಲಿ ಬಹಳಷ್ಟು ಮನೆಗಳು ಖಾಲಿ ಇದ್ದವು. ಇದ್ದ ಕೆಲವೇ ಮಂದಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು. ಅವರಲ್ಲಿ ತಮ್ಮ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ವಾಗ್ದೇವಿ ಮತ್ತು ತಾನು ಬೇಗನೆ ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಮುಂದೆ ಒಳ್ಳೆಯ ಸ್ನೇಹಿತರಾಗಿಯೇ ಬಿಟ್ಟೆವು. ಕೆಲವು ವರ್ಷಗಳು ಕಳೆದ ನಂತರ ಒಬ್ಬೊಬ್ಬರಾಗಿ ಟ್ರಾನ್ಸ್ಫರ್ ಆಗೋ, ಇಲ್ಲ ಮಕ್ಕಳಿಗೆ ದೂರ ದೂರಿನಲ್ಲಿ ಕೆಲಸ ದೊರೆಯಿತೆಂದೋ ಇಲ್ಲಿಂದ ಹೊರಡಲೇಬೇಕಾಯಿತು. ಅಂತೆಯೇ ವಾಗ್ದೇವಿಯು ಕೂಡ ದೂರ ದೂರಿಗೆ ಹೋಗೇ ಬಿಟ್ಟಳು. ಮೊದಮೊದಲು ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಸಂಸಾರದ ಜಂಜಾಟದಲ್ಲಿ ಮುಳುಗಿ ಹೋದಾಗ ಅದು ನಿಂತೇ ಹೋಯಿತು. ಈಗಿನವರ ಹಾಗೆ ಎಲ್ಲರ ಕೈಯಲ್ಲೂ ಆಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಅಂತ ಏನೂ ಇರದಿದ್ದುದರಿಂದ ಯಾರ ಸಂಪರ್ಕವೂ ಇಲ್ಲದಂತಾಯಿತು. ಹಿಂದೊಮ್ಮೆ ತಾವಿದ್ದ ಜಾಗದಲ್ಲಿ ನಡೆದ ಯಾವುದೋ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗವಹಿಸಿದಾಗ ತೆಗೆದ ಫೋಟೋ ಅದಾಗಿತ್ತು. ಅದನ್ನು ಯಾರೋ ಪೇಪರ್ಗೆ ಕಳಿಸಿದ್ರು, ಅದರ ಕಟ್ಟಿಂಗ್ ಇದಾಗಿತ್ತು. ಅದೆಲ್ಲ ಸರಿ, ಆದರೆ ಈಗ ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅನ್ನೋ ಕುತೂಹಲ ಮಾತ್ರ ಬಗೆಹರಿಯುತ್ತಿಲ್ಲವಲ್ಲ ಎಂದು ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದಾಗ ಕೆಳಗೆ ಆಡುತ್ತಿದ್ದ ಮಕ್ಕಳು ಹೋ ಎಂದು ಕೂಗಿದ ಶಬ್ದ ಕೇಳಿದ ಅವರು ವಾಸ್ತವಕ್ಕೆ ಬಂದರು. ಒಂದು ಸಂಜೆ ವಾಕ್ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕವರನ್ನು ನೋಡಿದಾಗ ಇವರು ವಾಗ್ದೇವಿಯೇ ಇರಬೇಕಲ್ವಾ ಎಂದು ದೇವಕಿಯವರಿಗೆ ಅನ್ನಿಸಿತು. ಎಷ್ಟೇ ಆದರೂ ಕಾಲವು ಎಲ್ಲರ ಮುಖಚರ್ಯೆಯನ್ನು ಸ್ವಲ್ಪವಾದರೂ ಬದಲಾಯಿಸಿಬಿಟ್ಟಿರುತ್ತಲ್ವಾ. ಆಕೆಯೂ ಇವರನ್ನು ದಿಟ್ಟಿಸಿ ನೋಡಿ ಗುರುತು ಹಿಡಿದಿದ್ದರಿಂದ ಗೆಳತಿಯರಿಬ್ಬರ ಮುಖದಲ್ಲೂ ಸಂತಸ ಉಕ್ಕಿ ಹರಿಯಿತು. ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಂಟಿ ಜೀವನದಿಂದ ಬೇಸತ್ತಿದ್ದ ದೇವಕಿಗೆ ವಾಗ್ದೇವಿ ಈಗ ಇಲ್ಲಿಗೆ ಹಿಂದಿರುಗಿ ಬಂದದ್ದು ತುಂಬ ಖುಷಿ ಕೊಟ್ಟಿತು. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ತೊಡಗಿದರು. ಮಾತಾಡಿದಷ್ಟು ಮುಗಿಯದಾಯಿತು. ಕತ್ತಲಾಗಿದ್ದನ್ನು ಕಂಡು ಹಿಂದಿರುಗುವಾಗ ಅವರಿಬ್ಬರ ಮುಖ ಮನದಲ್ಲಿ ಸಂತಸದ ಹೊಳೆ ಹರಿಯುತ್ತಿತ್ತು. ಮಕ್ಕಳು ವಿದೇಶಕ್ಕೆ ಹಾರಿ ಹೋಗಿದ್ದರಿಂದ ವಾಗ್ದೇವಿಯು ಮತ್ತೆ ಇಲ್ಲಿಗೆ ಹಿಂದಿರುಗಿ ಬಂದಿದ್ದರು. ಅಲ್ಲಿ ತನ್ನ ಮನೆಯನ್ನು ಒಪ್ಪ ಓರಣವಾಗಿ ಜೋಡಿಸಿಕೊಳ್ಳುತ್ತಿರುವಾಗ ಅದೇಗೋ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಿ ಬಂದ ಆ ಪೇಪರ್ ಕಟಿಂಗ್ ಮತ್ತೆ ಆ ಗೆಳತಿಯರ ಸ್ನೇಹ ಸಂಬಂಧವನ್ನು ಒಂದುಗೂಡಿಸುವುದರಲ್ಲಿ ಸಹಕಾರಿಯಾಗಿತ್ತು. ಇದಕ್ಕಲ್ಲವೇ ಹೇಳುವುದು ಭೂಮಿ ದುಂಡಾಗಿದೆ ಎಂದು.
1: ಇದುವರೆಗೆ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆ ಕೇಳಿದಿರಿ. ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ,

0: ஸ்டைல் கேலரி, உளிக்கல் ரோட், இருட்டி. ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ, ಅಂದರೆ ಜುಲೈ 11ರಂದು ಶನಿವಾರ ಬೆಳಗ್ಗೆ 9:05 ಪ್ರಸಾರವಾಗಲಿರುವ ನೆನಪಿನ ಬುತ್ತಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದಿದಂತಹ ಆಡಳಿತ ವಿಭಾಗದ ಟಿ ಸಿದ್ದೋಜಿರಾವ್ ಅವರ ಕುಟುಂಬದ ಸದಸ್ಯರ ಹೆಮ್ಮೆಯ ಮಾತುಗಳು.
1: ನನ್ನ ತಂದೆ ಅಂದ್ರೆ ನನಗೆ ತುಂಬಾ ಗೌರವ ಇದೆ. ನಾವೇನೇ ಕೇಳಿದ್ರು ಕೂಡ, ತನಗೆ ಏನು ಇಲ್ಲ ಅಂದ್ರು ಕೂಡ ನಮ್ಗೆ ಏನು ಇಲ್ಲ ಅಂತ ಹೇಳಿದ್ದೇ ಇಲ್ಲ. ನಮ್ಗೆ ಇಂದು ಒಂದ್ ಪಕ್ಷ ಇಲ್ಲ ಅಂತ ಹೇಳಿದ್ರು ಅದನ್ನ ನಾಳೆ ಅದನ್ನ ಮಾಡಿ ಕೊಡ್ತಾ ಇದ್ರು ನಮ್ಮ ತಂದೆಯವರು.
0: ಪ್ರೀತಿಯ ತಂದೆಯ ಬಗ್ಗೆ ಮಕ್ಕಳು,
1: ಏನಾದ್ರೂ ಮಾಡ್ಬೇಕು, ಸುಮ್ಮನೆ ಕುತ್ಕೋಬಾರ್ದು, ಅದೊಂದೇ ಹೇಳೋದು.
2: ಅದು ಕೂಡ ನಿಮ್ಗೆ ಬಹಳ ಪ್ರಭಾವವನ್ನ ಬೀರ್ತು ಅಂತ ಹೇಳ್ಬೋದು.
3: ನಮ್ಮ ಅಪ್ಪಂಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆರಾಮಾಗಿ ರೆಸ್ಟ್ ತಗೊಂಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ.
2: ಅಷ್ಟೇನಾ?
0: ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣವನ್ನ ಕೊಡಿಸುವತ್ತ ಗಮನ ಹರಿಸಿದಂತಹ ಪತಿ, ಶಿಕ್ಷಣದ ಕುರಿತಾಗಿ ಪ್ರೋತ್ಸಾಹವನ್ನ ನೀಡಿದಂತಹ ಕ್ಷಣಗಳನ್ನ ನೆನೆಯುತ್ತಾರೆ ಸಹಧರ್ಮಿಣಿ ನಾಗರತ್ನ.
4: ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ಅವ್ರು ಹೇಳದ್ ಒಂದೇ ಮಾತು, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಅಂದ್ರೆ, ಕಬ್ಬಿಣ ಒಂದ್ ಕಡೆ ಇಟ್ಟರೆ ತುಕ್ಕಿಡಿಯುತ್ತಲ್ಲ, ಹಂಗೆ ಮನುಷ್ಯ ಒಂದ್ ಕಡೆ ಕೂತ್ರೆ ನಮ್ಮ ಮನಸ್ಸು ತುಕ್ಕಿಡಿದು ನಾವು ಕೆಲ್ಸಕ್ಕೆ ಸೋಂಬೇರಿಗಳ ತನ ಹಾಕ್ತೀವಿ.

ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕಾರ್ಯಕ್ರಮ ನೆನಪಿನ ಬುತ್ತಿ ಮರೆಯದೆ ಕೇಳಿ. ಇದೇ ಶನಿವಾರ ಬೆಳಗ್ಗೆ 9:05 ನೆನಪಿನ ಬುತ್ತಿ ಕಾರ್ಯಕ್ರಮ.

ಇದೊಂದು ನಿಧನ ಸುದ್ದಿ. ಮರಗೋಡು ಗ್ರಾಮದ ಪರಿಚನ ಬಾಲಕೃಷ್ಣ ಬಾಲು ಅವರು ಇಂದು ನಿಧನರಾದರು. 71 ವರ್ಷಪ್ರಾಯದ ಪರಿಚನ ಬಾಲಕೃಷ್ಣ ಬಾಲು ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ 3 ಗಂಟೆಯ ಬಳಿಕ ಮರಗೋಡುವಿನ ಸ್ವಗ್ರಾಮದಲ್ಲಿ ನಡೆಯಲಿದೆ.

ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅರೆ ಅಲೆಮಾರಿ ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ, ವಿದ್ಯಾಸಿರಿ ಊಟ, ವಸತಿ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಆಗಸ್ಟ್ 31 ಅರ್ಜಿಗಳನ್ನು ಸಲ್ಲಿಸಬಹುದು. ಆನ್ಲೈನ್ನಲ್ಲಿ http://ssp.postmetric.karnataka.gov.in ಸಲ್ಲಿಸಬಹುದು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯವೀಗ 12:35. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ. ಇನ್ನು ಮುಂದೆ ಕೇಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
1: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀಯರೇ, ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅಂತೇಳಿ. ಇವರ ಒಂದು ಶಿಕ್ಷಣ MBBS ಹಾಗೂ PG DPHM ಅಂತ ಪದವಿಯನ್ನ ಪಡೆದು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತೇಳಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದು ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು

0: ಕುರಿತು ಪರಿಹಾರ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ. ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ.
1: ಧನ್ಯವಾದಗಳು ಸರ್.
0: ಸರ್, ಈಗ ಸಾಕಷ್ಟು ಬಾರಿ ನಾವು ನೀವು ನೋಡ್ತಾ ಇರ್ತೀವಿ, ಪ್ರತಿ ವರ್ಷ ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಅದಕ್ಕೆ ಪರಿಹಾರದ ಕುರಿತು ಮಾಹಿತಿಯನ್ನು ಕೊಡ್ತೀರಾ ಸರ್?
1: ಸರ್, ಇಡೀ ವರ್ಷದಲ್ಲಿ ಮಳೆಗಾಲ ಅಂದ್ರೆ ಎಲ್ರಿಗೂ ಒಂದು ಸಂತೋಷದ ವಿಷಯನೇ. ಮಳೆ ಬಂತಂದ್ರೆ ಮಕ್ಕಳು ಮಳೆಯಲ್ಲಿ ಆಟವಾಡುತ್ತಾ ನೆನೆಯುತ್ತಾ ಸಂತೋಷ ಪಡ್ತಾರೆ. ಆದ್ರೆ ಈ ಸಂತೋಷ ತುಂಬಾ ದಿನ ಇರೋದಿಲ್ಲ. ನಾವು ಮಳೆಗಾಲದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಒಂದ್ ವೇಳೆ ನಾವು ಅದರಲ್ಲಿ ವಿಫಲವಾದ್ರೆ ಅದರ ಪರಿಸ್ಥಿತಿ ತುಂಬಾ ಗಂಭೀರನೂ ಆಗ್ಬಹುದು ಅಂತ ಇವತ್ತು ಹೇಳ್ತೀನಿ. ಸೊ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳನ್ನು ನಾವು ನಾಲ್ಕು ವಿಭಾಗವಾಗಿ ಬ್ರಾಡ್ಲಿ ವಿ ಕ್ಯಾನ್ ಡಿವೈಡ್ ಸರ್. ಅದರಲ್ಲಿ ಫಸ್ಟ್ ಬರುವುದೇ ಮಾಸ್ಕಿಟೋ ಬೋರ್ನ್ ಡಿಸೀಸ್, ಅಂದ್ರೆ ಸೊಳ್ಳೆಗಳಿಂದ ಬರುವಂತಹ ರೋಗಗಳು. ಎರಡನೇದಾಗಿ ಫುಡ್ ಅಂಡ್ ವಾಟರ್ ಬೋರ್ನ್ ಡಿಸೀಸ್, ಅಂದ್ರೆ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವನೆಯಿಂದ ಬರುವಂತಹ ರೋಗಗಳು. ಮೂರನೇದಾಗಿ ಏರ್ ಬೋರ್ನ್ ಡಿಸೀಸ್, ಗಾಳಿಯ ಮುಖಾಂತರ ಹರಡುವಂತಹ ರೋಗಗಳು. ಕೊನೆಯದಾಗಿ ಈ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಸ್ಕಿನ್ ರಿಲೇಟೆಡ್ ಡಿಸೀಸ್ ಅಂತೀವಿ ನಾವು, ಅವು ಕೂಡ ಮಳೆಗಾಲದಲ್ಲಿ ಕಂಡು ಬರ್ತವೆ ಸರ್.
0: ಹಾಗಿತ್ತಂದ್ರೆ ಈಗ ನಮ್ಮ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಯಾವುದು ಅಂತೀರಿ?
1: ಎಸ್ ಸರ್, ಈ ಸೊಳ್ಳೆಗಳಿಂದ ಬರುವಂತ ಸೊಳ್ಳೆ ಕಚ್ಚುವುದರಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ ಕಾಮನ್ಲಿ ಬರುವಂತ ರೋಗಗಳು ಒಂದು ಮಲೇರಿಯಾ, ಸೆಕೆಂಡ್ ಒನ್ ಡೆಂಗ್ಯೂ, ಮತ್ತೆ ಮೂರನೇದು ಚಿಕನ್ ಗುನ್ಯಾ ಅಂತ ಹೇಳಿ. ಈ ಮೂರು ರೋಗಗಳು ಸೊಳ್ಳೆ ಕಚ್ಚುವುದರಿಂದ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್.
0: ಹಾಗಿತ್ತಂದ್ರೆ ಇವು ಸೊಳ್ಳೆಗಳು ಎಲ್ಲಿ ಬೆಳೀತವೆ ಮತ್ತೆ ಇವು ಹೇಗೆ ಅವುಗಳ ಬೆಳವಣಿಗೆ ಕುರಿತು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
1: ಎಸ್ ಸರ್, ಈ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಬೆಳೀತವು, ಕೊಳಚೆ ನೀರಿನಂತೂ ಅಲ್ಲಿ ಬೆಳೆದೇ ಬೆಳೀತವು. ಈವನ್ ಇವು ಸ್ವಚ್ಛ ನೀರಿನಲ್ಲೂ ಕೂಡ ಕೆಲವು ಸೊಳ್ಳೆಗಳು ಉತ್ಪತ್ತಿ ಆಗ್ತವು. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸರ್ ತತ್ತಿ ಇಡ್ತಾವು. ಅವು ಒಂದ್ಸಲ ತತ್ತಿ ಇಟ್ಟಾಗ ಸಾವಿರಾರು ತತ್ತಿಗಳನ್ನ ಇಡ್ತಾವೆ ಸರ್. ಅವು ಯೂಶ್ವಲಿ ಈ ಕಂಟೆ ನೀರು ತುಂಬಿದಂತ ಏನು ನಾವು ಬ್ಯಾರಲ್ಸ್ ಆಮೇಲೆ ಸಿಮೆಂಟ್ ಟ್ಯಾಂಕ್ ಇರ್ತದಲ್ಲ, ಒಳಗಿನ ಭಾಗದಲ್ಲಿ ತತ್ತಿ ಇಡ್ತಾವು. ಆ ತತ್ತಿಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ಲಾರ್ವಾ ಅಂತ ಆಗ್ತಾವೆ ಸರ್. ಒಂದರಿಂದ ಎರಡು ದಿವಸದೊಳಗೆ ಲಾರ್ವಾ ಅಂತ ಕನ್ವರ್ಟ್ ಆಕ್ಕವು. ಲಾರ್ವಾ ಏನಾಗ್ತದೆ, ಮುಂದೆ ದಿನ ಕಳೆದಂಗೆ ಎರಡು ದಿವಸದಲ್ಲಿ ಅದು ಪ್ಯೂಪಾ ಅಂತ ಒಂದು ಸ್ಟೇಜಿಗೆ ಬರುತ್ತೆ. ಆ ಪ್ಯೂಪಾ ಪುನಃ ಮತ್ತೆ ಎರಡರಿಂದ ಮೂರು ದಿವಸದಲ್ಲಿ ಅದು ಅಡಲ್ಟ್ ಮಾಸ್ಕಿಟೋ, ಅಂದ್ರೆ ವಯಸ್ಕ ಒಂದು ಸೊಳ್ಳೆ ಆಗಿ ಹಾರಾಡಕ್ಕೆ ಶುರು ಮಾಡ್ತದೆ ಸರ್. ಈ ರೀತಿ ಅವುಗಳ ಒಂದು ಉತ್ಪತ್ತಿ ಬೆಳವಣಿಗೆ ಆಗ್ತದೆ ಸರ್.
0: ಮತ್ತೆ ಈಗ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೀವಿ, ನೀವು ನೋಡ್ತಾ ಇರ್ತೀರಿ, ಸೊಳ್ಳೆಗಳಿಂದ ರೋಗಗಳು ಬರ್ತವೆ, ಡೆಂಗ್ಯೂ, ಚಿಕನ್ ಗುನ್ಯಾ. ಈ ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಇರುವಂತಹ ಸವಲತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟರೆ ಒಳ್ಳೇದನ್ಸುತ್ತೆ ಸರ್.
1: ಸರ್, ಆರೋಗ್ಯ ಇಲಾಖೆಯಿಂದ ಈ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಮೇನ್ಲಿ ನಮ್ಮ ಮಲೇರಿಯಾ ಯೂನಿಟ್ ಅಂತ ಇರುತ್ತೆ ನಮ್ಮಲ್ಲಿ, NVBDCP ಅಂತ ಕರಿತೀವಿ ನಾವು, ಅಂದ್ರೆ ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಯೂನಿಟ್ ಅಂತ ಒಂದಿರುತ್ತೆ ಸರ್. ಅದಕ್ಕೆ ಒಬ್ರು ಜಿಲ್ಲಾ ಮಟ್ಟದ ಅಧಿಕಾರಿನೂ ಇರ್ತಾರೆ, ಅವರ ನಿಯಂತ್ರಣದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆಯಿಂದ ಕೊಡೋ ಸೌಲಭ್ಯಗಳು ಏನಂದ್ರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ ಸರ್. ಅವರು ಮನೆ ಮನೆಗೆ ತೆರಳಿ ಗ್ರಾಮೀಣ ಭಾಗದಲ್ಲಿರ್ಬೋದು, ತಾಲೂಕಾ ಮಟ್ಟದಲ್ಲಿರ್ಬೋದು, ಅಥವಾ ಈವನ್ ಪಟ್ಟಣ ಪ್ರದೇಶಗಳ ಸ್ಲಮ್ಗಳಲ್ಲಿರ್ಬೋದು, ಅವರು ಪ್ರತಿದಿನ ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಮನೆಗೆ ಹೋಗಿ ಅಲ್ಲಿ ನೀರಿನ ಕಂಟೈನರ್ಸ್ ಏನಿರುತ್ತಾರೆ, ನೀರು ಶೇಖರಣೆ ಮಾಡಿರುವಂತಹ ಕಂಟೈನರ್ಸ್, ಬ್ಯಾರಲ್ ಇರ್ಬೋದು, ಟ್ಯಾಂಕ್ ಇರ್ಬೋದು, ಅವನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ನೋಡಿ ಅದರಲ್ಲಿ ಸೊಳ್ಳೆಗಳಿದ್ರೆ ಅದನ್ನ ಅವರು ಮನೆ ಮಾಲೀಕರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅವರು ಕೊಟ್ಟು ಅದನ್ನ ನೀರು ಖಾಲಿ ಮಾಡಿಸಿ ಪುನಃ ಅದನ್ನ ಪೂರ್ತಿ ಒಣಗುವಂತೆ ಮಾಡಿ ಆಮೇಲೆ ನೀರು ತುಂಬಿಸಕ್ಕೆ ಹೇಳ್ತಾರೆ. ಇದು ಒಂದು ಸರ್. ಇದಾದ್ಮೇಲೆ ನೆಕ್ಸ್ಟ್ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಕೆಲವೊಂದು ಸ್ಪ್ರೇಗಳನ್ನು ಮಾಡ್ತೀವಿ, ಫಾಗಿಂಗ್ ಅಂತ ಕಾರ್ಯಕ್ರಮ ಮಾಡ್ತೀವಿ ಸರ್, ಹೊಗೆ ನೀವು ನೋಡಿರ್ಬೋದು. ಸೊ ಅದರಲ್ಲಿ ಆ ಸೊಳ್ಳೆಗಳನ್ನ ಅದನ್ನ ಕೊಲ್ಲುವಂತ ಒಂದು ಇದು. ಅದು ಬಿಟ್ಟು ಲಾರ್ವಿಸೈಡಲ್ ಸ್ಪ್ರೇ ಅಂತ ಸಿಗುತ್ತೆ ಸರ್, ಈಗ ಆ ಸ್ಪ್ರೇ ಮಾಡಿದ್ರು ಕೂಡ ಲಾರ್ವಾಗಳು ನಾಶವಾಗ್ತದೆ. ಆಮೇಲೆ ಎಲ್ಲಾದ್ರೂ ನೀರು ನಿಂತಿದ್ರೆ, ದೊಡ್ಡ ತೆಗ್ಗದ ನೀರು ನಿಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ ನಮ್ಮವ್ರು ಹೋಗಿ ಅವು ಲಾರ್ವಿಸೈಡಲ್ ಕೆಮಿಕಲ್ ಸಿಗುತ್ತೆ ಸರ್, ಅದನ್ನ ಅದರಲ್ಲಿ ನೀರಲ್ಲಿ ಹಾಕಿದ್ರೆ ಆ ಸೊಳ್ಳೆಗಳ ಲಾರ್ವಾಗಳು ಪೂರ್ತಿ ಅವು ಸತ್ತು ಹೋಗ್ತದೆ ಸರ್. ಇವೆಲ್ಲ ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡ್ತಾರೆ. ಮತ್ತೆ ನಮ್ಮಲ್ಲೆಲ್ಲ ಈ ಡೆಂಗ್ಯೂ ಟೆಸ್ಟಿಂಗ್ ಕಿಟ್ ಅಂತ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು. ಆಮೇಲೆ ಮಲೇರಿಯಾ ಬಂದಾಗ ಬ್ಲಡ್ ಸ್ಮಿಯರ್ ತೆಗಿತಾರೆ, ಅವರಿಗೆ ಕ್ಲೋರೋಕ್ವಿನ್ ಮಾತ್ರೆಗಳನ್ನು ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆಯಿಂದ ನಡೀತದೆ. ಮತ್ತೆ ಅದರಲ್ಲದೆ ಅವೇರ್ನೆಸ್ ಕಾರ್ಯಕ್ರಮ ಸರ್, IEC ಅಂತ ಕರಿತೀವಿ ನಾವು, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಎಲ್ಲ ಸಾರ್ವಜನಿಕರಿಗೆ ಈ ರೋಗಗಳ ಬಗ್ಗೆ ನಾವು ಆಗಿಂದಾಗೆ ತಿಳುವಳಿಕೆ ಕೊಡ್ತೀವಿ ಸರ್, ಶಾಲಾ ಮಕ್ಕಳಿಗೆ, ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ಕಾರ್ಯಕ್ರಮ ಕೂಡ ನಮ್ಮ ಆರೋಗ್ಯ ಇಲಾಖೆ ನಡೀತಾ ಇರುತ್ತೆ ಸರ್.
0: ಅಂದ್ರೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಹೋಗಿ
1: ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀವಿ ಸರ್.
0: ಈಗ ತಾವಾಗಲೇ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ರೋಗಗಳ ಬಗ್ಗೆ ಒಂದಿಷ್ಟು ನಾವು ಚರ್ಚಿಸೋದಾದರೆ, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ, ಡೆಂಗ್ಯೂ ಇವೆಲ್ಲ ಬರ್ತಾವ ಅಂತ ಹೇಳಿದ್ರೆ, ಇವನ್ನ ನಾವು ಇವುಗಳ ಲಕ್ಷಣ ಹೇಗಿರ್ತವೆ ಮತ್ತು ಸಾರ್ವಜನಿಕರು ಹೇಗೆ ಗುರುತಿಸುವುದು?
1: ಸರ್, ಕಾಮನ್ಲಿ ಈ ಮೂರು ಡಿಸೀಸ್ ಅಲ್ಲಿ ಜ್ವರ ಬರುವುದು ಸಾಮಾನ್ಯ. ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಬಗ್ಗೆ ಹೇಳ್ಬೇಕಂದ್ರೆ, ಆ ಮಲೇರಿಯಾ ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ,

0: ಮೇಲೆ ಕಚ್ಚೋದ್ರಿಂದ ಮಲೇರಿಯಾ ಬರ್ತದೆ.
1: ಮಲೇರಿಯಾ
0: ಬಂದ ತಕ್ಷಣ ಒಂದ್ ಅಥವಾ ಎರಡು ದಿವಸ ಒಳಗೆ ಆ ವ್ಯಕ್ತಿಗೆ ಜ್ವರ ಶುರು ಆಗ್ತದೆ ಸರ್. ಜ್ವರ ಎಂತದ್ ಇರ್ತದಪ್ಪ ಅಂದ್ರೆ ಜ್ವರದೊಂದಿಗೆ ಚಿಲ್ಸ್ ಅಂದ್ರೆ ಚಳಿ ಬರ್ತದೆ ಸರ್. ಇದು ಎಷ್ಟು ಚಳಿ ಎಷ್ಟು ಗಂಭೀರ ಇರ್ತದಪ್ಪ ಅಂದ್ರೆ ಕೆಲವೊಂದ್ಸಲ 4-5 ನಾವು ಕಂಬಳಿ ಹೊತ್ಕೊಂಡ್ರು ಕೂಡ ಚಳಿ ಕಡಿಮೆ ಆಗೋದಿಲ್ಲ, ಆ ತರ ಚಳಿ ಹುಟ್ಟುತ್ತದೆ. ನೆಕ್ಸ್ಟ್ ಹೆಡ್ ಏಕ್ ಇರ್ತದೆ, ಇದ್ರಾಗ ತಲೆನೋವು. ಆಮೇಲೆ ಕೆಲವೊಂದು ಸಿವಿಯರ್ ಕೇಸಸ್ ಅಲ್ಲಿ ಅಂದ್ರೆ ರೋಗ ಉಲ್ಬಣಗೊಂಡ್ರೆ ವಾಮಿಟಿಂಗ್ ವಾಂತಿ ಕೂಡ ಆಗ್ಬಹುದು. ಇವೆಲ್ಲ ಲಕ್ಷಣಗಳು ಮಲೇರಿಯಾದಲ್ಲಿ ಕಂಡು ಬರ್ತಾವೆ ಸರ್. ನೆಕ್ಸ್ಟ್ ಚಿಕನ್ ಗುನ್ಯಾ ಬಗ್ಗೆ ಹೇಳಬೇಕಂದ್ರೆ ಚಿಕನ್ ಗುನ್ಯಾದಲ್ಲೂ ಕೂಡ ಹೈ ಗ್ರೇಡ್ ಫೀವರ್ ಇರ್ತದೆ. ಮೇನ್ ಚಿಕನ್ ಗುನ್ಯಾ ನಾವು ಡಿಫ್ರೆನ್ಶಿಯೇಟ್ ಯಾವ ತರ ಅದಕ್ಕೆ ವ್ಯತ್ಯಾಸ ಯಾವ ತರ ಹೇಳಬೇಕಂದ್ರೆ ಚಿಕನ್ ಗುನ್ಯಾದಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಸರ್, ಸಂಧುಗಳಲ್ಲಿ ನೋವಿರುತ್ತೆ. ನಾವೆಲ್ಲ ಅನುಭವಿಸಿದ್ವಿ ಇಡೀ ಕರ್ನಾಟಕದಲ್ಲಿ. 2005 ಚಿಕನ್ ಗುನ್ಯಾ ಉಲ್ಬಣಗೊಂಡಿತ್ತು. ಆ ಸಂದರ್ಭದಲ್ಲಿ ಆ ನೋವು ಯಾವ ರೀತಿ ಇರುತ್ತಂದ್ರೆ ಆ ರೋಗಿಗೆ ಎದ್ ನಿಲ್ಲಕ್ಕೂ ಆಗಲ್ಲ, ಅಷ್ಟು ನೋವಿರುತ್ತೆ. ಆಮೇಲೆ ಈ ನೋವು ಜ್ವರ ಕಡಿಮೆ ಆದ್ಮೇಲೂ ಕೂಡ ನೋವು ಸುಮಾರು 1-6 ಆ ಜಾಯಿಂಟ್ ಪೇನ್ ಹೋಗಲ್ಲ, ನೋವು ಇದ್ದೇ ಇರ್ತದೆ ಅದು. ಸೊ ಇವೆಲ್ಲ ಇದು ಚಿಕನ್ ಗುನ್ನೆ ಸೆಲ್ಫ್ ಲಿಮಿಟಿಂಗ್ ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಇರಲ್ಲ. ಜಸ್ಟ್ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡಬೇಕು ನಾವು ಅಷ್ಟೇ, ನೋವಿಗೆ ನೋವಿನಿವಾರಕ ಇದನ್ನ ಕೊಡಬೇಕು. ಆಮೇಲೆ ಡಿಹೈಡ್ರೇಷನ್ ಆಗಿರ್ತದೆ, ಅದಕ್ಕೆ ನಾವು ಐವರ್ ಫ್ಲೂಯಿಡ್ ಸಲೈನ್ ಹಚ್ತೀವಲ್ಲ, ಆ ತರ ನೀರು ಪೇಷಂಟಿಗೆ ನೀರು ಜಾಸ್ತಿ ಕುಡಿ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕ್ರಮಗಳನ್ನು ನಾವು ಚಿಕನ್ ಗುನ್ನೆದ ತಗೋತೀವಿ. ಮೂರನೇದು ಡೆಂಗ್ಯೂ ಬಗ್ಗೆ ಹೇಳಬೇಕಂದ್ರೆ ಡೆಂಗ್ಯೂ ಅಂತ ಕೇಳಿದ ತಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಸರ್. ಯಾಕಂದ್ರೆ ಅದು ಒಂದು ಮಾರಣಾಂತಿಕ ಕಾಯಿಲೆನೂ ಕೂಡ ಹೌದು, ಬಟ್ ಎಲ್ಲಾ ಡೆಂಗ್ಯೂ ಮಾರಣಾಂತಿಕ ಆಗಿರುವುದಿಲ್ಲ ಸರ್. ಡೆಂಗ್ಯೂ ಒಳಗೆ ಮೇನ್ ಏನಪ್ಪಾ ಅಂದ್ರೆ ಜ್ವರ, ಅದರಲ್ಲೂ ಕೂಡ ಜ್ವರ ಇರ್ತದೆ, ಹೈ ಗ್ರೇಡ್ ಫೀವರ್ ಇರ್ತದೆ, ತೀವ್ರ ಜ್ವರ ಬರೋದು. ಆಮೇಲೆ ಅದರಲ್ಲೂ ಕೂಡ ಬಾಡಿ ಹಾಕಿರ್ತದೆ, ಜಾಯಿಂಟ್ ಪೇನ್ ಇರುತ್ತೆ. ಮೇನ್ಲಿ ಡೆಂಗ್ಯೂವನ್ನು ನಾವು ಗುರುತಿಸೋದು ಎದ್ರ ಮ್ಯಾಗ ಅಂದ್ರೆ ರಕ್ತ ತಪಾಸಣೆ ಮಾಡಿದಾಗ ಪ್ಲೇಟ್ಲೆಟ್ ಅನ್ನುವಂತ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರ್ತದೆ ಸರ್.
1: ಬಿಳಿ ರಕ್ತ ಕಣಗಳು
0: ಇಲ್ಲ ಸರ್, ಪ್ಲೇಟ್ಲೆಟ್ ಬೇರೆ. ಈ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಅಂತ ಇರುತ್ತೆ. ಪ್ಲೇಟ್ಲೆಟ್ ಏನಪ್ಪಾ ಕೆಲಸ ಮಾಡುತ್ತೆ ಅಂದ್ರೆ, ಪ್ಲೇಟ್ಲೆಟ್ ಮನುಷ್ಯನಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿ ಮಾಡ್ತದೆ ಅದು. ಸೊ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆತಪ್ಪ ಅಂದ್ರೆ ಆ ಮನುಷ್ಯನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಸರ್.
1: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ಎಷ್ಟು ಇರಬೇಕು
0: ಸರ್? ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ನಾರ್ಮಲ್ ಮನುಷ್ಯನಲ್ಲಿ 1.5-4 ಇರಬೇಕು ಸರ್. ಅದು 1.5 ಒಳಗಡೆ ಬಂತಪ್ಪ ಅಂದ್ರೆ ವಿ ಶುಡ್ ಇಟ್ ರೇಸಸ್ ಅವರ್ ಕನ್ಸರ್ನ್, ಅಂದ್ರೆ ಒಂದು ನಾವು ಇದು ಎಚ್ಚರಿಕೆ ಕೊಡಬೇಕಾಗ್ತದೆ ಅವಾಗ. ಸೊ 1-1.5 ಒಳಗೆ ಬಂದ್ರೆ ನಾವು ಸಾಮಾನ್ಯ ಟ್ರೀಟ್ಮೆಂಟ್ ತಗೊಂಡ್ರು ಆರಾಮಾಗ್ತದೆ, ಇಲ್ಲಂತಿಲ್ಲ. ಬಟ್ 1 ಲಕ್ಷ ಒಳಗಡೆ ಬಂದು ಕೌಂಟ್, 1 ಲಕ್ಷ ಒಳಗಡೆ ಬಂತು, 50,000 ಮೇಲೆ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಸರ್ ಅವಾಗ. ಆಮೇಲೆ ಇನ್ನೂ 50,000 ಒಳಗೆ ಬಂತಪ್ಪ ಅಂದ್ರೆ ಇಟ್ ಈಸ್ ಅ ಇಂಡಿಕೇಶನ್ ಟು ಅಡ್ಮಿಟ್ ದ ಪೇಷಂಟ್ ಇನ್ ICU. ಅವಾಗೆಲ್ಲ ಐವಿ ಫ್ಲೂಯಿಡ್ಸ್ ಎಲ್ಲ ಕೊಡಬೇಕಾಗ್ತದೆ, ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಬೇಕಾಗ್ತದೆ, ರಕ್ತವನ್ನು ಕೂಡ ಹಾಕ್ಬೇಕಾಗ್ತದೆ ಸರ್ ಅವಾಗ.
1: ಆಮೇಲೆ ಈಗ ಆಗಲೇ ನನಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ, ನೀರಿನಿಂದ ಮತ್ತು ಕಲುಷಿತವಾದಂಥ ಒಂದು ವಾತಾವರಣದಿಂದನೂ ಕೂಡ ಬರುವಂಥ ರೋಗಗಳು ಇದ್ದಾವೆ ಅಂತೇಳಿ
0: ಸರ್.
1: ಅದಕ್ಕೆ ಈಗ ನೀರಿನಿಂದ ಮತ್ತು ಈ ಕಲುಷಿತವಾದಂಥ ಆಹಾರದಿಂದ ಬರುವಂಥ ರೋಗಗಳ ಬಗ್ಗೆ ಯಾವುವು ಮತ್ತು ಅವುಗಳ ಲಕ್ಷಣ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್?
0: ಸರ್ ಸರ್ ಈಗ ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂಥ ರೋಗಗಳ ಬಗ್ಗೆ ಹೇಳಬೇಕಂದ್ರೆ, ಇದು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂಥ ರೋಗಗಳೇ ಹೌದು. ಇದರಲ್ಲಿ ಮೇನ್ ಟೈಫಾಯ್ಡ್ ಮತ್ತು ಹೆಪಟೈಟಿಸ್ ಎ ಅಂತ ನಾವು ಕರಿತೀವಿ, ಆಮೇಲೆ ಕಾಲ್ರಾ, ಈ ಮೂರು ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಇದರಲ್ಲಿ ಟೈಫಾಯ್ಡ್ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗ. ಇದು ಸಾಲ್ಮೋನೆಲ್ಲಾ ಟೈಫಿ ಮತ್ತು ಸಾಲ್ಮೋನೆಲ್ಲಾ ಪ್ಯಾರಾಟೈಫಿ ಅನ್ನುವಂತ ಬ್ಯಾಕ್ಟೀರಿಯಾದಿಂದ ಇದು ಟೈಫಾಯ್ಡ್ ರೋಗ ಬರುತ್ತೆ. ಇದರಲ್ಲೂ ಕೂಡ ಮೇನ್ಲಿ ಲಕ್ಷಣಗಳ ಬಗ್ಗೆ ಹೇಳಬೇಕಂದ್ರೆ ಹೈ ಗ್ರೇಡ್ ಫೀವರ್ ಇರುತ್ತೆ ಸರ್, ತಲೆನೋವು, ಪೇಷಂಟ್ಗೆ ವಾಂತಿ ಆಗ್ಬಹುದು, ಮೈಕೈ ನೋವಾಗುತ್ತೆ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಮೈ ಮೇಲೆ ಒಂದು ಗಾದ್ರಿ, ರ್ಯಾಶ್ ಅಂತೀವಲ್ಲ ನಾವು, ರ್ಯಾಶಸ್ ಕೂಡ ಹೇಳ್ಬಹುದು ಸರ್. ಆಮೇಲೆ ಎರಡನೇದಾಗಿ ಹೆಪಟೈಟಿಸ್ ಎ ಬಗ್ಗೆ ಹೇಳಬೇಕಂದ್ರೆ, ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಇದು ಒಂದು ರೋಗ. ಇದು ಕೂಡ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವಿಸುವುದರಿಂದ ಬರುತ್ತೆ. ಇದು ಹೆಪಟೈಟಿಸ್ ಎ ಅನ್ನೋದು ಒಂದು ವೈರಸ್ ಸರ್. ಇದು ಆಗ್ಲೇ ನಾನು ಹೇಳಿದೆ, ಟೈಫಾಯ್ಡ್ ಬರೋದು ಬ್ಯಾಕ್ಟೀರಿಯಾದಿಂದ, ಇದು ಹೆಪಟೈಟಿಸ್ ಎ ಬರುವುದು ಒಂದು ವೈರಸ್ಸಿಂದ, ಇದು ವೈರಸ್. ಸೊ ಇದರಲ್ಲಿ ಮೇನ್ ಲಕ್ಷಣಗಳ ಬಗ್ಗೆ ಹೇಳಬೇಕಂದ್ರೆ, ಹಸಿವೆ ಕಡಿಮೆ ಆಗ್ತದೆ ಸರ್, ರೋಗಿಗೆ ಹಸಿವು ಆಗಲ್ಲ. ಆಮೇಲೆ ನಾಸಿಯಾ ಅಂದ್ರೆ ವಾಂತಿಯ ಒಂದು ಮಾಡೋ ತರ ಅನಿಸ್ತದೆ ಅವಂಗ. ಕೆಲವೊಂದು ಸಂದರ್ಭಗಳಲ್ಲಿ ವಾಂತಿ ಅತಿಯಾದ ಬಂದಾಗ ಆಗೋದು ಒಂದ್ ಬೇರೆ, ನಾಸಿಯಾ ಅಂದ್ರೆ ವಾಂತಿ ಬಂದಂಗ ಆಗುತ್ತೆ ಸರ್. ಒಮ್ಮೆ ಕೆಲವೊಂದ್ಸಲ ವಾಂತಿ ಆಗ್ತದೆ. ಆಮೇಲೆ ಹೊಟ್ಟೆ ನೋವು ಇರುತ್ತೆ ಸರ್ ಇದ್ರಾಗ, ಅಬ್ಡೋಮಿನಲ್ ಪೇನ್. ಆಮೇಲೆ ಇನ್ನೂ ಸೀರಿಯಸ್ ಆತಪ್ಪ ಅಂದ್ರೆ ಜಾಂಡಿಸ್, ಕಾಮಾಲಿ ಅಂತ ಏನು ಕರಿತೀವಲ್ಲ, ಆ ಒಂದು ಕಾಮಾಲಿ ಬರುವಂತ ಸಾಧ್ಯತೆ ಕೂಡ ಇದರಲ್ಲಿ ಇರ್ತದೆ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಕಾಲೆರಾ ಸರ್. ಕಾಲೆರಾ ಕೂಡ ಅದು ಒಂದು ಗಂಭೀರ ರೋಗನೇ. ಇದರಲ್ಲಿ ಇದು ಕೂಡ ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲೆರಿ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಇದು ರೋಗವಾಗಿದೆ. ಇದರಲ್ಲೂ ಕೂಡ ಏನದ ಫೀವರ್ ಇರುತ್ತೆ ಸರ್ ಪೇಷಂಟ್ಗೆ. ಮೇನ್ ಇದು ಕಾಲ್ರಾವನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬಹುದು ಅಂದ್ರೆ, ಡಯೇರಿಯಾ ಇರುತ್ತೆ ಸರ್, ಲೂಸ್ ಮೋಷನ್, ಬೇದಿ. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ, ರೈಸ್ ವಾಟರ್ ಸ್ಟೂಲ್ಸ್ ಅಂತ ಕರಿತೀವಿ ನಾವು. ಈ ಅಕ್ಕಿ ಗಂಜಿ ತರ ಪೇಷಂಟ್ ಮಲ ವಿಸರ್ಜನೆ ಶುರು ಆಗುತ್ತೆ. ಇದು ಮೂರು
1: ಲಕ್ಷಣಗಳು
0: ಸರ್.
1: ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ನಾವು ಅದನ್ನ ಕಾಲ್ರಾ
0: ಅಂತ ಹೇಳ್ಬೋದು.

0: ಹೇಳ್ಬೋದು.
1: ಎಸ್ ಸರ್.
0: ಮತ್ತು ಈಗ ನಾವು ಬೇಸಿಗೆಯನ್ನು ಮುಗಿಸಿ ಈ ಮಳೆಗಾಲದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ
1: ಸರ್.
0: ಈ ಮಳೆಗಾಲದಲ್ಲಿ ನೆಗಡಿ ಮತ್ತು ಫ್ಲೂ ಮತ್ತು ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೋದಲ್ಲ ಸರ್?
1: ಎಸ್ ಸರ್. ಇವಾಗ ನಾವು ನೀವು ಕೇಳಿದಂಗೆ ಇವಾಗ ನಾವು ಏರ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ ಸರ್. ಇವೆಲ್ಲ ಗಾಳಿಯಿಂದ ಹರಡುವಂಥ ರೋಗಗಳು ಸರ್ ಇವು. ಈಗ ಮನುಷ್ಯ ಕೆಮ್ಮಿದಾಗ ಸೀನಿದಾಗ ಆ ವೈರಸ್ಸು ಆ ಬ್ಯಾಕ್ಟೀರಿಯಾ ಅದು ಗಾಳಿಯಲ್ಲಿ ಎಲ್ಲ ಕಡೆ ಪಸರಿಸಿಬಿಡ್ತದೆ ಸರ್. ಅಲ್ಲಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ಅದನ್ನು ಉಸಿರಾಟದ ಮೂಲಕ ಅವನು ತನ್ನೊಳಗೆ ಇದು ಹೇಳ್ಕೊಂಡಾಗ ಶ್ವಾಸಕೋಶದ ಮುಖಾಂತರ ಅವನಿಗೆ ಅದು ರೋಗ ಬರೋದು ಸಾಮಾನ್ಯ. ಈಗ ನಾನು ಹೇಳಿದೆ ನೆಗಡಿ ಕಾಮನ್ ಕೋಲ್ಡ್ ಅಂತ ಕರಿತೀವಿ ಸರ್ ನಾವು ನೆಗಡಿ. ಈ ಮಳೆಗಾಲ ಶುರು ಆತಪ್ಪ ಅಂದ್ರೆ ಎಲ್ಲರಿಗೂ ಸಣ್ಣ ಮಕ್ಕಳಿಗಿರ್ಬೋದು ವಯಸ್ಕರಿಗಿರ್ಬೋದು ಎಲ್ರಿಗೂ ಕೂಡ ನೆಗಡಿ ಬರೋದು ಸಾಮಾನ್ಯ. ಇದು ಒಂದು ಸಾಮಾನ್ಯ ವೈರಸ್ ದಿಂದ ಬರುವಂತ ಕಾಯಿಲೆ ಇದೆ ಸರ್ ಇದು. ಆದ್ರೆ ಇದು ಹೈಲಿ ಕಂಟ್ಯಾಜಿಯಸ್, ಕಂಟ್ಯಾಜಿಯಸ್ ಅಂದ್ರೆ ಹೈಲಿ ಸಾಂಕ್ರಾಮಿಕ ರೋಗ ಇದು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ತುಂಬಾ ಅಧಿಕವಾಗಿರ್ತದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಸರ್, ಮತ್ತೆ ವಯಸ್ಕರಲ್ಲಿ ಈ ವೃದ್ಧರು ಇರ್ತಾರಲ್ಲ ಅವರಲ್ಲಿ ಕೂಡ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರಿಗೆ ಬಾಧಿಸುವುದು ಅತ್ಯಂತ ಸರ್ವೇ ಸಾಮಾನ್ಯ. ಆಮೇಲೆ ಇನ್ನೊಂದು ಫ್ಲೂ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಫ್ಲೂ ಕೂಡ ಒಂಥರ ಅದು ಕಾಮನ್ ಕೋಲ್ಡ್ ತರಾನೇ, ಬಟ್ ಅದು ಸ್ವಲ್ಪ ಸಿವಿಯರ್ ಗಂಭೀರ ರೂಪದಲ್ಲಿ ಇರುವಂತದಕ್ಕೆ ನಾವು ಫ್ಲೂ ಅಂತ ಕರಿತೀವಿ. ಇದು ಕೂಡ ಹರಡುವುದು ಗಾಳಿಯ ಮುಖಾಂತರನೇ. ರೋಗಿ ಸೀನಿದಾಗ ಕೆಮ್ಮಿದಾಗ ಅಥವಾ ಉಗುಳಿದಾಗ ಅವನ ಒಂದು ಏನು ಇದು ಇರ್ತಲ್ಲ ಡ್ರಾಪ್ಲೆಟ್ಸ್ ಅಂತೀವಿ ಸರ್, ಡ್ರಾಪ್ಲೆಟ್ ಇನ್ಫೆಕ್ಷನ್, ಅದರ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳು ಸರ್ ಇವೆರಡು.
0: ಮತ್ತೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮಳೆಗಾಲದಲ್ಲಿ ಹೊಲದಲ್ಲಿ ಗಾಳಿಗೆ ಜೋರಾದ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ತಿನ ವೈರ್ಗಳು ಕಟ್ಟಾಗಿರ್ತವೆ, ಆಮೇಲೆ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಇರ್ತದೆ. ಮತ್ತೆ ಈಗ ಮಳೆ ಆಯ್ತಂದ್ರೆ ಹೊಲದಲ್ಲಿ ಸ್ವಲ್ಪ ಹೊಲ ಮತ್ತು ಹೊಲದ ಸುತ್ತಮುತ್ತ ಹಚ್ಚ ಹಸಿರಾಗಿರೋದ್ರಿಂದ ಸ್ನೇಕ್ ಬೈಟ್ ಆಗುವಂತ ಚಾನ್ಸಸ್ ಇರ್ತದೆ. ಹಿಂಗೆಲ್ಲ ಇದ್ದಾಗ ಸ್ವಲ್ಪ ರೈತರಿಗೆ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ ಸರ್?
1: ಎಸ್ ಸರ್, ಒಳ್ಳೆ ಪ್ರಶ್ನೆ ಸರ್. ಸರ್, ಈಗ ಮಳೆಗಾಲದಲ್ಲಿ ನಾನು ಇದುವರೆಗೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ, ಇನ್ನು ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆಯದು. ಮಳೆಗಾಲದಲ್ಲಿ ಕೆಲವೊಂದು ಸಂಭವಿಸಬಹುದಾದ ಕೆಲವೊಂದು ಇತರೆ ಅಪಾಯಗಳಂತ ಹೇಳ್ತೀವಿ ನಾವು. ಅದರಲ್ಲಿ ಮೊದಲೇದಾಗಿ ತಾವು ಹೇಳಿದೆ ಸಿಡಿಲು. ಈ ಮಳೆ ಶುರುವಾತಪ್ಪ ಅಂದ್ರೆ ಸಿಡಿಲು ಗುಡುಗಂತೂ ಕಾಮನ್ ಆಗಿ ಬಂದೇ ಬರುತ್ತೆ ಸರ್. ಆ ಗುಡುಗು ಮಿಂಚಿನ ಸಮಯದಲ್ಲಿ ನಾವು ಗಿಡಗಳ ಕೆಳಗೆ ನಿಂದಿರಬಾರದು ಸರ್. ಆಮೇಲೆ ಬಯಲು ತೆರೆದ ಮೈದಾನದಲ್ಲಿ ಕೂಡ ನಿಲ್ಬಾರ್ದು. ಸಾಧ್ಯದಷ್ಟು ಅಲ್ಲಿ ಯಾವ್ದಾದ್ರು ಮನೆ ಅದು ಇದ್ರೆ ಅಲ್ಲಿ ಹೋಗಿ ನಾವು ಶೆಲ್ಟರ್ ಪಡ್ಕೋಬೇಕು. ಯಾಕಂದ್ರೆ ಈ ಮಿಂಚ್ ಏನಿರುತ್ತಲ್ಲ ಅದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಇರುತ್ತೆ ಸರ್. ಆ ಹೈ ವೋಲ್ಟೇಜ್ ಕರೆಂಟ್ ಏನಾದರೂ ಅದಕ್ಕೆ ಮನುಷ್ಯನಿಗೆ ತಾಗ್ತಪ್ಪ ಅಂದ್ರೆ ಸಡನ್ ಸ್ಪಾಟ್ ಡೆತ್ ಆಗೋ ಚಾನ್ಸ್ ಇರ್ತದೆ. ನಾವು ನೀವು ನೋಡ್ತೀವಿ ಟಿವಿದಲ್ಲಿ ಪೇಪರಲ್ಲಿ ಅಷ್ಟೊಂದು ಕುರಿಗಳು ಸತ್ತು ರೈತರು ಸತ್ತರು ಅಂತ ಅದನ್ನ ನಾವು ನೋಡ್ತಾ ಇರ್ತೀವಿ. ಅದು ಆಗ್ಬಾರ್ದಂದ್ರೆ ವಿ ಶುಡ್ ಟೇಕ್ ಕೇರ್ ದಟ್ ನಾವು ಗಿಡದ ತಳಗೆ ನಿಂದಿರಬಾರ್ದು, ಆಮೇಲೆ ತೆರೆದ ಮೈದಾನದಲ್ಲಿ ನಿಲ್ಬಾರ್ದು ಸರ್. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ವಿದ್ಯುತ್ ಆಘಾತಗಳು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಗ್ತವೆ. ಈ ಮಳೆ ಬಂತಪ್ಪ ಅಂದ್ರೆ ಗಾಳಿ ಬೀಸೋದು ಕಾಮನ್ ಸರ್. ಬಿರುಗಾಳಿ ಬೀಸಿದಾಗ ಏನಾಗ್ತದೆ, ಇವು ಗಿಡಗಳು ದೊಡ್ಡ ದೊಡ್ಡ ಗಿಡಗಳು ಬೇರ್ಗಳು ಸಡ್ಲ್ ಆಗಿರೋದ್ರಿಂದ ಅವು ಬೀಳ್ತಾವೆ. ಲೈಟ್ ಕಂಬಗಳು ಈ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಬೀಳುವಂತ ಸಾಧ್ಯತೆ ಇರ್ತದೆ. ಅದು ಬಿದ್ದಾಗ ಏನಾಗ್ತದೆ, ಆ ವೈರ್ಗಳಲ್ಲಿ ಅವೆಲ್ಲ ಲೈವ್ ವೈರ್ಸ್ ಸರ್, ಲೈವ್ ವೈರ್ಸ್ ಅಲ್ಲಿ ಕರೆಂಟ್ ಪಸರಿಸ್ತದೆ ಅದ್ರಾಗ. ಸೊ ಅದು ಅಲ್ಲಿ ಕೆಳಗಡೆ ಯಾರೇ ನಿಂತಿದ್ರಂತೂ ಇಮಿಡಿಯೇಟ್ಲಿ ಅವರಿಗೆ ಅದರಿಂದ ಆಘಾತ ಆಗೋದು ಸಹಜ. ಆಮೇಲೆ ಚಿಕ್ಕ ಮಕ್ಕಳು ನಾವು ಪೇರೆಂಟ್ಸು ಕೆಲವೊಂದ್ಸಲ ಗೊತ್ತಿರಲ್ಲ ಮಕ್ಕಳೆಲ್ಲ ಆಡಕ್ ಹೋಗಿರ್ತಾವು, ಗೊತ್ತಿರಲಾರ್ದೇನೆ ಅಂತ ತಂತಿ ಮುಟ್ಟಿದ್ರಪ್ಪ ಅಂದ್ರೆ ವಿದ್ಯುತ್ ಆಘಾತವಾಗಿ ಅವು ಸಾವು ಸಂಭವಿಸಬಹುದು. ಇದರಿಂದ ಜನರು ಎಚ್ಚೆತ್ತುಕೋಬೇಕು ಸರ್. ಆಮೇಲೆ ತುರ್ತು ಸಂದರ್ಭದಾಗ 1912 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಅವರಿಗೆ ಒಂದು ಆಂಬ್ಯುಲೆನ್ಸು ಸಹಕಾರ ಸಿಗ್ಬೋದು ಸರ್, ಬರಬಹುದು. ನೆಕ್ಸ್ಟ್ ರಸ್ತೆ ಅಪಘಾತಗಳು, ಮಳೆಗಾಲ ಶುರು ಆತಪ್ಪ ಅಂದ್ರೆ ರಸ್ತೆ ಅಪಘಾತಗಳು ಕೂಡ ಸಾಮಾನ್ಯವಾಗಿ ನಾವು ದಿನ ಆಸ್ಪತ್ರೆ ಹೋಗಿ ನೋಡ್ತೀವಿ ಸರ್. ಕ್ಯಾಜುವಲಿಟಿ ಒಳಗೆ ಇವೇ ಪೇಷಂಟ್ ಹೆಚ್ಚಿನ ಸಂಖ್ಯೆ ಇವೇ ಪೇಷಂಟ್. ಏನಂದ್ರೆ ಮಳೆ ಶುರು ಆತಪ್ಪ ಅಂದ್ರೆ ರೋಡ್ ಮೇಲೆ ನೀರು ಬಂದು ರೋಡ್ ಸ್ಲಿಪ್ರಿ ಆಗ್ತದೆ, ಅದು ಜಾರ್ತಿರ್ತದೆ ಸರ್. ಸೊ ಈಗ ವೆಹಿಕಲ್ಸ್ ಫಾಸ್ಟ್ ನಾವು ಜೋರಾಗಿ ವೆಹಿಕಲ್ ರನ್ ಮಾಡಿದ್ರೆ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಹೆಚ್ಚಿರ್ತದೆ. ಅದರಿಂದ ಸ್ಕಿಡ್ ಆಗಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವಕ್ಕೂ ಅಪಾಯನೂ ಆಗಬಹುದು. ಸೊ ಅದಕ್ಕೆ ವಾಹನ ಸವಾರರು ಟೂ ವೀಲರ್ಸ್ ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕಂತ ಒಂದು ಕಿವಿ ಮಾತು ಹೇಳ್ಬೋದು. ಆಮೇಲೆ ಕಾರ್ನಾಗ ತಿರುಗಾಡೋರು ಸೀಟ್ ಬೆಲ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ತಾವು ಹೇಳಿದ್ರಿ ಹಾವು ಕಚ್ಬೋದು ಅಂತೇಳಿ. ಈಗ ನೋಡಿ ಸರ್, ಮಳೆ ಶುರು ಆತಪ್ಪ ಅಂದ್ರೆ ಹಾವುಗಳು ಯೂಶ್ವಲಿ ಬಿಲದಾಗಿರ್ತಾವ ಒಳಗೆ. ಮಳೆ ಶುರು ಆತಪ್ಪ ಅಂದ್ರೆ ಒಳಗಡೆ ತೇವಾಂಶ ಹೆಚ್ಚಾಗಿ ಹ್ಯೂಮಿಡಿಟಿ ಜಾಸ್ತಿ ಆಗಿ ಅವು ಗಾಳಿಗೆ ಹೊರಗೆ ಬರಕ್ ಬಯಸ್ತಾವ. ಅವು ಹೊರಗೆ ಬಂದು ಅಂದ್ರೆ ಅವು ಕಡಿದು ಮನುಷ್ಯರಿಗೆ ಹಾನಿ ಉಂಟು ಮಾಡುವ ಸಾಧ್ಯತೆ ಕೂಡ ಇರ್ತದೆ ಸರ್.

0: ಕೆಲಸ ಮಾಡಿದ್ರೆ ಅವರು ಇಂಥ ಅನಾಹುತಗಳಿಂದ ಅವರು ಬಚಾವ್ ಆಗ್ಬೋದು. ಮತ್ತೆ ಮೇನ್ ಇಲೆಕ್ಟ್ರಿಕ್ ಶಾಕ್ ಕರೆಂಟ್ ಶಾಕ್ ಹೊಡಿದು ಕೂಡ ಜಾಸ್ತಿ ಸರ್, ಇದು ಹೊಲದಾಗ ಕೆಲಸ ಮಾಡ್ತಾರೆ ಸರ್ ನಾಟಿ ವೈದ್ಯರ ಕಡೆ. ನಾವು ನಮ್ಮ ವೃತ್ತಿ ಜೀವನದಲ್ಲಿ ನೋಡಿವಿ ಸರ್.
1: ಅಲ್ಲ, ಈಗ ನೀವು ಹೇಳಿದ್ರೆ ಒಂದಿಷ್ಟು ಈ ಹೊಲದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಥವಾ ಕೀಟನಾಶಕವನ್ನ ಸ್ಪ್ರೇ ಮಾಡುವಂತ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳಿ, ಈಗ ಮಾರ್ಕೆಟ್ ಅಲ್ಲಿ ಏನಾದರೂ ರೈತರಿಗಾಗಿ ಅಂತ ಹೇಳಿ ಹೊಲದಲ್ಲಿ ಈ ವಿದ್ಯುತ್ ಸ್ಪರ್ಶ ಆಗಬಾರ್ದು ಅಂತ ಹೇಳಿ ಏನಾದರೂ ವಿಶೇಷವಾಗಿ ಪಾದರಕ್ಷೆಗಳು ಏನಾದರೂ ಅವೈಲೇಬಲ್ ಇದಾವೆ ಅಂತ?
0: ಗುಡ್ ಕ್ವಶನ್ ಸರ್. ಈಗ ಹುಲ್ಲನ್ನು ಸೈಡ್ ಸರಿಸಿದ್ರೆ ಅವು ಏನಿದ್ರು ಹೋಗ್ಬಿಡ್ತಾವೆ, ಕಾಣಿಸ್ತದೆ. ಕ್ರಿಮಿ ನಾಶಕ ಸಿಂಪಡಣೆ ಮಾಡ್ತಾರೆ ಸರ್. ಅಂತ ಕೇಸಸ್ ನಮ್ಮಲ್ಲಿ ಬರ್ತಾವೆ. ಏನ್ ಬರ್ತಾವ ಅಂದ್ರೆ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಟು ಇನ್ಸೆಕ್ಟಿಸೈಡ್ಸ್. ಈಗ ಗಾಳಿ, ಈಗ ಆಷಾಢ ಇರೋದ್ರಿಂದ ಗಾಳಿ ಜಾಸ್ತಿ ಸರ್ ಈಗ. ಸೊ ರೈತರು ಸ್ಪ್ರೇ ಮಾಡುವಾಗ ಆ ಗಾಳಿಗೆ ವಿರುದ್ಧವಾಗಿ ಹೋಗ್ಬಾರ್ದು ಅವರು. ಅದು ಸ್ಪ್ರೇ ಮಾಡಿದ್ದೆಲ್ಲ ಅವ್ರ ಮುಖಕ್ಕೆ ಬಂದ್ಬಿಡ್ತದೆ ಅಂತ ಬಹಳ ಕೇಸ್ ಬರ್ತಾವೆ ಸರ್ ನಮ್ಮಲ್ಲಿ. ಸೊ ಅದಕ್ಕೆ ಅವರು ಅದನ್ನು ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿದ್ರೆ ಅವರು ಇಂಥ ಅನಾಹುತಗಳಿಂದ ಅವರು ಬಚಾವ್ ಆಗ್ಬೋದು. ಮತ್ತು ಮೇನ್ ಇಲೆಕ್ಟ್ರಿಕ್ ಶಾಕ್ ಕರೆಂಟ್ ಶಾಕ್ ಹೊಡಿದು ಕೂಡ ಜಾಸ್ತಿ ಸರ್ ಇದು ಹೊಲದಾಗ ಕೆಲಸ ಮಾಡುವಾಗ. ಆ ಮೋಟ್ರ್ ಚಾಲು ಮಾಡೋಕೆ ಹೋಗ್ತಾರೆ, ಪಾಪ ಅವ್ರು ನೋಡಿರಂಗಿಲ್ಲ, ಕಾಲಾಗ ವೈರ್ ಬಿದ್ದಿರ್ತದೆ. ಇಂಥವೆಷ್ಟೋ ಕೇಸಸ್ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನೋಡಿವಿ ಸರ್.
1: ಅಲ್ಲ, ಈಗ ನೀವು ಹೇಳಿದ್ರೆ ಒಂದಿಷ್ಟು ಈ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೀಟನಾಶಕವನ್ನು ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ಸನ್ನು ತಗೋಬೇಕು ಅಂತೇಳಿ, ಈಗ ಮಾರ್ಕೆಟಲ್ಲಿ ಏನಾದರೂ ರೈತರಿಗಾಗಿ ಅಂಥೇಳಿ ಹೊಲದಲ್ಲಿ ಈ ವಿದ್ಯುತ್ ಸ್ಪರ್ಶ ಆಗಬಾರ್ದು ಅಂಥೇಳಿ ಏನಾದರೂ ವಿಶೇಷವಾಗಿ ಪಾದರಕ್ಷೆಗಳು ಏನಾದರೂ ಅವೈಲೇಬಲ್ ಇದಾವೆ?
0: ಗುಡ್ ಕ್ವಶನ್ ಸರ್. ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ ಸರ್ ನಾವು, ಅವ್ರ ಶಾಪ್ಸ್ ಎಲ್ಲ ಕಡೆ ಸಿಗ್ತಾವೆ ಸರ್, ಎಲ್ಲ ಊರಾಗ ನಿಮಗೆ. ಅಲ್ಲಿ ಕೇವಲ ಅದನ್ನೇ ಮಾರಾಟ ಮಾಡ್ತಾರೆ ಅವರು. ಅಲ್ಲಿ ಗಂಬೂಟ್ ಅಂತ ಸಿಗ್ತದೆ. ಗಂಬೂಟ್ ಅಂದರೆ ಅದು ಆಲ್ಮೋಸ್ಟ್ ಮೊಣಕಾಲ್ತನ ಕವರ್ ಮಾಡುವಂಥ ಒಂದು ಇದು ಸರ್, ಶೂಸ್ ಅದು. ಅದನ್ನು ಹಾಕೊಂಡ್ರೆ ಅವರು ಹಾವು ಕಡಿತದನ್ನು ತಪ್ಪಿಸ್ಕೋಬಹುದು ಸರ್. ಕಡಿದ್ರು ಕೂಡ ಏನಾಗಲ್ಲ, ಅದು ಬೋಟ್ ಇರೋದ್ರಿಂದ. ಎರಡನೇದಾಗಿ ಗಾಗಲ್ಸ್ ಸಿಗ್ತಾವೆ, ಸ್ಪೆಷಲ್ ಗಾಗಲ್ಸ್ ಸರ್. ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡುವಾಗ ರೈತರು ಆ ಗಾಗಲ್ಸ್ ಹಾಕೊಂಡ್ರೆ ಕಣ್ಣಿಗೆ ಅವ್ರು ಪ್ರೊಟೆಕ್ಷನ್ ಕೊಡ್ಬೋದು ಸರ್. ಆಮೇಲೆ ಹೆಲ್ಮೆಟ್ ಸಿಗ್ತದೆ, ಸ್ಪೆಷಲ್ ಹೆಲ್ಮೆಟ್ ಸರ್. ಅದು ಆ ಹೆಲ್ಮೆಟ್ ಪೂರ್ತಿ ಫೇಸ್ ಕವರ್ ಮಾಡ್ತದೆ. ಅದು ಇದನ್ನು ಅವ್ರು ಉಪಯೋಗ ಮಾಡಬಹುದು.
1: ಅಂದ್ರೆ ಮಾಸ್ಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ?
0: ಇಲ್ಲ. ಎಸ್ ಸರ್. ದೆನ್ ಗ್ಲೌಸ್ ಸಿಗ್ತಾವೆ ಸರ್, ಹ್ಯಾಂಡ್ ಗ್ಲೌಸ್. ಆ ಗ್ಲೌಸ್ ಹಾಕೊಳ್ಳೋದ್ರಿಂದ ಅವ್ರೇನು ಇದು ಇಲೆಕ್ಟ್ರಿಕ್ ಶಾಕು ಇದರಿಂದ ಬಚಾವ್ ಆಗ್ಬೋದು ಸರ್.
1: ಅವೆಲ್ಲ ರಬ್ಬರ್ ಇರೋದ್ರಿಂದ
0: ರಬ್ಬರ್ ವಿದ್ಯುತ್ ಪಾಸ್ ಆಗೋದಿಲ್ಲ ಸರ್. ಎಸ್,
1: ಇದರಿಂದನು ಜೀವನ
0: ಕಾಪಾಡ್ಕೋಬಹುದು ಸರ್. ಈಗ ಸೊಳ್ಳೆಗಳಿಂದ, ಸೊಳ್ಳೆ ಕಚ್ಚೋದ್ರಿಂದ ಬರುವಂತ ರೋಗಗಳ ಬಗ್ಗೆ ನಾನು ಹೇಳಿದೆ ಸರ್. ಅವುಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳು, ಮೇನ್ ಹೆಡಿಂಗ್ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಸೊಳ್ಳೆ ಕಚ್ಚಲಾರ್ದಂಗ ಮಾಸ್ಕಿಟೋ ನೆಟ್ ಉಪಯೋಗ ಮಾಡ್ಬೇಕು ಮನೆಯಲ್ಲಿ ಕಂಪಲ್ಸರಿ. ಕಿಟಕಿಗಳಿಗೆಲ್ಲ ಮಾಸ್ಕಿಟೋ ನೆಟ್ ನಾವು ಹಾಕಿಸ್ಬೇಕು ಸರ್. ಆಮೇಲೆ ಈ ಸೊಳ್ಳೆ ಕಚ್ಚಲಾರ್ದಂಗೆ ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಅಂತ ಸಿಗ್ತಾವೆ, ಅದನ್ನು ಬಳಸ್ಬೋದು. ಆಮೇಲೆ ಸಾಧ್ಯದಷ್ಟು ನಾವು ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಹಾಕೋಬೇಕು, ವೆರಿ ಇಂಪಾರ್ಟೆಂಟ್. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ವಯಸ್ಸಾದ ವೃದ್ಧರು ಕಟ್ಟಿ ಕುಂತು ಮಾತು ಹೇಳೋದು, ಹಟ್ಟಿ ಹೊಡೆಯೋದು ಕಾಮನ್ ಸರ್. ಅವರು ಶೆಕೆ ಆಗ್ತದೆ ಅಂತ ಹೇಳಿ ಏನು ಮಾಡಿರ್ತಾರೆ, ಮೈ ಮೇಲೆ ಬಟ್ಟೆ ಇಲ್ಲದನ್ನ ಕುಂತಿರ್ತಾರೆ. ಅದು ಅದನ್ನು ತಪ್ಪಿಸ್ಬೇಕು ಸರ್, ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಮಕ್ಕಳಿಗೂ ಕೂಡ ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಹಾಕಬೇಕು, ಇದರಿಂದ ಸೊಳ್ಳೆ ಕಚ್ಚೋದ್ರಿಂದ ನಾವು ತಪ್ಪಿಸ್ಬೋದು. ನೆಕ್ಸ್ಟ್ ನೀರಿನಿಂದ, ಕಲುಷಿತ ನೀರು ಮತ್ತು ಕಲುಷಿತ ಆಹಾರದ ಬಗ್ಗೆ ಹೇಳಿದೆ ನಾನು. ಸಾಧ್ಯದಷ್ಟು ನಾವು ಕುದಿಸಿ ಆರಿಸಿದ ನೀರು ಕುಡಿಬೇಕು ಸರ್. ಈ ನೀರು ಕುದಿಸೋದಪ್ಪ ಅಂದ್ರೆ ಜನರಿಗೆ ಏನಾಗ್ಬಿಟ್ಟದ, ಒಂದು ಸ್ವಲ್ಪ ಬೆಚ್ಚ ಬಂದ್ಬಿಡ್ತಾರೆ, ಬಿಸಿ ಉಗುರು ಬೆಚ್ಚಗೆ. ಅದು ಮಾಡಿ ಯೂಸ್ ಇಲ್ಲ ಸರ್. ಅದು ಆ ಒಳಗಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸಾಯ್ಬೇಕಂದ್ರೆ ನೀರನ್ನ ಕಳಕಳ, ಉತ್ತರ ಕರ್ನಾಟಕದ ನಾವು ಕಳಕಳ ಕುದಿಯಂಗ ಕುದಿಸ್ ಅಂತ ಹೇಳ್ತೀವಿ, ಆ ತರ ನೀರು ಕುದಿಸಿ ಅದನ್ನ ಪೂರ್ತಿ ಆರಿಸಿ ಅದನ್ನ ನಾವು ಕುಡಿದೇವೆ ಅಂದ್ರೆ ಯಾವುದೇ ನೀರಿನ ಇದು ಕಲುಷಿತ ಆಹಾರದಿಂದ ಬರುವಂತ ರೋಗಗಳು ಬರುವುದಿಲ್ಲ. ಆಮೇಲೆ ಆಹಾರಗಳನ್ನ ಆದಷ್ಟು ಬಿಸಿ ಇದೇನೆ ನಾವು ಊಟ ಮಾಡೋದು ಒಳ್ಳೆಯದು, ಫ್ರಿಜ್ನಾಗಿಟ್ಟು ಊಟ ಮಾಡೋದು ಸರಿಯಲ್ಲ. ಆಮೇಲೆ ನಾವು ಎಲ್ಲೇ ಹೊರಗೆ ಹೋದ್ರು ಕೂಡ ಆದಷ್ಟು ಮನೆಯಿಂದನೇ ನೀರು ಮತ್ತು ಆಹಾರ ತಗೊಂಡು ಹೋದ್ರೆ ಒಳ್ಳೇದು ಸರ್. ಆಮೇಲೆ ಆಹಾರವನ್ನು ಮುಚ್ಚಿಡಬೇಕು, ಅದ್ರ ಮೇಲೆ ನೊಣ ಬಂದು ಕುಂದ್ರೋದ್ರಿಂದ ಅದು ಬ್ಯಾಕ್ಟೀರಿಯಾ ಅದರಿಂದ ಅದು ಹರಡೋದ್ರಿಂದ ಇವೆಲ್ಲ ರೋಗಗಳು ಬರೋದು ಸಾಮಾನ್ಯ. ಇಷ್ಟು ನಾವು ಕೇರ್ ತಗೊಂಡು ಒಳ್ಳೇದು ಸರ್.
1: ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು ಸರ್. ತಮಗೂ ನನಗೆ ಇಲ್ಲಿವರೆಗೂ ಕರೆದು ಇದೊಂದು ಮಾಹಿತಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್.

ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237840888 2237840499 8 ಕೇಳಿ. ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಕೇಳೋಣ ವಿಬಿಜಿ ರಾಮ್ಜಿ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರ್ಕಲ್ಗೂಡು ವಿ ಮಧುಸೂದನ್ ಹಾಗೂ ಗೌರಾ ರವಿಶಂಕರ್.
1: ಶಂಕರಣ್ಣ ನೋಡು, ನಾನು ಈದಪ್ಪವ ಮಳೆ ಸಿಕ್ಕಾಬಟ್ಟೆ ಕೈ ಕೊಡ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕಳ್ ತಿಂಗಳದು ವಾತಾವರಣ ನೋಡಿದ್ರೆ ಹಂಗೆ ಇತ್ತು. ನೋಡೀಗ ಮೊನ್ನೆಯಿಂದ ಪುನರಸಿ ಶುರುವಾಗಿ ಒಳ್ಳೆ ಮಳೆ ಆಯ್ತೈತೆ ನೋಡು.
2: ಒಳ್ಳೆ ಮಳೆ ಅಂತೀಯಲ್ಲ, ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ.
1: ಹೌದೌದೌದು, ಈಗ ನೀರು ಹಳ್ಳಕ್ಕೆ ಶುರುವಾಗೈತೆ, ಹಂಗಾಗಿ ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ, ಹಳ್ಳ ಕೊಳ್ಳೆಲ್ಲ ತುಂಬಿದ್ವು ಅಂತಂತೇಳಿ ವಿಚಾರವ ಹಿಂಗೆ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ನೋಡು, ಈ ಮಳೆನಾಗೆ ಉಸಿ ಕೆಲಸ ಪಲಸ ಮಾಡೋಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಕಂದಿದ್ದೆ. ಮತ್ತೆ ಜೀವನ ಮಾಡೋಕ್ಕೂ ಕಷ್ಟ ಆಯ್ತು, ಏನೋ ಹೊಲ ಪೊಲಕ್ಕೆಲ್ಲ ಹೋಗಕ್ಕಲ್ಲ ಅಂತ ಅನ್ಕಂದಿದ್ದೆ. ಈ ನಿಟ್ಟಿನಾಗೆ ಉಸಿ ಈಗ ಏನೋ ಒಂದು ಹೊಸ ಸುದ್ದಿ ಬಂತು ಮೊನ್ನೆಯಿಂದವ, ಅದಕ್ಕೆ ಈ ವಿಚಾರವ ನಿನಗೆ ಹೇಳೋಣ ಅಥವಾ ನಿಂಗೇನಾದ್ರು ಗೊತ್ತಿರೋ ತಿಳ್ಕೊಳ್ಳೋಣ ಅಂತಂತೇಳಿ ಬಂದೆ. ಈಗ ನೋಡು, ಈ ಮೊದಲು ಅಂತ ಒಂದು 15-20 ವರ್ಷದಿಂದ ಹಿಂದಿಂದವ ಈ ನರೇಗಾ ಅಂತ ಒಂದು ಸ್ಕೀಮ್ ಇತ್ತು ನೋಡು,
2: ಎಂಜಿ ನರೇಗಾ ಅಂತ. ಅದೇ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅನ್ಕೊಂಡು,
1: ಅದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಯೋಜನೆ ಇತ್ತಲ್ಲ, ಅದೇನೋ ಈಗ 1ನೇ ತಾರೀಕಿಂದ ಬದಲಾವಣೆ ಮಾಡೋರು ಅಂತ.
2: ಬದಲಾವಣೆ ಮಾಡಿದ್ರು, ಅಯ್ಯೋ ಆಗ್ಲೇ ಅಲ್ಲವ ಬಾರಿ ಬದಲಾವಣೆ ಮಾಡ್ಬೇಕು, ಹೊಸ ರೂಪ ಕೊಡ್ಬೇಕು ಅಂತ ಅನ್ಕೊಂಡು ಈಗ ನಮ್ ಕೇಂದ್ರ ಸರ್ಕಾರದವರು ಏನೇನು ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಮೊನ್ನೆ ದಿವಸದಿಂದವ
1: ಒಂದನೇ ತಾರೀಕಿಂದ
2: ಅನುಷ್ಠಾನವೇ ಆಗ್ಬಿಟ್ಟು.
1: ಅಂದ್ರೆ ಈಗ ಅದು ಹೆಸರು ಬದಲಾವಣೆ ಆಯ್ತು ನೋಡಿ, ವಿಬಿಜಿ ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ಅಂತ. ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಹೇಳಿ ಹೊಸದಾಗಿ ಒಂದು ಮಾಡ್ಕೋಬಿಟ್ಟು, ಈ ಮೊದಲು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದ್ರೊಳಗಡೆ ಏನೆಲ್ಲ ಕಾರ್ಯಕ್ರಮ ಇದ್ದು ಅದಕ್ಕೋಸಿ ಒಂಚೂರು ಇನ್ನು ಹೊಸದಾಗಿ ಏನೇನು ಸೇರಿಸಿ ಮತ್ತೆ ಅನುಷ್ಠಾನ ಮಾಡ್ಬಿಟ್ಟವ್ರಂತ ನೋಡು.
2: ನೋಡು, ಹೊಸ ಬಂದ್ರು ಚೆನ್ನಾಗಿ ತಿಳ್ಕೊಬಿಡ್ತೇನೆ, ನಾನು ಅಪ್ಡೇಟ್ ಹಾಕಲ್ಲ ನೋಡು ಹಳೆದ್ರಲ್ಲೇ.
1: ಅದು ಏನಾಗ್ಬಿಡ್ತು ಅಂತಂದ್ರೆ ಈ 1ನೇ ತಾರೀಕಿಂದ ಬಂತು ಅಂತ ಹೇಳಿ ಈ ರೇಡಿಯೋದಾಗಿ ಟಿವಿನಾಗೆ ಎಲ್ಲ ಬಂದ್ಬಿಡ್ತಾ
2: ಸಿಕ್ಕಾಪಟ್ಟೆ ಬಂದ್ಕೊಂಡ್ಬಿಡು,
1: ಪೇಪರ್ನಾಗೂ ಬಂತಲ್ಲ, ಹಂಗಾಗಿ ಏನ್ ವಿಶೇಷ ಐತೆ ಅಂತ ನೋಡೋಣ ಅಂತ ಅನ್ಬಿಟ್ಟು ಹಂಗೆ ಹೊಸ ಕಣ್ಣಾಡ್ಸಿದ್ನ. ಹಂಗೆ ಮತ್ ನಿನ್ಗೂ ಎಲ್ಲ ವಿಚಾರ ತಿಳ್ಕೊಂಡಿರ್ತೀಯ ಗೊತ್ತಿರ್ತದೆ.
2: ನೋಡ್, ನಾನು ಅವಾಗ ತೋಟ ಮಾಡಿದ್ನ ಅದ್ರಲ್ಲೇ, ಅವಾಗೆಲ್ಲ ಕಡಿಮೆ ಇತ್ತು, ಕಡಿಮೆ ದುಡ್ಡು ಕೊಡೋರು.

0: ಜೊತೆಗೆ ದುಡ್ಡುವೇ ಇದೆ ಕಡಿಮೆನೆ. ಈ ತರ ಮಾಡ್ಕೊಂಡು ಮಾಡಿದ್ರು. ಈಗ ನೀನ್ ತೋಟ ಮಾಡುವಾಗ ಜಾಸ್ತಿ ಮಾಡ್ಬಿಟ್ಟವ್ರು.
1: ಅಂದ್ರೆ ಏನಾಗಿದೆ ಗೊತ್ತಾಣೆಯ, ಮೊದಲನೇದಾಗಿ ಶುರುವಾಯ್ತಲ್ಲ ಆಗ 175 ರೂಪಾಯಿ ದುಡ್ಡು ಕೊಡೋರು
0: ಆಗ
1: ಒಂದ್ ದಿನಕ್ಕೆ. ಆಗ ನೋಡು ಜಾಬ್ ಕಾರ್ಡ್ ಬೇರೆ ಮಾಡಿಸ್ಕೋಬೇಕಾಗಿತ್ತ. ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ 100 ದಿನ ಒಟ್ಟು ನಮ್ಗೆ ಕೂಲಿ ಕೊಡೋರು.
0: 100 ದಿವಸ ಪಂಚಾಯತಿ ವರ್ಷದಲ್ಲಿ
1: ಪಂಚಾಯತಿಯಿಂದ 100 ದಿನ ಕೊಡೋರು, ಮತ್ತೆ 175 ರೂಪಾಯಿ ಇತ್ತು ಆಗ ಆರಂಭ ಆದಾಗ. ಆಮೇಲೆ ದಿನ ಕಳೆದಂಗೆ ಅದ ಉಸಿ ಹೆಚ್ಚಿಸ್ಕೊಂಡ್ ಬಂದ್ರು. ಆದ್ರೆ ನೋಡಿ ಈಗ ಈ ವಿಬಿಜಿ ರಾಮ್ಜಿ ಐತಲ್ಲ, ಈ ಯೋಜನೆನಾಗೆ 300 ರೂಪಾಯಿ ಇದ್ದಿದ್ದು 327 ರೂಪಾಯಿಗೆ ಒಂದು ದಿನಕ್ಕೆ ಕೂಲಿಯ ಜಾಸ್ತಿ ಮಾಡೋರು ನೋಡಿ.
0: ಓಹೋ, 27 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 300 ರೂಪಾಯಿ ಇತ್ತು 327 ಮಾಡಿದ್ರು. ಅಂತಂದ್ರೆ ಹೊಸದ್ ಮಾಡಿದ್ ಒಂಥರ ಅನುಕೂಲ ಆಯ್ತು.
1: ಹೌದೌದು, ಈಗ 25 ದಿನ ಜಾಸ್ತಿ ಸಿಗ್ತದೆ. ಅಂತಂದ್ರೆ ಮೊದಲು 100 ದಿನ ಇತ್ತು, ಈಗ 125 ದಿನ ಆಗೋಯ್ತು. ಅಲ್ಲಿಗೆ ನೋಡಿ ಎರಡು ಮುಖ್ಯವಾದ ಬದಲಾವಣೆಗಳು. ಒಂದು 100 ದಿನ ಇದ್ದಿದ್ದು 125 ದಿನ ಆಯ್ತು.
0: 25 ದಿವಸ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಹೇಳ್ಬಿಟ್ಟು ಕೆಲಸ ಇಲ್ದನೆ ಇದ್ರು ಅವ್ರಿಗೆ ದುಡ್ಡು ಅಂತೂ ಕೊಡ್ಬೇಕು.
1: ಆಮೇಲೆ ನೋಡು ನೆನ್ಪ್ ಮಾಡಿತ್ತು ಒಳ್ಳೇದಾಯ್ತು. ಈಗ ಯಾವ ತರ ಅಂತಂದ್ರೆ, ಈಗ ಪಂಚಾಯತಿಯಿಂದ ನಂಗೇನಾದ್ರು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ತೆನು ಕೊಡ್ತಾರಂತ ನೋಡು.
0: ಓ ಅದೇ ಅದೇ, ಒಟ್ಟಿಗೆ 125 ದಿವಸದ ಕೊಟ್ಬಿಡ್ಬೇಕು.
1: ಹೌದೌದೌದೌದು,
0: ಯಾಕಂದ್ರೆ ಅವರು ಬದುಕ್ಬೇಕಲ್ಲ ಶಂಕರಣ್ಣ. ನೋಡು ಇದು ಐತಲ್ಲ, ಇದು ಬಿಬಿಜಿ ರಾಮ್ಜಿ ಅಂತ ಹೇಳ್ಬಿಟ್ಟು, ಇದು ಇಡೀ ವಿಶ್ವದಲ್ಲೇ ಶಂಕರಣ್ಣ ಅತ್ಯಂತ ದೊಡ್ಡ ಉದ್ಯೋಗ ಭದ್ರತಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು. ಅಂತ ನೋಡು ಇದು ಯಾಕೆ ಮಾಡೋರೆ ಅಂತ ಅಂದ್ರೆ, ಈಗ ಅದು ಇದು ಕೆಲಸ ಗೊತ್ತಿರ್ತಾರಲ್ಲ ಶಂಕರಣ್ಣ, ನಿಮ್ಮಂತಾರು ಎಲ್ಲ ಹೋಗ್ಬಿಟ್ಟು ಹೆಂಗಾರು ಬದುಕಬಿಡ್ತಾರೆ.
1: ಕೌಶಲ್ಯ ತಿಳ್ಕೊಂಡಿರಂತ,
0: ಈಗ ಒಂದು ಬಡಗಿ ಕೆಲಸ ಮಾಡೋದಾಗ್ಬೋದು, ಚಿನ್ನ ಬೆಳ್ಳಿ ಕೆಲಸ ಮಾಡೋದಾಗ್ಬೋದು,
1: ಹೊಲಿಗೆ ಕೆಲಸ ಆಗಿರ್ಬೋದು,
0: ಯಾವ್ದೋ ಒಂದು ಕೆಲಸ ಗೊತ್ತಿದ್ದರು ಎಲ್ಲರೂ ಬದುಕತ್ತಾರೆ. ಕೆಲಸ ಇಲ್ಲ ಅಂತ ಅಂದ್ರೆ ಯಾರು ಕರೆಯಕಲ್ವಾ, ಇದು ಒಂಥರ ಹೆಂಗೆ ಅಂತ ಅಂದ್ರೆ ಅಕೌಶಲ್ಯ ಕಾರ್ಮಿಕರು ಅಂತ
1: ಅಂದ್ರೆ. ನನಗೆ ಯಾವ್ದೇ ತರದ ಕೆಲಸ ಗೊತ್ತಿಲ್ಲದಿದ್ರು ನಾನು ಏನ್ ಕೆಲಸ ಮಾಡ್ತೀನಿ ಆ ಕೆಲಸಕ್ಕೆ,
0: ಆ ಕೆಲಸಕ್ಕೆ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಸೃಷ್ಟಿ ಮಾಡ್ಬಿಟ್ಟು ಕೊಡ್ಬೇಕು. ನೋಡೋದು ಸರ್ಕಾರದ್ದಾರು ಆಗಿರ್ಬೋದು, ಸಮಾಜದ್ದಾರು ಆಗಿರ್ಬೋದು, ಆಯ್ತಾ, ಯಾವ್ದು ಇಲ್ವಾ. ನಿನ್ನ ಮನೆ ತೋಟದಲ್ಲೇ ಹೊಲದಲ್ಲೇ ಅಲ್ಲೇನಾದ್ರು ಕೆಲ್ಸ ಇದ್ದೋ ಅಂತ ಅಂದ್ರೆ, ಬದ ಹಾಕಳ ಅಂತದ್ದು, ಹೊಸ ತೋಟ ಮಾಡೋ ಅಂತದ್ದು, ನೀನ್ ಅಡಿಕೆ ತೋಟ ಮಾಡ್ತೀಯೋ, ತೆಂಗಿನ ತೋಟ ಮಾಡ್ತೀಯೋ, ಆಮೇಲೆ ಮಾವಿನ ತೋಟ ಮಾಡ್ತೀಯೋ, ಇಂಥವಕ್ಕೆಲ್ಲ ಹೋಗುವೆ. ಆ ಒಂದು ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡ ಕೂಡ ಅಂತ.
1: ಒಟ್ಟಾರೆ ಈಗ 125 ದಿನಕ್ಕೆ ನನಗೆ ಭದ್ರತೆ ಸಿಕ್ತಂಗ ಆಯ್ತು ನೋಡು.
0: ಭದ್ರತೆ ಸಿಕ್ತು ಒಂದು ವರ್ಷದಲ್ಲಿ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಅಂತ ಅನ್ಕೊಂಡು. ಅದ್ ಬೇರೆ ಈಗ ಹೊಸದಾಗಿ ಮಾಡ್ಬಿಟ್ರೆ ಶಂಕರಣ್ಣ, ನೀನ್ ಹೇಳ್ದಂಗೆ ಬೇರೆ ಬೇರೆದಲ್ಲ ಸೇರ್ಸೋರು ಈಗ ಭಾರಿ ಅನುಕೂಲ ಮಾತ್ರ. ಆಮೇಲೆ ಈಗ ಕೆಲಸದ ದಿವಸನೂ ಜಾಸ್ತಿ ಮಾಡಿದ್ರು. ಮೊದ್ಲು ಬರೀ 100 ದಿವಸ ಇತ್ತು, ಈಗ 125 ದಿವಸ ಆಯ್ತು. ಜೊತೆಗೆ 1ನೇ ತಾರೀಕಿಂದ ಕೂಲಿನ ಜಾಸ್ತಿ ಮಾಡಿದ್ರು. 300 ರೂಪಾಯಿ ಇದ್ದಿದ್ದ
1: 327 ರೂಪಾಯಿ
0: ಮಾಡಿದ್ರು.
1: 27 ರೂಪಾಯಿ ಜಾಸ್ತಿ ಆಯ್ತು.
0: ಹೌದು,
1: 25 ರೂಪಾಯಿ ಹೆಚ್ಚಿಗೆ ಕೆಲಸ ಸಿಕ್ತು,
0: ಹೆಚ್ಚಿಗೆ ಕೆಲಸ ಸಿಕ್ತು.
1: ಇದ್ರ ಜೊತೆಗೆ ಇನ್ನೊಂದೇನ್ ಬದಲಾವಣೆ ಅಂತಂದ್ರೆ, ಈಗ ನೋಡು ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಈ ಯೋಜನೆದಾಗೆ ನಮ್ಗೆ ಏನು ಕೂಲಿ ಅಂತ ಕೊಡ್ತಾರಲ್ಲ, ಅದರಲ್ಲಿ ಇದ್ರು ಅವ್ರದ್ದು ಹೆಂಗೆ ಅಂತಂದ್ರೆ, ಕೇಂದ್ರ ಸರ್ಕಾರದವರು 60% ಕೊಟ್ರೆ ರಾಜ್ಯ ಸರ್ಕಾರದವರು 40% ಕೊಡ್ತಾರೆ. ಒಂದೇ ಇದಕ್ಕೆ ಏನು ಹೊರೆ ಇಲ್ಲ, ರಾಜ್ಯ ಸರ್ಕಾರದವ್ರು ಕೊಡಬೇಕು ಅಂತ ಏನಿಲ್ಲ, ಬರೀ ಕೇಂದ್ರ ಸರ್ಕಾರದವ್ರು ಕೊಡಬೇಕು ಅಂತ ಏನಿಲ್ಲ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ಬರು
0: ಸೇರಿಸಿ
1: ನಮ್ಗೆ ಒಟ್ಟು ಉದ್ಯೋಗ ಭದ್ರತೆ ಮಾಡೋ ನಿಟ್ಟಿನಾಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಯೋಜನೆ ಅಂತ.
0: ಇದು ನನ್ನಂತರ ನಿನ್ನಂತರಗಂತವೇ ಶಂಕರಣ, ಹೇಳಿ ಮಾಡಿಸ್ದಂಗ ಐತ್ ನೋಡು. ನಮಗೆ ಬೇರೆ ಇನ್ಯಾವ್ದು ಕೆಲಸ ಬರಕಲ್ವಾ, ಆಯ್ತಾ. ಈಗ ಏನ್ ನಮಗ್ ಬರ್ತದೋ, ನಮಗ್ ಬರೋದೇ ಹಾರೆ ಗುದ್ಲಿ ಕೆಲಸ, ಆಯ್ತಾ, ಹೆಚ್ಚು ಜಾಸ್ತಿ ಅಂತ ಅಂತ ಅಂದ್ರೆ ನೇಗಿಲ್ ಕೆಲಸ. ಈಗ ನೇಗಿಲ್ಗಳು ಇಲ್ಲ, ಯಾಕೆಂದ್ರೆ ಆ ಕೆಲಸಕ್ಕೆಲ್ಲವ ಟ್ರಾಕ್ಟರ್ಗಳು ಬಂದ್ಬಿಟ್ಟವೆ. ಹಂಗಾಗಿ ನೋಡು ಇದು ಏನ್ ಇವತ್ತು ಬಂದೈತೋ ವಿಬಿಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಇದ್ ಬಳಕೆ ಮಾಡ್ಕೊಂಡು ಒಂದ್ ವರ್ಷದಲ್ಲಿ 125 ದಿವಸ ಕೆಲಸ ಇಲ್ದೇ ಇದ್ರು ಹುಡಿಕಂಡ್ ಕೆಲಸ ಮಾಡ್ಬೇಕು. ಹುಡಿಕಂಡ್ ಕೆಲಸ ಮಾಡ್ಬಿಟ್ಟು ನೋಡು ಒಳ್ಳೆ ಅನುಕೂಲ ಆಯ್ತದ.
1: ಈಗ ಮೊದ್ಲು ಏನಾಗ್ಯದು ಅಂತಂದ್ರೆ, ಈಗ ಮೊದ್ಲು ಈ ನರೇಗಾ ಇತ್ತಲ್ಲ, ಆಗವಸಿ ದುಡ್ಡು ಸರಿಯಾಗಿ ಹಾಕೋರು ಅಕೌಂಟ್ಗೆ, ಅದ್ರ ಸ್ವಲ್ಪ ವ್ಯತ್ಯಾಸ ಆಗದು. ಅಂದ್ರೆ ಒಂದ್ 15 ದಿನಕ್ಕೋ 20 ದಿನಕ್ಕೋ
0: ಒಂದು
1: ಈ ದಪ್ಪ ಇದ್ರನಾಗೆ 15 ದಿನದೊಳಗಡೆ ನಮ್ ಬ್ಯಾಂಕಿಗೆ ದುಡ್ಡು ಬಂದ್ ಬಿದ್ಬಿಡ್ತದ ನೋಡು.
0: ಬಂದೇ ಬರ್ತದೆ.
1: ಅಂದ್ರೆ ಮುಖ್ಯವಾಗಿ ನೋಡು ಅದೇ ಯೋಜನೆ ಏನು ನರೇಗಾ ಇತ್ತಲ್ಲ, ಅದೇ ತರ ಇದ್ರದಾಗ ನಾವು ಜಾಬ್ ಕಾರ್ಡ್ ಮಾಡಿಸ್ಕೋಬೇಕಾಯ್ತೆ. ಹೊಸದಾಗಿ ನಾವು ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ ನೀನ್ ಹೇಳ್ದಂಗೆ ನಮ್ಗೆ ಕಂಪಲ್ಸರಿ ಬಿಡು, ಈಗ 125 ಫಿಕ್ಸ್ ಮತ್ತೆ ದುಡ್ಡು ಫಿಕ್ಸ್. ಹಂಗಾಗಿ ಮತ್ತೊಮ್ಮೆ ನೀನ್ ಆಗ್ಲೇ ಹೇಳ್ತಾ ಇದ್ದಲ್ಲ, ಈಗ ನಮ್ಗೆ ಈಗ ಕೈ ಕಸಬು ಗೊತ್ತಿಲ್ದಿದ್ರು ಏನು ಕೌಶಲ್ಯ ರಹಿತ ಅಂತಂತಾರಲ್ಲ, ಕೌಶಲ್ಯ ಇಲ್ದಿದ್ರು ನನಗೆ ಕೆಲಸ ಮಾಡಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ಕೊಡ ಅಂತ ಒಂದು ನಿಟ್ಟಿನಾಗ ಈ ವಿಬಿಜಿ ರಾಮ್ಜಿ ಐತಲ್ಲ,
0: ಒಳ್ಳೆ ಯೋಜನೆ ಮಾಡೋರು ಶಂಕರಣ್ಣ. ಈಗ ಇದ್ರದ್ದು ಫಲಾನುಭವಿಗಳು ಆಗ್ಲೇಬೇಕು ನಾವು.
1: ಹೌದು,
0: ಆಯ್ತಾ. ಈಗ ಜಮೀನ್ ಐತೆ, ಅಲ್ಲಿ ಏನಾರು ಒಂದ್ ಮಾಡ್ಬೇಕಲ್ಲ. ಈಗ ತೋಟ ಅಂತ ಮಾಡ್ಬಿಟ್ರೆ ಮುಂದಕ್ಕೆ ಅನುಕೂಲ ಆಯ್ತದ
1: ಶಂಕರಣ್ಣ.
0: ಅದಕ್ಕೋಸ್ಕರವ ಈಗ ನೀನು ಯಾವ ತೋಟ ಮಾಡ್ತೀಯೋ ಮಾಡ್ಕ, ಆಯ್ತಾ. ನಾನ್ ಮಾತ್ರ ಅಡಿಕೆ ತೆಂಗಿ ಎರಡನ್ನು ಹಾಕನೆ ಸರಿಯ.
1: ಅಲ್ಲ, ನೀನು ಅಡಿಕೆ ತೆಂಗಿಗೆ ಯಾಕೆ ಹೆಚ್ಚಿಗೆ ನೀನು ಒತ್ತು ಕೊಡ್ತಾ ಇದೀಯ? ಅದ್ರ ಒಳಗಡೆ ನೀನೇನಾದ್ರೂ ಈ ಬೇರೆ ಬೆಳೆಯನ್ನ ಮಾಡೋ ಯೋಚನೆ ಮಾಡಕ್ ಹಾಕಲ್ವಾ?
0: ಅಂದ್ರೆ ಬೇರೆ ಬೆಳೆಯನ್ನು ಬೇರೆ ಬೇರೆ ಮಾಡ್ತಾರೆ, ಬೇರೆಯವ್ರು ಮಾಡದೇ ಇರೋದು ನಾನು ಮಾಡ್ಬೇಕಲ್ಲ.

0: ಅದಕ್ಕೋಸ್ಕರ ಅಡಿಕೆನೋ ತೆಂಗನೋ ಹಾಕೋಣ ಅನ್ಕೊಂಡು ಆಮೇಲೆ ಸ್ವಲ್ಪ ಜಾಸ್ತಿ ದಿವಸ ಬಾಳ್ಕೆ ಬತ್ತವಲ್ಲವು 100 ವರ್ಷ ಬತ್ತವಂತ ಎರಡುವೆ, ತೆಂಗು ಅಷ್ಟೇ ಅಡಿಕೆ ಅಷ್ಟೇ. ಅದಕ್ಕೋಸ್ಕರ ಅದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಪ್ಯಾಟಿಗೆ ಹೋಗ್ಬಿಟ್ಟು ಬರೋಣ, ಕೇಳ್ಕೊಂಡು ಯಾವ್ದು ಮಾಡಿದ್ರೆ ಒಳ್ಳೇದು, ಏನ್ ಕತೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಮಾಡೋಣ ಬಿಡು.
1: ಅಂದ್ರೆ ನೀನ್ ಹೇಳೋದು, ನಾವು ಈಗ ಇಲಾಖೆಗಳಿಗೆ ಹೋಗಿ ಅಧಿಕಾರಿಗಳ
0: ಸಂಪರ್ಕ ಮಾಡ್ಕೊಂಡು
1: ಅವರಿಂದ ಮಾಹಿತಿ ತಿಳ್ಕೊಂಡು ಮಾಡೋಣ ಅಂತ.
0: ಮಾಹಿತಿ ತಿಳ್ಕೊಂಡೆ ಮಾಡ್ಬೇಕು. ಈಗ ಸರ್ಕಾರದ ಯೋಜನೆ ಐತೆ ಅಂತ ಸುಮ್ ಸುಮ್ನೆ ಬಂದ್ಬಿಟ್ಟು ಬೆಳಗ್ಗೆ ನಾವು ಕೆಲಸ ಮಾಡಕ್ ಹೋಗ್ಬಿಟ್ಟು ಕೊಟ್ಬಿಡಕ್ಲ. ಅದಕ್ಕೆ ಅದೇ ಆದ ಕೆಲವು ಪ್ರೊಸೀಜರ್ ಇರ್ತವೆ, ಅದೆಲ್ಲ ಮಾಡ್ಕೊಂಡು ಮಾಡಬಿಡು ಶಂಕರಣ್ಣ.
1: ಹಂಗಂತ್ಯಾ? ಈಗ ನೋಡು, ನೀನು ನನಗೆ ಸಿಕ್ಕಿ ನನಗೆ ಗೊತ್ತಿದ್ದ ವಿಚಾರ ನಿನಗೆ ಹೇಳ್ದೆ, ನೀನು ತಿಳ್ಕೊಂಡಿದ ನನಗೆ ಹೇಳ್ದೆ. ಈಗ ನೋಡಿ, ಮುಂಗಾರು ಬರ್ರೆ ಚೆನ್ನಾಗಿ ಶುರು ಆಯ್ತು, ಈ ಒಂಥರ ಜಿಟಿ ಜಿಟಿ ಜಿಟಿ ಅಂತಾನೆ ಐತೆ, ನನಗೆ ಉಸಿ ಚಳಿ ಆಯ್ತೈತೆ. ಈ ಚಳಿಗೆ ಏನಾದ್ರೂ ಉಸಿ ಮಧ್ಯಾಹ್ನ ಟೈಮ್ನಾಗೆ,
0: ಮಧ್ಯಾಹ್ನ ಟೈಮ್ ಆಗಿ ಅದೇ ಕಾಪಿ ಒಳ್ಳೆ ಕಾಪಿ ಮಾಡ್ಕೊಡ್ತೀನಿ ನಾನೇ ನನ್ನ ಕೈಯಾರವ ಕುಡಿದ್ಬಿಟ್ಟು ನೋಡೋಣಂತೆ. ಇವತ್ತಾದ್ರೆ ಇವತ್ತು, ಇಲ್ಲ ನಾಳೆ ಆದ್ರೆ ನಾಳೆ ಹೋಗ್ಬಿಡೋಣ.
1: ಸರಿ ಸರಿ, ಆಯ್ತು ನಡಿ
0: ನಡಿ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರ್ಕಲ್ಗುಡುವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ, ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ: ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022ರ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ, ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ಧವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು

0: ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಆಲ್ಬನೀಸ್ ಅವರು ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರಿ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟ್ರಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಆಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್, ಬಹರೇನ್, ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು, ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ಧವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹರೇನ್, ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದೇ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯವಾಗಿ ತಡೆದು ಹೊಡೆದುರುಳಿಸುತ್ತಿರುವುದಾಗಿ ತಿಳಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಬಹರೇನ್ ಮತ್ತು ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9ರಿಂದ 12ನೇ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿದೆ.

ಇರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಸಭೆಯು ಮಹಾರಾಷ್ಟದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12ರಂದು ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು, ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟಗಳ ಜಂಟಿ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು, ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಶ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು, ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾ ಹರ್ಟ್ಸ್.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೆಲವು ಭಾವಗೀತೆಗಳು. ಮೊದಲಿಗೆ ಸಿ ಅಶ್ವಥ್ ಅವರು ಹಾಡಿರುವ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಎಂದೂ ಕಾಣದಂಥ

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ ಚಿತ್ರಪಟ ಎಣಿಸೋಕೆ

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಕೆಳಗರೆ, ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ವನಮಹೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. 1950 ಆಗಿನ ಕೇಂದ್ರ ಕೃಷಿ ಸಚಿವರಾದ ಡಾಕ್ಟರ್ ಕೆ ಮುನ್ಷಿ ಅವರು ಪರಿಸರ ಸಂರಕ್ಷಣೆ ಮತ್ತು ಅರಣ್ಯನಾಶ ತಡೆಯುವ ಉದ್ದೇಶದಿಂದ ಇದನ್ನು ಪ್ರಾರಂಭಿಸಿದರು. ವನಮಹೋತ್ಸವ ಅಂದರೆ ಮರಗಳ ಅಥವಾ ಕಾಡುಗಳ ಹಬ್ಬ ಎಂದರ್ಥ. ಮನುಷ್ಯನ ಅತಿಯಾದ ಆಸೆಯಿಂದ ನಡೆಯುತ್ತಿರುವ ಅರಣ್ಯ ನಾಶಕ್ಕೆ ಪ್ರತಿಯಾಗಿ ಪ್ರಕೃತಿಯ ಸಮತೋಲನವನ್ನು ಕಾಪಾಡಲು ಮತ್ತು ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಈ ಅಭಿಯಾನವು ಅತ್ಯಂತ ಮಹತ್ವದ್ದಾಗಿದೆ. ಮಳೆಗಾಲದ ಆರಂಭದ ಸಮಯವಾದ ಜುಲೈನಲ್ಲಿ ಈ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಇದರಿಂದ ಸಸಿಗಳು ಸುಲಭವಾಗಿ ಬೇರೂರಿ ಬೆಳೆಯಲು ಅನುಕೂಲವಾಗುತ್ತೆ. ಈ ಅಭಿಯಾನವನ್ನು 1956 ಡಾಕ್ಟರ್ ಕನ್ನಯ್ಯ ಲಾಲ್ ಮಾಣಿಕ್ಲಾಲ್ ಮುನ್ಷಿ ಕೆ.ಎಂ. ಮುನ್ಷಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಜಾರಿಗೆ ತರ್ತಾರೆ. ಇದಕ್ಕೂ ಮುನ್ನ 1947 ಜುಲೈನಲ್ಲಿ ದೆಹಲಿಯಲ್ಲಿ ನಡೆದ ಮರ ನೆಡುವ ಕಾರ್ಯಕ್ರಮದಿಂದ ಪ್ರೇರೇಪಿತರಾಗಿ ಈ ಆಚರಣೆಯನ್ನು ರೂಪಿಸಲಾಯಿತು. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷವೂ ಶಾಲಾ ಕಾಲೇಜುಗಳು, ಸರ್ಕಾರೇತರ ಸಂಸ್ಥೆಗಳು ಮತ್ತು ಸರ್ಕಾರಿ ಇಲಾಖೆಗಳು ಲಕ್ಷಾಂತರ ಸಸಿಗಳನ್ನು ನೆಡುವ ಮೂಲಕ ಈ ಉತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾಯಿವೆ. ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವ ಮರಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ನಮಗೆ ಶುದ್ಧವಾದ ಆಮ್ಲಜನಕವನ್ನು ನೀಡ್ತವೆ. ಇದು ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತವೆ. ಮರಗಳ ಬೇರುಗಳು ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವುದರಿಂದ ಮಣ್ಣಿನ ಸವಕಳಿ ತಪ್ಪುತ್ತೆ ಮತ್ತು ಮಳೆಯ ನೀರು ಭೂಮಿಯಲ್ಲಿ ಇಂಗಲು ಸಾಧ್ಯವಾಗುತ್ತೆ. ಕಾಡುಗಳು ಅನೇಕ ವನ್ಯಜೀವಿಗಳು ಮತ್ತು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ಕೇವಲ ಗಿಡಗಳನ್ನು ನೆಡೋದು ಮಾತ್ರ ವನಮಹೋತ್ಸವದ ಉದ್ದೇಶವಲ್ಲ. ನೆಟ್ಟ ಗಿಡಗಳನ್ನು ಸ್ವಂತ ಮಕ್ಕಳಂತೆ ಪೋಷಿಸಿ ಅವು ಮರಗಳಾಗುವವರೆಗೆ ರಕ್ಷಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯವಾಗಿದೆ. ಗಿಡಗಳನ್ನು ಬೆಳೆಸೋದ್ರಿಂದ ಮಾತ್ರ ಜಾಗತಿಕ ತಾಪಮಾನ ಮತ್ತು ಮಾಲಿನ್ಯದಂತಹ ಗಂಭೀರ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯ. ಮರಗಳೇ ಜೀವಜಾಲದ ಉಸಿರು ಎಂಬುದು ಅಕ್ಷರಶಃ ಸತ್ಯ. ವನಮಹೋತ್ಸವವು ಕೇವಲ ಒಂದು ವಾರದ ಉತ್ಸವವಾಗಿರದೆ ನಮ್ಮ ಜೀವನ ಶೈಲಿಯಾಗಬೇಕು. ಪ್ರಕೃತಿಯ ರಕ್ಷಣೆ ಹಾಗೂ ಸಮೃದ್ಧ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೈಜೋಡಿಸಿ ಪ್ರತಿ ವರ್ಷ ಕನಿಷ್ಠ ಒಂದಾದರೂ ಗಿಡವನ್ನು ನೆಟ್ಟು

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಕೇಳುಗರೆ, ವಿಶೇಷ ತೀವ್ರ ಪರಿಷ್ಕರಣೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಂದರೆ ಭಾರತೀಯ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ನವೀಕರಿಸಲು ಕೈಗೊಳ್ಳುವ ವ್ಯಾಪಕ ಪ್ರಕ್ರಿಯೆಯಾಗಿದೆ. ಮೃತರಾದವರು, ಶಾಶ್ವತವಾಗಿ ಸ್ಥಳಾಂತರಗೊಂಡವರು ಮತ್ತು ನಕಲಿ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕುವುದು ಮತ್ತು ಅರ್ಹ ಹೊಸ ಮತದಾರರನ್ನು ಸೇರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ.

ಚುನಾವಣಾ ಆಯೋಗದ ನಿರ್ದೇಶನದಂತೆ ಈ ಪರಿಷ್ಕರಣಾ ಪ್ರಕ್ರಿಯೆಯು ರಾಜ್ಯದಾದ್ಯಂತ ನಡೆಯುತ್ತಿದ್ದು, ಇದರಲ್ಲಿರುವ ಮುಖ್ಯ ಹಂತಗಳು ಮತ್ತು ನಿಯಮಗಳು ಹೀಗಿವೆ. ಮನೆ ಬಾಗಿಲಿಗೆ ಬಿಎಲ್ಒಗಳು ಅಂದರೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ವಿವರಗಳನ್ನು ಪರಿಶೀಲನೆ ಮಾಡ್ತಾರೆ. ಆನ್ಲೈನ್ನಲ್ಲಿ ನೋಂದಾವಣೆ ಮಾಡಿಕೊಳ್ಳಲಾಗುತ್ತೆ. ಆನ್ಲೈನ್ ಮೂಲಕ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಬಳಸಿ ನೀವೇ ಸ್ವತಃ ಮತದಾರರ ಪಟ್ಟಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಬೇಕಾದ ದಾಖಲಾತಿಗಳು ಆನ್ಲೈನ್ನಲ್ಲಿ ಅಥವಾ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡ್, ವಯಸ್ಸಿನ ದೃಢೀಕರಣ ಪತ್ರ ಮತ್ತು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ನೀಡಬೇಕಾಗುತ್ತದೆ. ಈ ಪ್ರಕ್ರಿಯೆಯು ಜನತಾ ಪ್ರಾತಿನಿಧ್ಯ ಕಾಯ್ದೆಗೆ ಅನುಗುಣವಾಗಿದೆ ಎಂದು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಎತ್ತಿ ಹಿಡಿದಿದೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಪ್ರಚಲಿತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕೇಳುಗರೆ, ಇದೇ ತಿಂಗಳ 11 ಅಂದರೆ ಜುಲೈ 11 ವಿಶ್ವ ಜನಸಂಖ್ಯಾ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಹೆಚ್ಚುತ್ತಿರುವ ಜಾಗತಿಕ ಜನಸಂಖ್ಯೆಯ ಸವಾಲುಗಳಾದ ಕುಟುಂಬ ಯೋಜನೆ, ಬಡತನ, ಲಿಂಗ ಸಮಾನತೆ ಮತ್ತು ಸಂಪನ್ಮೂಲ ನಿರ್ವಹಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ವಿಶ್ವ ಜನಸಂಖ್ಯಾ ದಿನವನ್ನು ಯುನೈಟೆಡ್ ನೇಷನ್ಸ್ ನಿಗದಿಪಡಿಸಿದೆ. ಪ್ರತಿ ವರ್ಷ ಜುಲೈ 11 ವಿಶ್ವದಾದ್ಯಂತ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಜಾಗತಿಕ ಜನಸಂಖ್ಯೆಯು 7 ಬಿಲಿಯನ್ ಗಡಿ ದಾಟಿದಾಗ ವಿಶ್ವ ಜನಸಂಖ್ಯಾ ದಿನದ ಮಹತ್ವ ಹೆಚ್ಚಾಯಿತು. ಇಂದಿನ ದಿನಗಳಲ್ಲಿ ಅತಿಯಾದ ಜನಸಂಖ್ಯೆಯು ಜಗತ್ತು ಎದುರಿಸುತ್ತಿರುವ ಅತಿದೊಡ್ಡ ಸಮಸ್ಯೆಗಳಲ್ಲಿ ಒಂದಾಗಿದೆ. ಈ ದಿನಾಚರಣೆಯು ಕೇವಲ ಜನಸಂಖ್ಯೆಯ ಅಂಕಿಅಂಶಗಳನ್ನು ಪರಿಗಣಿಸದೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಗುಣಮಟ್ಟ ಮತ್ತು ಆರೋಗ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಜುಲೈ 11, 1987 ವಿಶ್ವದ ಜನಸಂಖ್ಯೆಯು 5 ಬಿಲಿಯನ್ ತಲುಪಿತು. ಈ ದಿನವನ್ನು ಸ್ಮರಿಸಲು ಮತ್ತು ಜನಸಂಖ್ಯೆಯ ಸಮಸ್ಯೆಗಳ ಬಗ್ಗೆ ಗಮನಹರಿಸಲು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಡಳಿತ ಮಂಡಳಿಯು 1989 ವಿಶ್ವ ಜನಸಂಖ್ಯಾ ದಿನವನ್ನು ಸ್ಥಾಪಿಸಿತು. ಅಂದಿನಿಂದ ಹೆಚ್ಚುತ್ತಿರುವ ಜನಸಂಖ್ಯೆಯ ಪರಿಣಾಮಗಳು ಮತ್ತು ಮಾನವ ಹಕ್ಕುಗಳ ಬಗ್ಗೆ ಜನರಿಗೆ ಶಿಕ್ಷಣ ನೀಡಲು ಈ ದಿನವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತಿದೆ. ಜನಸಂಖ್ಯೆಯ ಅತಿಯಾದ ಬೆಳವಣಿಗೆಯು ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಭಾರೀ ಒತ್ತಡವನ್ನು ಉಂಟುಮಾಡ್ತವೆ. ನೀರು, ಆಹಾರ ಮತ್ತು ಇಂಧನದ ಲಭ್ಯತೆ ಕಡಿಮೆಯಾಗುತ್ತಿದ್ದು ಮಾಲಿನ್ಯ ಮತ್ತು ಪರಿಸರ ಅವನತಿಗೆ ಕಾರಣವಾಗ್ತಾ ಇದೆ. ನಿರುದ್ಯೋಗ, ಬಡತನ, ಕಳಪೆ ಆರೋಗ್ಯ ಮತ್ತು ವಸತಿ ಕೊರತೆಗಳು ಜನಸಂಖ್ಯೆಯ ಸ್ಫೋಟದಿಂದ ಉಂಟಾಗುವ ಕೆಲವು ಮುಖ್ಯ ಸವಾಲುಗಳಾಗಿವೆ. ಜನಸಂಖ್ಯೆಯ ಬೆಳವಣಿಗೆಯನ್ನು ನಿಯಂತ್ರಿಸಲು ಕುಟುಂಬ ಯೋಜನೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಅತ್ಯಗತ್ಯ. ಹೆಣ್ಣು ಮಗುವಿನ ಶಿಕ್ಷಣ ಮತ್ತು ಲಿಂಗ ಸಮಾನತೆಯು ಜನಸಂಖ್ಯೆಯ ಬೆಳವಣಿಗೆಯನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಮಹಿಳೆಯರಿಗೆ ಮತ್ತು ಯುವಕರಿಗೆ ಉತ್ತಮ ಆರೋಗ್ಯ ಸೌಲಭ್ಯಗಳು ಮತ್ತು ಶಿಕ್ಷಣವನ್ನು ಒದಗಿಸುವುದರಿಂದ ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗ್ತಾ ಇದೆ. ಅತಿಯಾದ ಜನಸಂಖ್ಯೆಯ ನಿಯಂತ್ರಣಕ್ಕೆ ವಿಶ್ವ ಜನಸಂಖ್ಯಾ ದಿನದ ಮತ್ತು ಜಾಗೃತಿ ಕಾರ್ಯಕ್ರಮಗಳು ಬಹಳ ಮುಖ್ಯ. ಸಮತೋಲಿತ ಭವಿಷ್ಯಕ್ಕಾಗಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಲು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗಿದೆ. ಸುಸ್ಥಿರ ಅಭಿವೃದ್ಧಿ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಸೃಷ್ಟಿಸುವುದು ನಮ್ಮೆಲ್ಲರ ಗುರಿಯಾಗಬೇಕು.

ಪ್ರಚಲಿತ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರೆ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಕೇಳಿದ್ರೆ ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯದಲ್ಲಿ ಡ್ರಮ್ ಸೀಡರ್ ಬಳಕೆ ಕುರಿತು ಡಾಕ್ಟರ್ ಬಸಲಿಂಗಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ನಾಟಕ ಭವತಿ ಭಿಕ್ಷಾಂದೇಯಿ, ರಚನೆ ಆನಂದ, ರೇಡಿಯೋಗೆ ರೂಪಾಂತರ HS ಪಾರ್ವತಿ. ರಾತ್ರಿ 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.

ಇದುವರೆಗೂ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಇದೊಂದು ನಿಧನ ಸುದ್ದಿ. ಮರಗೋಡು ಗ್ರಾಮದ ಪರಿಚನ ಬಾಲಕೃಷ್ಣ ಬಾಲು ಅವರು ಇಂದು ನಿಧನರಾಗಿದ್ದಾರೆ. 71 ವರ್ಷ ಪ್ರಾಯದ ಪರಿಚನ ಬಾಲಕೃಷ್ಣ ಬಾಲು ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ 3 ಗಂಟೆಯ ಬಳಿಕ ಮರಗೋಡುವಿನ ಸ್ವಗ್ರಾಮದಲ್ಲಿ ನಡೆಯಲಿದೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 2 ಗಂಟೆ. ಇನ್ನು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ ಇದೀಗ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ

0: ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವೂ ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು. ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ, ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5,731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12,694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು, ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ

0: 5.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು ಆಗಸ್ಟ್ 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3ರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3ರನ್ನು ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: अरे हाँ, वो चोर की शक्ल है गोरी।
1: तो क्या हुआ?

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 4 ಗಂಟೆ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಕೇಳುವರೆ, ಇಂದು ಸಂಜೆ 5 ಗಂಟೆಗೆ ಕೊಡವ ಸಿರಿಯಲ್ಲಿ 200ನೇ ಪುಸ್ತಕ ಪ್ರಕಟಣೆಯತ್ತ ಸಾಗುತ್ತಿರುವ ಕೊಡವ ತಕ್ಕ ಎಳ್ತಕಾರರ ಕೂಟದ ಸಾಧನೆಯ ಬಗ್ಗೆ ಕೂಟದ ಅಧ್ಯಕ್ಷರಾದ ಚಟ್ಟಂಗಡ ರವಿ ಸುಬ್ಬಯ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 08272228558. ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯದಲ್ಲಿ ಡ್ರಮ್ ಸೀಡರ್ ಬಳಕೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. ಬೆಂಗಳೂರು ಕೇಂದ್ರದಿಂದ ರಾತ್ರಿ 9:30 ನಾಟಕ ಭವತಿ ಭಿಕ್ಷಾನ್ ದೇಹಿ, ರಚನೆ ಆನಂದ, ರೇಡಿಯೋ ರೂಪಾಂತರ HS ಪಾರ್ವತಿ. 10:00 ಆರೋಗ್ಯ ಸಂಚಿಕೆಯಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ.
1: ಲಿಯೂರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900092
3: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250

0: ಜಗತ್ತಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜುಲೈ 11ರಂದು ಶನಿವಾರ ಬೆಳಗ್ಗೆ 9:05ಕ್ಕೆ ಪ್ರಸಾರವಾಗಲಿರುವ ನೆನಪಿನ ಬುತ್ತಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದಿದಂತಹ ಆಡಳಿತ ವಿಭಾಗದ ಟಿ ಸಿದ್ದೋಜಿರಾವ್ ಅವರ ಕುಟುಂಬದ ಸದಸ್ಯರ ಹೆಮ್ಮೆಯ ಮಾತುಗಳು.
5: ನನ್ನ ತಂದೆ ಅಂದ್ರೆ ನನಗೆ ತುಂಬಾ ಗೌರವ ಇದೆ. ನಾವೇನೇ ಕೇಳಿದ್ರು ಕೂಡ, ತನಗೆ ಏನು ಇಲ್ಲ ಅಂದ್ರು ಕೂಡ, ನಮ್ಗೆ ಏನು ಇಲ್ಲ ಅಂತ ಹೇಳಿದ್ದೇ ಇಲ್ಲ. ನಮ್ಗೆ ಇಂದು ಒಂದ್ ಪಕ್ಷ ಇಲ್ಲ ಅಂತ ಹೇಳಿದ್ರು ಅದನ್ನ ನಾಳೆ ಅದನ್ನ ಮಾಡಿ ಕೊಡ್ತಾ ಇದ್ರು ನಮ್ ತಂದೆಯವರು.
4: ಪ್ರೀತಿಯ ತಂದೆಯ ಬಗ್ಗೆ ಮಕ್ಕಳು,
5: ಏನಾದ್ರೂ ಮಾಡ್ಬೇಕು, ಸುಮ್ನೆ ಕುತ್ಕೋಬಾರ್ದು, ಅದೊಂದೇ ಹೇಳೋದು.
4: ಅದು ಕೂಡ ನಿಮ್ಗೆ ಬಹಳ ಪ್ರಭಾವವನ್ನ ಬೀರ್ತು ಅಂತ ಹೇಳ್ಬೋದು.
6: ನನ್ನ ಅಪ್ಪಂಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆರಾಮಾಗಿ ರೆಸ್ಟ್ ತಗೊಂಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ.
4: ಅಷ್ಟೇನಾ? ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣವನ್ನ ಕೊಡಿಸುವತ್ತ ಗಮನ ಹರಿಸಿದಂತಹ ಪತಿ, ಶಿಕ್ಷಣದ ಕುರಿತಾಗಿ ಪ್ರೋತ್ಸಾಹವನ್ನ ನೀಡಿದಂತಹ ಕ್ಷಣಗಳನ್ನ ನೆನೆಯುತ್ತಾರೆ ಸಹಧರ್ಮಿಣಿ ನಾಗರತ್ನ.
5: ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ಅವ್ರು ಹೇಳದ್ ಒಂದೇ ಮಾತು, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಅಂದ್ರೆ, ಕಬ್ಬಿಣ ಒಂದ್ ಕಡೆ ಇಟ್ಟರೆ ತುಕ್ಕಿಡಿಯುತ್ತಲ್ಲ, ಹಂಗೆ ಮನುಷ್ಯ ಒಂದ್ ಕಡೆ ಕೂತ್ರೆ ನಮ್ಮ ಮನಸ್ಸು ತುಕ್ಕಿಡಿದು ನಾವು ಕೆಲ್ಸಕ್ಕೆ ಸೋಮೇರಿಗಳ ತನ ಹಾಕ್ತೀವಿ.

ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕಾರ್ಯಕ್ರಮ ನೆನಪಿನ ಬುತ್ತಿ ಮರೆಯದೆ ಕೇಳಿ. ಇದೇ ಶನಿವಾರ ಬೆಳಗ್ಗೆ 9:05 ನೆನಪಿನ ಬುತ್ತಿ ಕಾರ್ಯಕ್ರಮ.

0: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
1: ಅಮೃತವಂತೆ ಪ್ರೇಮದ ಗಾನ,
0: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
1: ಗೀತಾಂಜಲಿ ಪ್ರೇಮಾಂಜಲಿ.
0: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
2: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
3: ಆನಂದ ನೋಡಿದೆ
0: ನಿರೀಕ್ಷಿಸಿ ಅಂತ್ಯಾಕ್ಷರಿ.
4: ಬದಲಾಗಬೇಕು ಅಂದ್ರೆ 100% ನೀವು ಮೊದಲಿದ್ದಂಗೆ ಇರೋಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ಯು ಆರ್ ಕಮಿಟೆಡ್. ಬದುಕ್ತಿರೋ ಅಂತ ಅಟ್ಮಾಸ್ಫಿಯರ್ ಪೊಲ್ಯೂಟೆಡ್, ಏರ್ ಪೊಲ್ಯೂಷನ್ ಆಲ್ರೆಡಿ ಇದೆ, ನಿಮ್ಮೆಲ್ಲ ಫುಡ್ ಅಲ್ಲೂ ಕೂಡ ಕೆಮಿಕಲ್ಸ್ ಪೊಲ್ಯೂಷನ್ ಆಗಿದೆ, ಅದನ್ನು ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ, ಇದು ಅನಿವಾರ್ಯತೆ, ಇದನ್ನೇನು ಮಾಡೋಕ್ಕಾಗಲ್ಲ.
0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜುಲೈ 11ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮ.

0: ದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗ.
1: ನಿಮ್ಗಲ್ಲಿ ಮಾಡೋದಾದ ಅಂದ್ರೆ ಟ್ರೈ ಟು ಫಿಸಿಕಲಿ ಆಕ್ಟಿವ್ ಆಗಿರಿ. ಮೊದಲನೇದಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಪ್ರತಿಯೊಬ್ಬ ಮನುಷ್ಯನಿಗೆ ಇಂಪಾರ್ಟೆಂಟ್, ಎಸ್ಪೆಷಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಕಲಿಸ್ಕೊಡಿ. ಅವ್ರು ನೀವೇ ಕೂತ್ಕೊಂಡಿದ್ರೆ ಅವರು ಕೂತ್ಕೊಂಡಿರ್ತಾರೆ. ಸೊ ನಿಮ್ಮ ಚಿಕ್ಕ ಮಕ್ಕಳಿಗೆ ನೀವು ದಯವಿಟ್ಟು ಕರ್ಕೊಂಡು ಓಡಾಡಿ, ಅವ್ರನ್ನ ಅಂಗಡಿ ಕರ್ಕೊಂಡೋಗಿ, ತರಕಾರಿ ತರ್ಕೊಂಡೋಗಿ.

ಸಮಯ ಶನಿವಾರ ಸಂಜೆ 5 ಗಂಟೆಗೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?

ಸಮಯ 4:09:20. ಈಗ ಕೊಡಗಿನ ಜಾನಪದ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಬಾಳೋಪಾಟ್. ಇದರಲ್ಲಿ ಯಾಲಮಾಲೆ ಪೊಮ್ಮಾಲೆ ಪಾಟ್, ಪಾಡೆಯಂಡ ಬೆಳ್ಳೆಪ್ಪ ಮತ್ತು ಸಂಗಡಿಗರಿಂದ.

0: ಇದುವರೆಗೆ ಪಾಡೆಯಿಂದ ಬೆಳ್ಳೆಪ್ಪ ಮತ್ತು ಸಂಗಡಿಗರಿಂದ ಯಾಲಮಾಲೆ ಪೊಮ್ಮಾಲೆ ಪಾಠ ಕೇಳಿದಿರಿ.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೊಡಗಿನ ಜಾನಪದ ಹಾಡುಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಸೋಬಾನೆ ಪದಗಳು. ಗದ್ದೆಗೆ ಹಸೆ ಬೆರೆಯುವ ಪದ ಚೊಕ್ಕಾಡಿ ಪ್ರೇಮ, ನೆಗಲ ರುಕ್ಮಿಣಿ ಅವರಿಂದ.

0: ಈಗ
1: ಇನ್ನು ಮುಂದೆ ಕೇಳಿ. ಹಾಲು ತುಪ್ಪ ಕುಡಿಸುವ ಸೋಬಾನೆ ಪದ ಕಾಳರಮ್ಮನ ರಾಶಿ ಅಶೋಕ್ ಶೋಭಾ ಮೇದಪ್ಪ ಅವರಿಂದ.

0: ಇದುವರೆಗೆ ಕೊಡಗಿನ ಜನಪದ ಹಾಡುಗಳನ್ನ ಕೇಳಿದಿರಿ. ಇದೊಂದು ನಿಧನ ಸುದ್ದಿ. ಅರಪಟ್ಟು ಗ್ರಾಮತ್ಲ ವಾಸಂಜ ಕೋಡೀರ ಪೌತಿ ಮಾದಪ್ಪ ಬೊಳ್ಳು ಐಂಡ ಪೊಣ್ಣು ರಾಣಿ ಬೊಳ್ಳಮ್ಮ ಐಂಗ ಒಂಬದನೇ ಬಯತಲು ಇಂದು ಪಲಕ ಪತ್ತೆ ಮುಕ್ಕಾಲು ಗಂಟೆಗೆ ಮರಣಪಟ್ಟತು. ಕೋಡೀರ ರಾಣಿ ಬೊಳ್ಳಮ್ಮ ತಾಮನೆ ಮಾತಂಡ ಆಕಿರಿ ಕಾರ್ಯ ಇದೀಗ ಒಯ್ಪತ್ತು ಅಂಚು ಗಂಟೆಗೆ ಅರಪಟ್ಲುಳ್ಳ ಒಕ್ಕ ತೋಟಗಳತ್ತು ನಡಪ.
1: ಪ್ರೀತಿಯ ಮಕ್ಕಳೇ, ದೇಶಭಕ್ತಿ ಗೀತೆಗಳನ್ನ ಆಲಿಸಲು ಒಂದು ವೇದಿಕೆ
2: ಸೌಹಾರ್ದ ಸೌರವ.
1: ಭಾಷೆ ಧರ್ಮ ನಂಬಿಕೆ ಆರಾಧನೆಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಮೂಡಿದಾಗಲೇ ನೆಮ್ಮದಿ.
2: ಸೌಹಾರ್ದ ಸೌರವ
3: ಸಂಸ್ಕೃತಿ ತಾಣವಿದು ಒಂದೇ ಮನಸ್ಸಿನ ಒಂದೇ ಭಾವದ ಒಂದೇ ಕನಸಿನ ದೇಶವಿದು.
1: ಇದು ದೇಶಭಕ್ತಿ ಗೀತೆ. ಮಕ್ಕಳೇ, ನೀವು ಕೂಡ ದೇಶಭಕ್ತಿ ಗೀತೆಯನ್ನ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ಅಲ್ಲದೆ ಕನ್ನಡ ರಾಜ್ಯೋತ್ಸವಗಳಲ್ಲಿ ಹಾಡ್ತಾ ಇರ್ತೀರಿ. ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡಬಹುದು ಸೌಹಾರ್ದ ಸೌರಭದಲ್ಲಿ.
2: ಸೌಹಾರ್ದ ಸೌರಭ
1: ದೇಶಭಕ್ತಿ ಗೀತೆಗಳನ್ನಾಧರಿಸಿದ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10 ಗಂಟೆ

0: 8:30 ನೇರ ಫೋನ್ ಇನ್ ಕಾರ್ಯಕ್ರಮ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಮಕ್ಕಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ,
1: ಸೌಹಾರ್ದ ಸೌರಭ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ ನಿಲಯ ನಿರ್ದೇಶಕರು ಪತ್ರಕಾರಂಜಿ ಮಹಿಳಾ ಲೋಕ ವಿಭಾಗ ಆಕಾಶವಾಣಿ ಮಡಿಕೇರಿ 571-201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ ಚಿತ್ರಪಟ ಎಣಿಸೋಕೆ

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಸಮಯ 4:38:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.
3: ನೆನಪುನಿನಾದ ನೆನಪುನಿನಾದ
2: ಕಾರ್ಯಕ್ರಮ. ನೆನಪುನಿನಾದ
0: ನೆನಪುನಿನಾದ
2: ಕಾರ್ಯಕ್ರಮ. ನೆನಪುನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪುನಿನಾದ
2: ನೆನಪುನಿನಾದ
1: ಮೊದಲಿಗೆ ಕೇಳಿ ಪಡುವಾರಳ್ಳಿ ಪಾಂಡವರು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿದ ಗೀತೆ.

ತಾಯಿಗೆ ತಕ್ಕ ಮಗ ಈ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಕಸ್ತೂರಿ ಶಂಕರ್ ಹಾಡಿದ ಗೀತೆ. ಸಂಗೀತ ಟಿ ಜಿ ಲಿಂಗಪ್ಪ, ಸಾಹಿತ್ಯ ಚಿ ಉದಯ್ ಶಂಕರ್.

ಹೊಂಬಿಸಿಲು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಡಿದ ಗೀತೆ. ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಗೀತಪ್ರಿಯ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಪರಸಂಗದ ಗೆಂಡೆ ತಿಮ್ಮ ಚಿತ್ರಗೀತೆ. ಹಾಡಿದ್ದಾರೆ ಎಸ್ ಜಾನಕಿ.

0: ಇದುವರೆಗೆ
1: ನೆನಪುನಿನಾದ
0: ನೆನಪುನಿನಾದ
1: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:50.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ನಮ್ಮ ಜೊತೆನಲ್ಲಿದ್ದಾರೆ ಡಾಕ್ಟರ್ ಅಮೂಲ್ಯ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಫ್ರಮ್ ಮಣಿಪಾಲ್ ಹಾಸ್ಪಿಟಲ್. ಡಾಕ್ಟರ್, ಈ ಫೈಬ್ರಾಯ್ಡ್ಸ್ ನ ಸಿಂಪ್ಟಮ್ಸ್ ಏನೇನಿರುತ್ತೆ?
7: ಫೈಬ್ರಾಯ್ಡ್ಸ್ ಅಂದ್ಮೇಲೆ ಅದಕ್ಕೆ ಸಮ್ಟೈಮ್ಸ್ ಇಟ್ ಇಸ್ ಎ ಸಿಂಪ್ಟಮ್ಯಾಟಿಕ್, ಏನು ಇಲ್ಲದೇನೂ ಫೈಬ್ರಾಯ್ಡ್ಸ್ ಇರುವಂತ ಕಂಡೀಷನ್ಸ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದಮ್ ಹ್ಯಾವ್ ಸಿಂಪ್ಟಮ್ಸ್. ಏನ್ ಸಿಂಪ್ಟಮ್ಸ್ ಅಂದ್ರೆ, ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗೋದು ಪೀರಿಯಡ್ಸ್ ಟೈಮಲ್ಲಿ, ಅಥವಾ ತುಂಬಾ ಜಾಸ್ತಿ ಪೇನ್ ಬರೋದಾಗಿರ್ಬೋದು, ಅಥವಾ ಸಮ್ಟೈಮ್ಸ್ ಪ್ರೆಷರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅದು ತುಂಬಾ ದೊಡ್ಡದಾದಾಗ ಏನಾಗುತ್ತೆ, ಅದು ಬ್ಲಾಡರ್ ಮೇಲೆ ಅಥವಾ ಇಂಟೆಸ್ಟೈನ್ ಮೇಲೆ ಪ್ರೆಷರ್ ಹಾಕಿದಾಗ ಯೂರಿನ್ ಮತ್ತೆ ಮತ್ತೆ ಹೋಗ್ಬೇಕನ್ಸೋದು, ಅಥವಾ ಕಾನ್ಸ್ಟಿಪೇಷನ್ ಆಗುವಂತ ಕಂಡೀಷನ್ಸ್ ಇರ್ಬೋದು, ಆರ್ ಸಮ್ಟೈಮ್ಸ್ ಇನ್ ದ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಇನ್ಫರ್ಟಿಲಿಟಿ ಕಂಡೀಷನ್ಸ್ ಅನ್ನು ಕಾಸ್ ಮಾಡುತ್ತೆ.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ದ ಲೈಫ್.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH-275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯ ಸಿಗುತ್ತೆ.
8: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900-1282
8: ಆರ್ 9606-0840-66.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
0: ಆಕಾಶವಾಣಿ ಮಡಿಕೇರಿ.

0: ನಾಡರ ಮಾಜನಕ್ಕೆಲ್ಲ ಇಂದಿತ್ರ ಕೊಡವಸಿನ ಕಾರ್ಯಕ್ರಮಕ್ಕೆ ತಕ್ಕಾರ ಬಂದನುಳ್ಳ ನಾನು ಸಂತೋಷ್ ಕೆಎನ್. 200 ಪುಸ್ತಕ ಬಳಿ ಪಡ್ತುವ ನಟ್ಟಲ್ ಕೊಳವತಕ್ಕ ಎಳುತ್ತಾರ ಕೂಟ ನೈಚಡುಂಡು. ಈ ಸಂದರ್ಭದಲ್ಲಿ ಇಂದಿತ್ರ ಈ ಕಾರ್ಯಕ್ರಮದಲ್ಲಿ ನಂಗಳ ಕೂಡ ಉಂಡು ಎಳುತ್ತಾರ ಪತ್ರಕರ್ತ ಕೊಳವತಕ್ಕ ಎಳುತ್ತಾರ ಕೂಟತ್ರ ಅಧ್ಯಕ್ಷಳು ಆನ ಚಟ್ಟಂಗಡ ರವಿ ಸುಬ್ಬಯ್ಯ ಅಯ್ಯಂಗ. ರವಿ ಸುಬ್ಬಯ್ಯ ಅಯ್ಯಂಗಳೇ ನಿಂಗಕ್ಕ ಇಂದಿತ್ರ ಕೊಡವಸಿನ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಕೊಳವತಕ್ಕ ಎಳುತ್ತಾರ ಕೂಟ ಈ ಕೂಟತ್ರ ಪೆದ ಇಕ್ಕ ಅಕ್ಕಾಗ ಕೇಟನು
1: ಉಂಟು
0: ಕೂಟತ್ರ ಅಧ್ಯಕ್ಷನಾಯ್ತು. ಈ ಕೂಟ ಮೊಳಿ ಆಪಕ್ಕ ಕಾರಣ ಎಂತ ಅಂದಲ್ವ?
1: 1990 ಸುಮಾರ್ಕ ಕೊಡತಕ್ಕಲ ಪುಸ್ತಕ ಇದು ಬಂತಿಂತಲೆ ಕೊರೋಂಡ ಅಪ್ಪಯ್ಯಂಗಳದ ಪುಸ್ತಕ ಹರದಾಸ ಅಪ್ಪಚ ಕವಿ ನಡಿಕೆಂಡ ಚಿನ್ನಪ್ಪ ಐಮಾಮುತ್ತನ್ನ ಬಿ ಡಿ ಗಣಪತಿ ಹಿಂಗೆ ಹೆಚ್ಚುಕಾಳು ಎಳೆದಂತ ಪುಸ್ತಕ ಪಟ್ಟತಿಂಗ ಈ ಪುಸ್ತಕ ರೂಪದಲ್ಲಿ ಏದು ಬಂತೇ ಇಂತಿಲೆ. ಪತ್ರಿಕೆ ಎಂಜತ್ತು ಬ್ರಹ್ಮಗಿರಿ ವಾರಪತ್ರಿಕೆ ಪಿಂಜ ಜಮ್ಮನಂಗಡ ಅನ್ನೋಂಥ ದಂಡು ಕೊಡ ವಾರಪತ್ರಿಕೆ ಎಂಜತ್ತು. ಆ ಪತ್ರಿಕೆಯಲ್ಲಿ ಓದೋ ಹಿಂಗೆ ಸುಮಾರಾಳು ಇಂಜತ್ತು ಹಿಂಗೆ ಕೂಡ ಎಳ್ದೋ ಹಿಂಗೆ ಪೆರತ ಕಮ್ಮಿ ಇಂಜತ್ತು. ಆ ಎಳ್ದೋ ಹಿಂಗೆ ಎಲ್ಲ ಕುಡಿತು ಅವರು 10 ಎಳ್ತುಕಾರ ಅಕ್ಕತ್ರ ಐನಡ ಧನು ಧನುಜಯ ಚೆಂಬಾಂಡ ಶಿವಿ ಭೀಮಯ್ಯ ಮುದ್ದಿಯಡ ಕುಶಾಪನ್ನಪ್ಪ ಬೊಟ್ಟೋಂಡ ಮಿಟ್ಟು ಪೂಣಚ ಅಮೃಚಂಡ ಪ್ರವೀಣ್ ಚಂಗಪ್ಪ ಬಲ್ಲಿಮಿದರ ಸುಬ್ರಹ್ಮಣಿ ಐತಿಚಂಡ ರಮೇಶ್ ಉತ್ತಪ್ಪ ಬೇಪಡಿಯಂಡ ಆನಂದ್ ಕೀರ್ತಿಯಂಡ ಸುಜಿತ್ ಭವ್ಯರಂಡ ಪುಟ್ಟಪ್ಪಮ್ಮಯ್ಯ ಈ 10 ಎಳ್ತುಕಾರಂಗ ಕೂಡ ನಂಗೆ ಎನ್ನಂಗೆ ಕೊಡತಕ್ಕರದೇ ಅವರು ಸಾಹಿತ್ಯ ಕೂಟ ಪುಟ್ಟಿಚಿಡೋಕಾಗ ಆ ಸಾಹಿತ್ಯ ಕೂಟ ಪುಟ್ಟಿಚಿಡೋ ಅದ್ರಲ್ಲಿ ನಂಗೆ ಪುಸ್ತಕತನ ಬಳಿ ಬರ್ತಲ್ಲ ಅನ್ನೋಂಥವ್ರು ಜ್ಞಾನ ಮಾಡೋಜ. 1994 ಇಸವಿ ಏಪ್ರಿಲ್ 30 ತಾರೀಕಕ್ಕೆ ಅಖಿಲ ಕೊಡ ಸಮಾಜ ಸಭಾಬಾಡೆಯಲ್ಲಿ ಅವ್ರ ಸಭೆ ನಡೆತಂಜ ಕೊಡತಕ್ಕ ಎಳ್ತುಕಾರ ಕೂಟ ಅತನ ಪುಟ್ಟಿಚಿಟತ್ತು.
0: ಆದ್ಯತ್ಲ ಕೂಟತ್ರ ಉದ್ದೇಶ ಎಂತ ಆಯ್ತು?
1: ಕೊಡವು ತಕ್ಕಲು ಪುಸ್ತಕ ಬಂದದ್ದು ಭಾರಿ ಕಮ್ಮಿ ಅನ್ನೊಂಡು ಪುಸ್ತಕ ರೂಪದಲ್ಲಿ ಕೊಡವು ಸಾಹಿತ್ಯತನ ಬಳತೊಂಡು ಪುಸ್ತಕ ರೂಪದಲ್ಲಿ ಬಾತೆಂಗ್ ಮಾತ್ರ ಅದರ ದಾಖಲೆ ಅಪ್ಪಣ್ಣಂತರ ಉದ್ದೇಶ ಬೆಚ್ಚಂಡು 1994 ಏಪ್ರಿಲ್ 30 ತಾರೀಕಕ್ಕೆ ಕೂಟ ಪುಟ್ಟಿತ್ತು. ಚೆನ್ನಂಗೇ ದಿವಸದಲ್ಲಿ 20 ದಿವಸದಲ್ಲಿ ಆ 10 ಎಳ್ತುಕಾರಂಗ ಆಂಡ ಕೂಟಕ್ಕೆ ಇನ್ನೂ ಬ್ರಹ್ಮಗಿರಿಲಿ ಎಳ್ದೊಂಜ ಅಂತ ಎಳ್ತುಕಾರಲ್ಲಿ ಎಲ್ಲರನ್ನು ತಕ್ಕಬಾಕ ಬರಂದಿತ್ತು. ಎಲ್ಲರೂ ಕೂಡಿ ಅಂಡು ಅವರು ಕವನ ಸಂಚಿಕೆಯನ್ನು ಬಳಿಪಡ್ತಿ ಐಂಗಳೇ ಕೈಂಜ ದುಡ್ಡು ಇಟ್ಟಿತ್ತು ಐಂಗಳೇ ಪುಸ್ತಕ ಬಳಿಪಡ್ತಿತ್ತು. ಆನಮಯ್ಯ ಅದನ್ನು ಮಾರಿತ್ತು ದುಡ್ಡು ಹೊಡ್ತವನಿಗೆ ತೀರ್ಮಾನ ಮಾಡಿತ್ತು ಆದ್ಯ ಪುಸ್ತಕತನ ಪುಟ್ಟಿಟ್ಟತ್ತು. ಅಂದಂಜ ಕೊಡತಕ್ಕ ಎಳ್ತುಕಾರ ಕೂಟ ಇಡೀ ಊರು ಊರಿಗೆ ಹೋಯ್ತು ಕೊಡೋ ನಾಟಕ ಮಾಡೋ ಕೊಡೋ ತಕ್ಕರ ಪಾಠಗೋಷ್ಠಿ ಸಾಹಿತ್ಯಗೋಷ್ಠಿ ಸಂಗೀತಗೋಷ್ಠಿ ತಮಾಷೆಗೋಷ್ಠಿ ಇದನ್ನು ಬೇರೆ ಬೇರೆ ತರತರ ಕಾರ್ಯಕ್ರಮ ಹತ್ರ ಮಾಡಿನ ಬಪ್ಪಕ್ಕೆ ಶುರು ಮಾಡಿಸಿ ಅದಾನಪ್ಪಿನ 1999 ಇಸವಿಲಿ ನಿಂಕೆಲ್ಲರಿಗೂ ಗೊತ್ತಿರೋನಿಕೆ ಮುಳ್ಳೇರ ಜಿಮ್ಮಿ ಅಯ್ಯಪ್ಪ ಕೋಳಿಪಟ್ಟಂತ ಅವರು ಸಾಹಿತಿ ಅವರ ಪಾಠಕಾರ ಅವರ ನಾಟಕಕಾರ ಅವರ ನಿರೂಪಣೆಗಾರ ಅವರು ವೀಕ್ಷಕ ವಿವರಣೆಕಾರ ಇದನ್ನು ಭಾರಿ ಪೆದಡ್ತಿದ್ದೀನಿ ಅಂತ ಮುಳ್ಳೇರ ಜಿಮ್ಮಿ ಅಯ್ಯಪ್ಪ ಹಿಂಗೆ ಚತ್ಕೋಚಿ ಹಿಂಗೆ ಕೊಡತ ಕೊಳ್ತುಕಾಡು ಕೊಟ್ಟಿದ್ರ ಸಲಹೆಗಾರಗಳು ಕೂಡ ಆಯ್ತು ಜತ್ತು. ಐಂಡ ಜ್ಞಾನತ್ತು ಅವ್ರ ಬಲ್ಲಿ ಅವರು ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆ ನಡ್ತಂಜ ತಿಂಗಕೋರ್ ಕಾರ್ಯಕ್ರಮ ಐಂಗಡ ಜ್ಞಾನತ್ಲು ಮಾಡೋಣ ಅಂತ ತೀರ್ಮಾನ ಮಾಡಿಸಿ ಅಕ್ಕ ಬೇರೆ ಬೇರೆ ಊರಿಂಜ ಬಂತಿಂಜ ಹಿಂಗೆಲ್ಲರೂ ಕೂಡ ನಂಗಡ ಉರ್ಲು ಮಾಡಿ ನಂಗಡ ಉರ್ಲು ಮಾಡಿ ಅಂದ್ರೆ ಅಲ್ಲಿಯೇ ತೀರ್ಮಾನ ಆಯಿತು. ಅವ್ರ ದಿನತನ ಗೊತ್ತು ಮಾಡಿಸಿ 16 ತಾರೀಕು ಪ್ರತಿ ತಿಂಗತ್ರ 16 ತಾರೀಕಕ್ಕೆ ನಂಗೆ ಬೇರೆ ಬೇರೆ ಊರ್ಲು ಕಾರ್ಯಕ್ರಮ ಮಾಡಿನ ಬಪ್ಪ ಅಂತ ಅಲ್ಲಿ ಫೋನಲ್ಲಿ ಹೆಚ್ಚಿಗೆ ಕೊಡೋ ತಕ್ಕಲು ಪಾಠ ಪಾಡೋ ತಮಾಷೆ ಹಣ್ಣು ಒಡಪಗಾದೆ ಹಣ್ಣು ಒಂಟಿ ನಟನೆ ಮಾಡೋ ಪುಸ್ತಕ ಓದೋ ಮಗ್ಗಿ ಹಣ್ಣು ಇದನ್ನು ಬೇರೆ ಬೇರೆ ಥರ ಪೈಪೋಟಿನ ಕೊಡತಕ್ಕಲ್ಲಿ ಎಂತೆಲ್ಲ ಪೈಪೋಟಿ ಮಾಡೋಕೋಯೋ ಅದನ್ನೆಲ್ಲನ ಮಾಡಿನ ಬಪ್ಪು ಇದನ್ನು ಮಾಡಿನ ಬಂದನಕೊಂಡು ಸುಮಾರಕ್ಕೆ ಕೊಡತಕ್ಕಲ್ಲಿ ಇಂಥ ಕಾರ್ಯಕ್ರಮದ ಮಾಡಲು ಅನ್ನುವಂಥದ್ದು ಊರು ಊರಿಗೂ ಗೊತ್ತಾಚಿ ಕೊಡೋ ತಕ್ಕ ಸಾಹಿತ್ಯ ಕಲೆ ಸಂಸ್ಕೃತಿನ ಬಳಸೋಕ್ಕೂ ಕೂಡ ಇದು ಸಹಕಾರ ಆಯ್ನ ಬಾತು.
0: ಇಕ್ಕಲೂ ಅದೇ ಉದ್ದೇಶ ಉಂಡೇ ಅತ್ಲೇನೋ ಬದಲಾವಣೆ ಆಯ್ತಾ?
1: ಇಲ್ಲ ನಂಗೆ 1999 ಇಸವಿಯಲ್ಲಿ ಜಿಮ್ಮಿ ಅಯ್ಯಪ್ಪನ ಜ್ಞಾನತ್ಲು ಶುರು ಮಾಡಿದಂಥ ತಿಂಗೋದಿ ಕಾರ್ಯಕ್ರಮ 2 ಇಸವಿ ಜನವರಿಗೆ ಜಿಮ್ಮಿ ಮೇಳ ಅಂತ ಮಾಡಿಸಿ ಜಿಮ್ಮಿ ಮೇಳ ಅಂತ ಮಾಡಿದ್ದಾನಮ್ಮ ಅವ್ರ ಕಾಲ ಹತ್ರ ಕಾರ್ಯಕ್ರಮ ತಿಂದಿತ್ತಲ್ಲ ಏನು ಮಾಡೋಣ ಅಂದು ಬೈಟೆ ಸಭೆ ಕೂಡಿತ್ತಾನಮ್ಮ ನಂಗೆ ಅವ್ರ ತೀರ್ಮಾನಕ್ಕೆ ಬಾತು ಇಲ್ಲೇ ನಂಗಡ ಪೆದ ಉಳ್ಳದೆ ಕೊಡತಕ್ಕ ಅಳ್ತುಕಾರಡ ಕೂಟ ಅಂದ ಅಕ್ಕ ಅಳ್ತುಕ್ಕೆ ನಂಗೆ ಒತ್ತಾಸೆ ಕೊಡ್ಬೋದು ಭಾರಿ ಅವಶ್ಯಕತೆ ಉಂಟು ಅಂತ ಜ್ಞಾನ ಮಾಡೋಂಜ. 2 ಇಸವಿ ಏಪ್ರಿಲ್ ತಿಂಗತ್ತಿಂಜ ಜನಪ್ರಿಯ ಕೊಡೋ ಸಾಹಿತ್ಯ ಮಾಲೆ ಅನ್ನೋಂಥವ್ರು ಯೋಜನೆಯನ್ನು ಶುರು ಮಾಡಿತ್ತು ತಿಂಗೋದಿ ಅವರವ್ರ ಪುಸ್ತಕದನ್ನ ಬಳಿಪಡ್ತಂಥವ್ರು ಕಾರ್ಯಕ್ರಮ ಹತ್ರ ಮಾಡಿತ್ತು ಈಗ ನಂಗಡ 199 ಪುಸ್ತಕ ಬಳಿಪಡ್ತಿದ್ದು ಆಯ್ತು
0: ಅಲ್ಲಿಂಜ ಶುರು ಮಾಡೋದು
1: ಹಕ್ಕು
0: ಅಂಚಿಗೆ ಅವರು 26 ಕಾಲತ್ಲು
1: 26 ಕಾಲತ್ಲು ನಂಗೆ ಏನಾಚನಾಗ 2018 ಬಲ್ಲಿಯವರು ಭೂಗೋದೆ ಆಯಿತು ಜನಕ್ಕೆಲ್ಲರಿಗೂ ಬೆರೆತು ನಷ್ಟ ಕಷ್ಟ ಕಾಣ್ತಿದ್ದೆ ಪಕ್ಕ ನಂಗೆ ಅವ್ರು ಚೆನ್ನಾಗಿ ಸಮಯ ಕಾರ್ಯಕ್ರಮ ತನ್ನ ನಿಪ್ಸಿಡೋಣ.

0: ಹಚ್ಚಿ ಅದು ಆನಮಿಯ ಕೊರೋನಾ ತಿನ್ನಕೊಂಡು ಎಲ್ಲಿಯೂ ಜನ ಗುಡ್ಡೆ ಕೂಡ ಕೊಯ್ಯಂದು ಇಂಜಾನಕೊಂಡು ಅಕ್ಕ ಚೆನ್ನಾಗಿ ಸಮಯ ನಂಗೆ ಕಾರ್ಯಕ್ರಮತನ ನಿಪ್ಸಿಡಂಡಿ ಹಚ್ಚಿ ಅದು ಬಿಟ್ಟಿದ್ದು ಬಾಕಿ ಉಳ್ಳಂಥ ಎಲ್ಲ ಸಮಯದಲ್ಲೂ ಕೂಡ ನಂಗೆ ತಿಂಗಳ ಕೊರ ಪುಸ್ತಕತನ ಮಾಡಿಂಡೇ ಬಂದಿತ್ತು.
1: ಈಗ ಇನ್ನೇ ಪುಸ್ತಕ ಬಿಡುಗಡೆ 199 ಪುಸ್ತಕ ಆಯ್ತು ನೆನಚಂಗೆ ಇಂಥ ಹೆಂಗಡ್ದೇ ಪುಸ್ತಕ ಬಳಿ ಪಡ್ಕೊಂಡು ಇಂಥದೇ ವಿಷಯ ಇರೋಣ ಅಂತ ಹಚ್ಚಿಂಗೆ ನಿಮ್ಮ ಜೊತೆ ಏನೇ
0: ಇಲ್ಲ ಪುಸ್ತಕ ದಾರ್ಬೋಣಿಗೆ ಜಾತಿ ಧರ್ಮತ್ರ ನೆರ್ಕಿಲ್ಲ ತನಕ ದಾರ್ಬೋಣಿಗೆ ಪುಸ್ತಕ ಹೊಳ್ದೋಳು ಅಚಂಗೆ ಕೊಡೋ ತಕ್ಕ ಹೊಳ್ದೋಳು ಅನ್ನೋಂಥದ್ದು ಮಾತ್ರ ನಂಗಡವ್ರ ಉದ್ದೇಶ ಇಂಜೆ. ಪಿಂಜ ಪುಸ್ತಕ ಮಾಡೋಕಪ್ಪಗಲು ಅಚಿಕೆ ಇಂಥದೇ ಸಾಹಿತ್ಯ ಅಂದಿಲ್ಲ ಕೊಡೋ ತಕ್ಕಲು ಏದೇದು ತರತರ ಸಾಹಿತ್ಯತನ ಸೃಷ್ಟಿ ಮಾಡಲು ಅದನ್ನೆಲ್ಲನೂ ಕೂಡ ನಂಗೆ ಮಾಡಿತ್ತು. ನಂಗೆ ಅದು ನಂಜನ ಪೋಪದ ಚಂಗೆ ಕತೆ ಕಾದಂಬರಿ ಕವನ ಚುಟುಕ ಪ್ರಬಂಧ ಪಾಟು ನಮ್ಮೇ ನಾಳಿಗೆ ಸಂಬಂಧಪಟ್ಟಂಥದ್ದು ಪಿಂಜ ಕೊಡತಕ್ಕಲು ಎಲ್ಲ ಥರತ್ರ ಬೆಂದೋಲೆ ಕಾಗದ ಮಾಡುವಂಥದ್ದು ಅಳ್ತು ಕೂತಕ್ಕೆ ಸಂಬಂಧಪಟ್ಟಂಥದ್ದು ಅದು ಮಂಗಳ ಕಾಗದಕ್ಕೂ ಮಾದಕ ಆಗೋದಕ್ಕೂ ಕುಂಜಿ ಪೇದಾಡುವಂಥದ್ದಕ್ಕು ನಾಳು ಕುಡಿಪಂಥದ್ದಕ್ಕು ಎಂಥದ್ದು ನಂಗೆ ಕಾಗದ ರೂಪದಲ್ಲಿ ಮಾಡುವನಂಗ ಅದನ್ನೆಲ್ಲನೂ ಕೂಡ ಮಾಡುವಂಥವ್ರು ಪುಸ್ತಕತನ ಮಾಡಿತ್ತು. ಅಂಡಕುಟ್ಟಿಗೆ ನಾಟಕ ಪುಸ್ತಕ ತಮಾಷೆ ಅಡಿಗೆ ಯೋಗಾಸನ ನೆಲ್ಲುಬಳೆ ಕಾಫಿ ಕಕ್ಕಡಕ್ಕೆ ಸಂಬಂಧಪಟ್ಟದ್ದು ಐಪ್ಪಣಿ ಕೊಯ್ಪಣಿಗೆ ಸಂಬಂಧಪಟ್ಟದ್ದು ಒಡಪ ಕಥೆ ಪಳಂಚೊಲ್ಲು ಜಾನಪದ ಪಾಟು ಕೊಡಗರ ದೇವನೆಲೆ ಅದಲ್ಲದೆ ಇನ್ನೊರು ವಿಶೇಷ ತನಕ ಇಲ್ಲಿಗೆ ತನಕ ಏದು ಭಾಷೆಯಲ್ಲೂ ಬರತ್ತಂತ ಐಲಾಟ ಅನ್ನಕ ವ್ಯಂಗ್ಯ ಚಿತ್ರತ್ರ ಪುಸ್ತಕ ಕೂಡ ನಂಗೆ ಮಾಡಿತ್ತು. ನಾಡಮದ್ದು ಕೊದಿ ಕವನ ದೇವಡ ಕತೆ ಊರ ಕತೆ ದೇವಕಾಟ್ರ ವಿವರ ಭಕ್ತಿಪಾಟು ಬುದ್ಧಿ ತಕ್ಕು ಕೊಡವ ಪದ್ಧತಿ ಪಂಡಿತ ನಡುಪು ಕಾರ್ಡಲ್ ಕತೆ ಬದುಕರ ಅನುಭವದ್ರ ಕತೆ ಪೊಂತಕ್ಕು ಪಳನೆ ಇತಿಹಾಸ ಕಂಡದ ಕಟ್ಟದು ಅವೇಂಡ ಕತೆ ಪುಸ್ತಕ ಸ್ವರ್ಗವಾಸಿಗಳನ್ನ ಸಾಹಿತ್ಯದ ಅಳ್ತನ ಪುಸ್ತಕ ಮಾಡೋದು ಬೋರೆ ಭಾಷೆಯ ತರ್ಜುಮೆ ಮಾಡೋದು ಕೂಡ ನನಗೆ ಸಾಹಿತ್ಯ ರೂಪದ ಕೊಡೋ ಭಾಷೆಯಲ್ಲಿ ಮಾಡೋಕೆಯುವಂಥ ಎಲ್ಲ ಪುಸ್ತಕತನ ಕೂಡ ನಂಗೆ ಬಳಿ ಬರ್ತಿತ್ತು.
1: 199 ಪುಸ್ತಕ ಕೂಡಿ ಕೊಡತಕ್ಕಲೇ ಉಂಟು
0: ಹಾಕು ಎಲ್ಲ ಪುಸ್ತಕವೂ ಕೊಡತಕ್ಕಲೇ ಮಾಡಿ ನಂಗೆ
1: ನಂಗಡ ಕೊಡಗರ ಬಗ್ಗೆ ಕೊಡವಡ ಸಂಸ್ಕೃತಿಯ ಬಗ್ಗೆ ಆಚಾರ ವಿಚಾರದ ಬಗ್ಗೆ ಅದನ್ನು ದಾಖಲೀಕರಣ ಮಾಡುವಂಥ ಪುಸ್ತಕ ಬಂತ
0: ಉಂಡು ಅಂಥ ಪುಸ್ತಕ ಕೂಡ ಮಾಡಿದ್ದು ಜನಪದ ಪಾಠ ಪಾಡುವಂಥ ಪುಸ್ತಕತನು ಮಾಡಿತ್ತು ಪಿಂಜ ಪದ್ಧತಿಗೆ ಸಂಬಂಧಪಟ್ಟಂಥದ್ದು ಉಂಟು ಎಲ್ಲ ಬೇರೆ ಬೇರೆ ಥರತ್ರ ಎಲ್ಲವೂ ಅಡಗಿತಿರುವಂಥ ಪುಸ್ತಕ ಕೂಡ ಉಂಟು ನಂಗರಲ್ಲಿ.
1: ಈಗ 199 ಪುಸ್ತಕದ್ದು ನಂಗಕ್ಕೆ ನೋಟ ಕೊಟ್ಟ
0: ಸುಮಾರಕ್ಕೆ ತಿಂದು ಬೈತಿಕ್ಕ ಅವರು 100 ಪುಸ್ತಕವೇ ತಿಂದು ಬೈತು ಅಂತ ಕಾಂಬ ಅದನ್ನು ದಂಡನೆ ಮುದ್ರಣ ಮಾಡಿತ್ತಲ್ಲ ನಂಗೆ ಇಲ್ಲಿಗೆ ತನಕ ಅದನ್ನ ಏನಕ್ಕ ಹಣಕಾಸುದಾರಿಂಗ್ ತಂತು ದಂಡನೆ ಮುದ್ರಣ ಮಾಡಿ ನೆನಚಂಗೆ ನಂಗೆ ಮಾಡಲು
1: ದಂಡನೆ ಮುದ್ರಣ ಮಾಡಿದಂತ ಪುಸ್ತಕ ಏನಾದ್ರೂ ಉಂಡಾ
0: ಇಲ್ಲ ಏದು ಪುಸ್ತಕ ನಂಗೆ ದಂಡನೆ ಮುದ್ರಣ ಮಾಡಿತ್ತಲ್ಲ ಇಲ್ಲಿಗೆ ತನಕ ಅಣಕ ಪುದಿ ಪುದಿಯದೇ ತಿಂಗಳಕ್ಕಾರಂದ್ರೆ ಪುದಿ ಪುದಿಯದ್ ಬಂದನಿಪ್ಪಗಪ್ಪಗ ಜನ ಪುದಿ ಪುದಿನ ಇಡ್ತಾನೆ ಪಾಪ ಪಳಿ ಪುಸ್ತಕ ಇಂಥದ್ದು ಬೋಂಡೊಂದು ಕೋಪಂತ ಹಿಂಗೆ ಕಮ್ಮಿ ಅದನ್ನು ಕೇಟಿದ್ದು ಅದಂಗೆ ಜಾಸ್ತಿ ಒತ್ತಾಸೆ ಕುಟ್ಟಿಸಿದಾಸಿ ಅದನ್ನು ಕೂಡ ಪುಸ್ತಕ ರೂಪದಲ್ಲಿ ಮಾಡುವಂಥ ವ್ಯವಸ್ಥೆನೇ ನಂಗೆ ಮಾಡೋ
1: ಅಚ್ಚಿಂಗೆ ನಂಗಡ ಸಂಸ್ಕೃತಿ ಪದ್ಧತಿ ಅಂಡ ವಿಚಾರ ಉಳ್ಳಂಥ ಪುಸ್ತಕದನ್ನ ನಂಗೆ ಇನ್ನೇ ಅದನ್ನು ಕಾತ್ಬೇಪಂತ ಕೆಲಸವೂ ಆಂಡು ಅಂದ
0: ಅಧಿಕ ಪಟ್ಟೋಲೆ ಪಳನೆ ಪುಸ್ತಕದಲ್ಲಿ ಎಲ್ಲವೂ ಉಳ್ಳಾನಕೊಂಡು ಅದಲ್ಲತ್ತೆ ಪಿಂಜೆ ಬೇರೆ ಬೇರೆ ಜನ ಅದನ್ನು ಸರಿಸರಿಯನ್ನು ಮಾಡಿತ್ತು ಪದ್ಧತಿಗೆ ಸಂಬಂಧಪಟ್ಟಂಥದ್ದು ಶವ ಪದ್ಧತಿರೇ ಬೇರೆ ಮಂಗಲ ಪದ್ಧತಿರೇ ಬೇರೆ ಇನ್ನೇ ಬೇರೆ ಬೇರೆ ಪುಸ್ತಕ ಬಂದದ್ದು ಉಂಡಿಲಿಕ್ಕೆ ತನಕ ಅದನ್ನಾಯ್ತು ಪುನಃ ಅದಂಗೆ ಜಾಸ್ತಿ ಒತ್ತು ಕೊಡ್ಬೋದು ಬಾಂಡ್ ಅನ್ನೋಂಗ ಅದನ್ನು ಮಾಡೋಣ ಬಾಕಿ ಮಾಡಿತ್ತು.
1: ಅವರು ಅಳ್ತಲು ಅಳ್ದು ಅಳ್ತಲು ಅವ್ರ ತೂಕ ಇರೋಣ ಅಣ್ಣ
0: ಹಾಕು
1: ಅಂತ ಪುಸ್ತಕನೇ ನೋಟಿ ತಿಂಗ ಮಾಡು ಅದನ್ನ ಆಯ್ಕೆ ಅನ್ನೇ ಮಾಡಿದ್ರ
0: ಇಲ್ಲ ನಂಗಡದು ಕೊಡತಕ್ಕ ಅಳ್ತಕಾಡು ಕೊಟ್ಟ ಅಂಚಂಗಿ ಈಗ ಕನ್ನಡದವ್ರ ಕಲಿಕಾ ಕೇಂದ್ರ ಅಂದ್ರಣ್ಣವಲ್ಲ ಆ ತರತ್ರ ಅವರು ಕೇಂದ್ರ ನಂಗಡ ಅಂದ್ರಣ್ಣಲು ಏನಂಗನಕ ನಂಗೆ ಪುದಿ ಪುದಿ ಅಳ್ತಕಾರಗೆ ಜಾಸ್ತಿ ಒತ್ತಾಸೆ ಕೊಡ್ಪ ಎಲ್ಲಾರನ್ನೂ ಅಳ್ತಕಾರ ಮಾಡೋಂಡು ಇಚ್ಚಕೆ ಜನ ಇಂಥವೇ ಅಳ್ತಕಾರ ಅಂತ ಮಾತ್ರ ಇಪ್ಪಕ್ಕಾಗ ಎಲ್ಲರಲ್ಲಿ ಉಳ್ಳಂಥ ಪ್ರತಿಭೆ ಹೊರಬಂಡು ಅಯ್ಯಂಕೋರು ಅವಕಾಶದನ್ನ ಮಾಡಿಕೊಡ್ಕೊಂಡು ಅನ್ನೋಂಥ ಉದ್ದೇಶದಲ್ಲಿ
1: ಮಧ್ಯ ಮುಟ್ಟಿಡೋಕೋರು ಅವಕಾಶ
0: ಹಾಕು ಹಿಂಗ ಸುರುಳು ಸುಮಾರಿಗೆ ಎಂತ ಆಯ್ತು ಅಂಚಂಗೆ ಈ ನಂಗಡಲ್ಲಿ ಬಂದಂಥ ಅಳ್ತಕಾರ ಸುಮಾರು 95-90 ಅಳ್ತಕಾರಲ್ಲ ನಂಗಳೇ ಹಿಂಗಳ ನಿಂಗೆ ಅಳ್ದಿತ್ತೆ ಅಳ್ತುಂಡು ನಿಂಗಳಲ್ಲಿ ಪ್ರತಿಭೆ ಉಂಟು ಅಳ್ದಿ ಅಳ್ದಿದ್ದು ಹಿಂಗೆ ಒತ್ತಾಸೆ ಕೊಡ್ತು ಕೊಡ್ತು ನಂಗೆ ಏನೋ ಅಳ್ಚುಟ್ಟೆ ಸುಮಾರು ಜನ ಎಂತ ಮಾಡು ಅಂಚಂಗೆ ಇಲ್ಲೇ ನಾಲ್ಕು ಕೊಡೋ ತಕ್ಕಲು ಶಬ್ದ ಕೊಟ್ಟಲೆ ಒಕ್ಕಣೆ ಸೇರಿ ಬಪ್ಪಗಿಲ್ಲ ನಾನು ಅಳ್ದೋದು ಶಾಯಿ ಪಗಿಲ್ಲ ಅಂದೆಲ್ಲ ನೀನು ಬೈಯಗ್ನಿಪ್ಪ ನಂಗೆ ಅಂತ ಹಿಂಗಾಗಿ ಎಂತ ಮಾಡು ಅಂಚಂಗೆ ನಿಂಗಾಗಿ ಎಂದನೆ ಕೈಯೋ ಅಂದ್ರೆ ಅಳ್ದಿ ನಿಂಗಕ್ಕೆ ಕನ್ನಡ ಶಬ್ದ ಕೂಡಿಬಹುದು ಇಂಗ್ಲೀಷ್ ಶಬ್ದ ಕೂಡಿಬಹುದು ಆಯ್ತಿಕ್ಕು ದಾರು ಪುಟ್ಟನಕ್ಕೆ ನಡಪಕ್ಕೆ ಪಡಿಪಲ್ಲ ಅಂದನೆ ಈ ಅಳ್ತು ಹೆಚ್ಚಿಗೆ ನಿಂಗೆ ಪಡಿಸಿ ಪಡಿಸಿತೇ ನಿಂಗೆ ನಲ್ಲ ಅಳ್ತಕಾರ ಹಾಕೊಂಡು ನಿಂಗಡ ಕೈಲಿ ಎಂದನೆ ಎಳ್ದಿ ತಪ್ಪಗೈಯೋ ಅದನ್ನು ಎಳ್ದಿತ್ತಾರಿ ನಂಗೆ ಅದನ್ನ ಚಾಯಿ ಕೊಟ್ಟಿದ್ದು ಪುಸ್ತಕ ರೂಪದ ಮಾಡುವ ಅಣ್ಣ ಮಾಡುವ ಒಂದು ದಂಡ ಪುಸ್ತಕ ಅನ್ನೋದನ್ನ ಹೆಂಗಳೆ ಪಡ್ಚನು ಪಾಪ ಅಂದ್ರೆ ಸುರುಸುರು ಹೇಳ್ದಾಗಪ್ಪಗ ಚೆನ್ನಾಗಲ್ರ ತಪ್ಪ ಅನ್ನೋದು ಇಕ್ಕು ಅಂತನೆಲ್ಲ ಸರಿ ಮಾಡಿದ್ದಾನೆ ಹಿಂಗ ಪುನಃ ಬೈ ಜಾಸ್ತಿ ಬುಕ್ ಹೇಳ್ತೇನೆ ಪಾಪಗಪ್ಪ ನಲ್ಲ ಅಳ್ತಕಾರ ಅನ್ನೋದು ಉಂಟು
1: ಅದನ್ನ ಚಾಯಿ ಕೊಟ್ಟ ಕೆಲಸ ನಿಂಗೆ ಮಾಡುವ
0: ನಂಗೆ ಮಾಡುವ
1: ಅಚ್ಚುಕೋರ ಆಸಕ್ತಿ ಇಪ್ಪ ಅಂಚಂಗಿ ಇಚ್ಚಕ್ಕೂ 199 ಪುಸ್ತಕ ಆಯ್ತು ಆದ್ಯತೆ ಇಂಜ ಅವರ ಆಸಕ್ತಿ ಬಂದನೆ ಬಂದನೆ.

0: ಅಯ್ಯೋ ದಾರ್ ಮಾಡೋ ದಾಕೋಪೇದ ನಂಗ ನಂಗ್ ಮಾಡೋಂಡು ಇನ್ನೆಲ್ಲ
1: ಇಲ್ಲ ಏನಕ ನಂಗ ಜ್ಞಾನ ಮಾಡೋ ಅಂತ ಅನ್ನಕ ಒಂದು ಕೊಡತಕ್ಕಲ್ಲ ನಲ್ಲ ಗುಣಮಟ್ಟದ ಸಾಹಿತ್ಯ ಬರೋಂಡು ದಂಡನೆ ಆ ಸಾಹಿತ್ಯ ಜಾಸ್ತಿ ಆಯ್ತು ಕೊಡತಕ್ಕನ ಎಟ್ಟನೇ ಪರಿಚಯದ ಕೂಟಕ್ಕೆ ಇದು ಒಂದು ಕಾರಣ ಅಂಡು ಒಂದು ಈಗ ಕೊಡತಕ್ಕನ ಎಟ್ಟನೇ ಪರಿಚಯದ ಕೂಟಕ್ಕೆ ಅದರ ವಿಷಯ ಅನ್ನೋದಾಚಂಗಿ ಕೊಡತಕ್ಕನ ಎಟ್ಟನೇ ಪರಿಚಯದಕ್ಕೆ ಕೂಟ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಆದ್ಯ ಕಾಗದಲ್ದೇ ಕೊಡತಕ್ಕಲ್ತು ಕರಡು ಕೂಟ ಅದಾನೀಯ ಬೇರೆ ಬೇರೆ ಸಂಘ ಸಂಸ್ಥೆಗಾರ ಅಕಾಡೆಮಿಕರ ಎಲ್ಲರೂ ಅಂಡ ಭಯ ಬುದ್ಧಿತ್ತು ಅಚಂಗಿ ಸುರು ಕಾಗದ ಐಚೆ ಕೊಡತಕ್ಕಲ್ತು ಕರಡು ಕೂಟ ಅಕ್ಕಲೇ ನಂಗೆ ಗೊತ್ತಾಯ ಅಂತ ಅಂಚಂಗಿ ಕೊಡತಕ್ಕನ ಎಟ್ಟನೇ ಪರಿಚಯದ ಕೂಟ ಅನ್ನೋದಾಚಂಗಿ ಅದಂಗೆ ಸುಮಾರು ವಿಷಯ ಬೋಂಡು ಕೊಡತಕ್ಕಲ್ಲ ಓದೋ ಹೆಚ್ಚ ಕಾಳು ಉಂಡು ಕೊಡತಕ್ಕ ಪರ್ಯಂಗ್ ಹೆಚ್ಚ ಕಾಳು ಉಂಡು ಕೊಡತಕ್ಕ ಅಳುತ್ತು ಹೆಚ್ಚಕ್ಕೆ ಬಂತು ಏದೇದು ತರತರ ಸಾಹಿತ್ಯ ಬಳಿಪಡ್ತಿದ್ದಾಯ್ತು ಇಂಥದ್ದೆಲ್ಲಾನು ಕಪ್ಪ ಅಕ್ಕ ಸಾಹಿತ್ಯ ಜಾಸ್ತಿ ಬಂದಚ್ಚಕ್ ಮಾತ್ರ ಒಟ್ಟನೆ ಪರಿಚಯದ ಕೂಡೋಕ ಅಯ್ಯೋ ಅಂತನ ಆದ್ಯತೆ ಅನ್ಬೇಕು ನಂಗೆ ಅದನ್ನ ಭಯ ಹೇಳಿಜತ್ತು ಅಪಚಕ್ಕೆ ಸಾಹಿತ್ಯತನ ಕೊಂಡ್ಬೇಕ ಸಾಹಿತ್ಯ ಜಾಸ್ತಿ ಕೊಂಡ್ಬಾರ್ದಾಚಂಗಿ ಒಟ್ಟನೆ ಪರಿಚಯದ ಕೂಟಕೊಳಂಗ್ ಚೆನ್ನ ಸುಲಭ ಅಪ್ಪ ಅನ್ನೋದ್ ನಂಗೆ ಅಪಚಕ್ಕೆ ಜಾಸ್ತಿ ಸಾಹಿತ್ಯ ಕೊಂಡೋಗ್ಬೇಕು ಪ್ರಯತ್ನ ಮಾಡಿ ನೋಡ್ಲಾಯ್ಕ
0: ಕೊಡತಕ್ಕ ಅಳ್ತುಕಾರ ಕೂಟದ್ಲು ಹೆಚ್ಚು ಜನ ಉಂಡು
1: ಅಳ್ತುಕಾರ ಎಲ್ಲರೂ ಕೂಡ ನಂಗಡ ಸದಸ್ಯಂಗಪ್ಪ ನಂಗಡ ಕೊಡತಕ್ಕ ಅಳ್ತುಕಾಡ ಕೂಟದಲ್ಲೂ ದಾರೆಲ್ಲ ಪುಸ್ತಕಗಳದಿತ್ತು ಹಿಂಗೆಲ್ಲರೂ ಕೂಡ ಸದಸ್ಯಂಗಪ್ಪ ಸುಮಾರು ಅವರು 200 ಹೆಚ್ಚಕ್ಕೆ ಸದಸ್ಯಂಗ ಉಂಡು ಹಿಂಗೆ ನಂಗೆ ಎಂತ ಮಾಡೋ ಅಂಚಂಗಿ ಎಲ್ಲರಿಗೂ ಕೋಟೈಂಕ್ ಎಲ್ಲರಿಗೂ ಕೊಡತಕ್ಕ ಅಳ್ತುಕಾಡ ಕೂಟದ ಸದಸ್ಯಗಳಾಯ್ತು ಮಾಡ್ಯವಲೆ ಕೊಡತಕ್ಕಲು ಸಾಹಿತ್ಯ ಜ್ಞಾನ ಇಕ್ಕೊಂಡು ಹಿಂಗೆ ಎಂತ ಚಂಗ ಒಂದು ಅಳ್ದಿ ತಿಕ್ಕೊಂಡು ಇಲ್ಲದ ಪಚಂಗಿ ಅಳ್ದು ಚೂಡಂಗೆ ಒತ್ತಾಸೆ ಕೊಡ್ಕೊಂಡು ಕೊಡೋ ತಕ್ಕನ ಸಾಹಿತ್ಯತನ ಕಲೆನ ಸಂಸ್ಕೃತಿನ ಬಳತೋ ಉದ್ದೇಶ ಆ ಮನುಷ್ಯನ ಮನಸ್ಸಲ್ಲಿ ಇಕ್ಕೊಂಡು ಅಂತ್ಯಂಗಕ್ಕೆ ಮಾತ್ರ ನಂಗೆ ವಿವರ ಒತ್ತು ಕೊಡ್ತಿತ್ತು ಅಂತ್ಯಂಗಳು ಮಾತ್ರ ಸದಸ್ಯಂಕ ಮಾಡ್ಯೋ
0: ಕೂಟಕ್ಕೆ ಕೂಡೋಕ್ಕೂ ಆಸಕ್ತಿ ಇರೋಂಡು
1: ಕೂಟ ಕೂಡೋಕೆ ಆಸಕ್ತಿ ಇಕ್ಕೊಂಡು ಅಳ್ದೋಗೆ ಆಸಕ್ತಿ ಇಕ್ಕೊಂಡು ಇಲ್ಲಂಗೆ ಅಳ್ತುಕಾರಲ್ಲ ಒತ್ತಾಸೆ ಕೊಡ್ತಿತ್ತು ಮೊಳಕೆತ್ತಂಥವ್ರ ಆಸಕ್ತಿ ಹಚ್ಚಂಗ ಹಿಂಗಾಗಿ ಇಕ್ಕೊಂಡು ಅಂತ್ಯಂಗಳು ಮಾತ್ರ ನಂಗೆ ಅಡ್ತಂಡು ಕೂಟದ ಸದಸ್ಯಂಗಳಾಯ್ತು ಮಾಡ್ಯೋ ಈಗ ಕೂಟ ಬರೀ ಅಳ್ತಿರೋದು ಮಾತ್ರ ಮಾಡಿಯಲ್ಲ ಸುಮಾರು ನಾಟಕ ಮಾಡಿತ್ತು ನಂಗೆ ಅವರು 9 ಚಕ್ ನಾಟಕ ಥರ ಪ್ರದರ್ಶನ ಮಾಡಿತ್ತು ಕೊಡಗರ ಊರು ಊರುಗಳು ಕೊಡಗಲ್ಲತ್ತೆ ಹೊರ ಜಿಲ್ಲೆಯಲ್ಲಿ ಹೊರ ರಾಜ್ಯದಲ್ಲೂ ಕೂಡ ನಂಗೆ ನಾಟಕ ಥರ ಪ್ರದರ್ಶನ ಮಾಡಿತ್ತು ಅಂದನೆ ಸಂಗೀತಗೋಷ್ಠಿ ಆರ್ಕೆಸ್ಟ್ರಾ ಕೊಡತಕ್ಕಲ್ಲ ಆರ್ಕೆಸ್ಟ್ರಾತನ ಮಾಡಲು ದಂಡೆಂಡು ಒಂದು ದಂಡ ಆರ್ಕೆಸ್ಟ್ರಾ ಬಂತಿಂತಚಿಗೆ ಅದು ಬಿಟ್ಟಿತ್ತು ಕೊಡತಕ್ಕಲ್ಲಿ ಹಿಂಗನೆ ಆರ್ಕೆಸ್ಟ್ರಾ ಮಾಡಲು ಒಂದು ಕಾಟಿಯ ಕೊಡತಕ್ಕಲ್ತು ಕಾಡುಬಿಟ್ಟವೆ ಅದಲ್ಲತ್ತೆ ಬೆಂಗಳೂರು ದೂರದರ್ಶನಕ್ಕೂ ಕೂಡ ಕೊಡತಕ್ಕರ ಕಾರ್ಯಕ್ರಮ ಬರತಿಪ್ಪಾಗ ಕೊಡತಕ್ಕಳ್ತು ಕರಡು ಕೊಟ್ಟವೇ ನಿನ್ನೆಗೆ ನಿಂದಿತ್ತು ನಾಟಕ ಕವಿಗೋಷ್ಠಿ ಕೂಡ ನನಗೆ ಸುಮಾರು 9 ಕಾರ್ಯಕ್ರಮ ನನಗೆ ದೂರದರ್ಶನ ಮಾಡಿತ್ತು ಮಡಿಕೇರಿ ಆಕಾಶವಾಣಿಯಲ್ಲಿ ಹಚ್ಚಿಕೆ ತಂಗಳೇ ಬಂತು ಕೊಟ್ಟಿನಿ ತಾಪಕ ಕೊಡತಕ್ಕರ ಎಂಥ ಕಾರ್ಯಕ್ರಮ ಮಾಡಲು ಒಂದು ಕೊಟ್ಟಿ ತಾಪಕ ಚೆನ್ನಾಗಿ ಸಲಹೆ ಸೂಚನೆಯನ್ನು ಆಕಾಶವಾಣಿಯರ ಮುಖ್ಯಸ್ಥಂಗ ತಾತು ಅಂಡ್ ಕೂಟಕ್ಕೆ ನಂಗಳು ಚೆನ್ನಾಗಿ ಜ್ಞಾನ ಮಾಡಿತ್ತು ಬೇರೆ ಬೇರೆ ಪಾಟು ಕಾರ್ಯಕ್ರಮ ಪಳಂಜೋಳ್ರಂಥ ಕಾರ್ಯಕ್ರಮ ಇಂಥದ್ದೆಲ್ಲ ಕೊಡ್ತಿತ್ತು ನಂಗೆ ಇನ್ನೊಂದು ಖುಷಿ ಲೋಣ್ಯ ಅಂತ ಅಂಚಂಗಿ ಮಡಿಕೇರಿ ಆಕಾಶವಾಣಿಯಲ್ಲಿ ಕೊಡತಕ್ಕರ ಆದ್ಯ ನಾಟಕ ಕೊಡತಕ್ಕಳ್ತು ಕಾಡು ಕೊಟ್ಟಿರೋದೆ ಅದಾನ ಬಿಂದು ನಂಗೆ ಇನ್ನೂ ಸುಮಾರು ಬೇರೆ ಬೇರೆ ಕಾರ್ಯಕ್ರಮ ಹತ್ರ ಕೊಡ್ತಿತ್ತು ಸಂದರ್ಶನ ಕೊಡ್ತಿತ್ತು 5 ನಾಟಕ ಮಾಡಿತ್ತು 17 ಅದೇ ಅನ್ನಂತ ಕೊಡತಕ್ಕಳ್ತು ಕಾಡು ಕೊಟ್ಟಿರ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಲ್ಲಿ ಪ್ರಸಾರ ಆಯ್ತು
0: ಕಾರ್ಯಕ್ರಮ
1: ಹಕ್ಕು ಇನ್ನೂರು ವಿಶೇಷ ನಂಗೆ ಎಂತ ಮಾಡಿದ್ದೆ ಅಂಚಂಗೆ ಕೊಡತಕ್ಕಳ್ತು ಕರಡು ಕೂಟ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ 1994 ಇಸವಿ ಜೂನ್ 11 ತಾರೀಕಿಗೆ ಪುಟ್ಟಿಸಿ ಅದಾಯ್ತು 6 ತಿಂಗಳು ಭಾಷಾವಾರು ಅಕಾಡೆಮಿ ಒಂದೇ ಮದಿ ಬೇರೆ ಬೇರೆ ಅಕಾಡೆಮಿ ಬಾಂಡ್ ಅಣಜ ಅದನ್ನು ಬೈಯ ಕೊಡ್ತಗೊಳ್ಳೋಂಥವ್ರು ಸರ್ಕಾರದ ಆದೇಶ ಮಾಡೋಗಳ ಹೊರಟತ್ತು ಅಕ್ಕ ಕೊಡತಕ್ಕಳ್ತು ಕರಡು ಕೂಟ ಸಾಹಿತ್ಯಾಭಿಮಾನಿಗಳೆಲ್ಲ ಕೂಟಂಜ ಮಡಿಕೇರಿಯ ಈ ತಿಮ್ಮೆ ವೃತ್ತತ್ರ ಅಲ್ಲಿ ಆಳ್ತಿತ್ತು ಜಿಲ್ಲಾಧಿಕಾರಿಯ ಮುಖಾಂತರ ಅವರ ಮನವಿ ಕಾಗದನ ಕೊಡ್ತದಲ್ಲತೆ MC ನಾರಾಯಣ ಹಿಂಗಡ ಕೂಡ ನನಗೆ ಸುಮಾರು ಮುಕ್ರಿಗಳ ಕಾಕಿನ ಬೈತು ಮಂತ್ರಿಗಳ ಖಂಡಿತ್ತು ಕರ್ನಾಟಕ ಕೊಡ ಸಾಹಿತ್ಯ ಅಕಾಡೆಮಿ ನಂಗೆ ಬೋಂಡೇ ಬೋಂಡು ಅಂದು ಉಳ್ಚಿಂದಿತ್ತು ಅದು ಕೊಡತಕ್ಕಳ್ತು ಕಾಡು ಕೊಟ್ಟಿದ್ರವರು ಸಾಧನೆ ಅಂದವಳು ಅಂಡ್ ಕೂಟಕ್ಕೆ ಇನ್ನೂರು ವಿಶೇಷ ಅಂತ ಅನ್ನಕ ಅಕಾಡೆಮಿ ಪುಟ್ಟಿತಾನಮಿಯ ಹಿಂದೆ ಕತ್ತನಿಗೆ ಕೊಡತಕ್ಕಳ್ತು ಕಾಡು ಕೊಟ್ಟಿದ್ರ 3 ಅಕಾಡೆಮಿಯ ಅಧ್ಯಕ್ಷಂಗಾಯ್ತು 24 ಕೊಡತಕ್ಕಳ್ತು ಕಾಡು ಕೊಟ್ಟಿದ್ರ ಸದಸ್ಯಂಗ ಅಕಾಡೆಮಿಯ ಸದಸ್ಯಂಗಾಯ್ತು ಅದರ ಪೇರ್ಮೆ ನಂಗೆ
0: ಇಚ್ಛಕರು ಪುಸ್ತಕ ಬಿಡುಗಡೆ ಮಾಡೋ ಬೇರೆ ಬೇರೆ ಕಾರ್ಯಕ್ರಮ ಕೊಡ್ಪೋ ಇದಂಗೆಲ್ಲ ಅವರು ಪಣಕಾಸರ ಸಹಾಯ ಬಪ್ಪಕ ಸರ್ಕಾರ ತಂಜೆಂತ ಚಿಂಗಿ ಸಹಾಯ ಕೊಟ್ಟು ಅಲ್ಲ ನಿಂಗ ಎನ್ನೇ ಹಿಂಗ ಬೋಂಡೆನ ಪಣಕಾಸರ ಸಹಾಯ ಮಾಡೀವಿ
1: ಅದರ ವಿಶೇಷ ಅಂತ ಅನ್ನಗ ಸರ್ಕಾರದಿಂದ 1 ರೂಪಾಯಿ ಅನುದಾನ ಇಲ್ಲತ್ತೆ ಬರೀ ದಾನಿಯಡ ಕೈಲಿ ಹೆಚ್ಚಕ್ಕೆ ಕಾರ್ಬಾರ ಮಾಡಿ ಬಂತು ಬಹುಶಃ ಪ್ರಪಂಚದ ಕೊಡತಕ್ಕಳ್ತು ಕಾಡು ಕೂಟ ಮಾತ್ರ ಅನ್ಕಂಬ ನಂಗಕ್ಕೆ ಬರೀ ದಾನಿಯಡ ಗೈಜ ಪುಸ್ತಕ ಬಳಿ ಪಡ್ತಕೊಳ್ಳಂಗು ಕೂಡ ಆಚೆಗೆ ದಾನಿಯಡ ಪಕ್ಕ ಹೋಯ್ತು ನಂಗೆ ಪುಸ್ತಕ ಬಳಿ ಪಡ್ತದ ಹೆಚ್ಚ ಖರ್ಚಪ್ಪ ಅಂತ ನೋಡ ಅದ್ರಲ್ಲವರು 175 ಜನ ಹೆಚ್ಚಕ್ಕೆ ಭಾಗ ಹತ್ರ ದುಡ್ಡನ್ನ ಹಿಂಗೆ ತಾತಂದಾಚಿ ಬಾಕಿಗಳು ನಾನು ಹಂಗೆ ಪುಸ್ತಕ ಮಾರಾಟ ಮಾಡಿದ್ದಾನೆ ನಮಗೆ ಕೊಟ್ಟು.

0: ದುಡ್ಡಲ್ಲಿ ಅದನ್ನು ಸರಿ ಮಾಡ್ಯ. ಅದಲ್ಲದೆ ನನಗೆ ಸರ್ಕಾರ ಥರದ ಆಡು ಬಾರ ಎಲ್ಲಿ ಹಿಂಗೆ ಬಾರ ಥರದ ರೂಪ ಹತ್ರ ಪಣ ಏದು ಬಪ್ಪಲೆ ಬರೀ ದಾನಿಯ ಸಹಕಾರದಲ್ಲೇ ಮಾಡಿನುಳ್ಳ ಕೊಡತ ಕೊಳ್ತುಕಾರರ ಕೂಟ ಮಿಂಜಕ್ಕೆ ನಿಂತಿ ಮಾಡಿನುಂಟು ಅನ್ಸಂಗೂ ಕೂಡ ಇಚ್ಚಕ್ಕೆಲ್ಲ ಸಾಹಿತ್ಯ ಕಲೆ ಸಂಸ್ಕೃತಿನ ಬಳತುಕೊಳ್ಳಂಗೆ ಮೂಲ ಕಾರಣ ಕಟ್ಟಂಗೆ ದಾನಿ ಅಂದು ಅಣ್ಣ ನಂಗೆ
1: ದಾನಿಯ ಸಹಕಾರ ತುಂಬ ಉಂಟು
0: ತುಂಬ ಉಂಟು ನಂಗೆ ಕೃಪಕ್ಕೂ ಏದು ದಾನಿಗಳು ನಂಗೆ ಇಲ್ಲೇ ತಪ್ಪಲೆ ಅಂತ ಅಣಿತೆಯಲ್ಲ ಪತ್ತು ಕಟ್ಟಲ್ಲಿ ಅಂಜಾಸಂಗೆ ತಂತೆ ತಪ್ಪ ಅಂಚಂಗೆ ಈ ದುಡ್ಡು ಎಲ್ಲಿ ಪಾಳಾಪಲೆ ಇದಂಗೆ ಸರಿಯಾದಂತ ಕೆಲಸತನ ಹಿಂಗೆ ಮಾಡೋಣ ಅಂತ ನಂಬಿಕೆನ ಕೊಡತು ಕಲ್ತುಗಾಡು ಕೊಟ್ಟು ಬಿಚ್ಚಂಡಿತ್ತು
1: ಏನಂಗೆ ಸರ್ಕಾರ ಸೌಲಭ್ಯ ಹೇಳ್ತಾಂಡಿತ್ತಲ್ಲ
0: ನಂಗೆ ಇಲ್ಲಿಗೆ ಕೇಟಿದ್ದಿಲ್ಲ ಎಂತ ಅನ್ಸಂಗೆ ಈ ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ಅನ್ನೋಂಥವ್ರು ಸರ್ಕಾರ ಸಂಸ್ಥೆ ಪುಟ್ಟಿದ್ದೀಪಾಗ ಆಪಾಗ ಹಿಂಗೆ ಮಾಡುವಂಥ ಕಾರ್ಬಾರನೇ ನಂಗಳು ಮಾಡಿನೋಳ ಹಾಗೆ ಪುನಃ ಕಪ್ಪಲ್ಲಿ ನಂಗೆ ಅದು ಹಿಂಗೆ ನಂಗಳ ಪ್ರಶ್ನೆ ಕಪ್ಪಂತ ಸಾಧ್ಯತೆ ನೋಡಿ ಅಕಾಡೆಮಿ ಮಾಡುವಲ್ಲ ನಿಂಗಕ್ಕೆ ನಂಗೆ ಈ ಜವಾಬ್ದಾರಿ ಅಂದ್ರೆ ಅದು ಬಾಂಡ ಜೊತೆಗೆ ನಂಗೆ ಇನ್ನೂ ಒಂದು ಮುಖ್ಯಪಟ್ಟಿದ್ದು ನಂಗೆ ಎನ್ನಂಗೆ ಸರ್ಕಾರ ತನಕತೆ ದಾನಿಡ ಬಗ್ಗೆ ಪೋಪಣಿಸಂಗಿ ಈ ಅವರು ವ್ಯವಸ್ಥೆ ಹಿಂಗೆ ಆಯನುಂಟು ಅನ್ನೋಂಥದ್ದು ಪ್ರಚಾರ ಅನ್ನೋದಾಸಂಗೆ ನಂಗೆ ಅವ್ರು ಅಚ್ಚಕ್ಕೆ ದಾನಿಡ್ಬೇಕಪ್ಪ ಹೋಚಂಗೆ ಮಾತ್ರ ಅಪ್ಪು ಇನ್ನು ನಂಗೆ ಎಂತ ಮಾಡೋಣಿಸಂಗಿ ಕಾರ್ಯಕ್ರಮ ಮಾಡೋಕಪ್ಪಾಗ ಅವ್ರ ಪುಸ್ತಕದನ್ನು ಬಳಿ ಪಡ್ತಕ್ಕಪ್ಪಾಗ ಅನಾವಶ್ಯ ದಾರದಾರನೆಲ್ಲ ಬೆಂದು ಆಯ್ತು ಕಾಕಿವಲೆ ನಂಗೆ ಕಾಕು ದಾರ ಅನ್ಸಂಗೆ ನಂಗೆ ದಾರ ಪುಸ್ತಕದ್ರ ಪಣದಾನ ಮಾಡಿತ್ತು ಐಂಗಳ ಕಾಕೊಂಡು ಐಂಗಳ ಕೈಲೇ ಪುಸ್ತಕದನ್ನು ಬಳಿ ಪಡ್ತೋ ಅಂದ್ರೆ ಅಪ್ಪಕ್ಕಪ್ಪಾಗ ಎಂತಪ್ಪ ಅನ್ಸಂಗೆ ಈ ಐಂಗು ಕೂಡ ಗೌರವ ಕೊಟ್ಟು ನನಗಪ್ಪ ಹಿಂಗೆ ಮಾಡಿನಂಥವ್ರ ಕಾರ್ಬಾರ್ಗೆ ಬೆಲೆ ಕೊಡ್ತಾನೆಗಪ್ಪ ಅನ್ನೋಕೊಂಡು ನಂಗೆ ದಾನಿಡ ಕೈಲೇ ಬಳಿ ಪಡ್ತು ಚಲೋ ಪುಸ್ತಕತನ ಅಂದನೆ ಮಾಡಿ ಪಪ್ಪಕ್ಕಪ್ಪಾಗ ಇನ್ನೂರು ದಾನಿ ಪುಟ್ಟೋದು ಕೂಡ ಸುಲಭ ಅಪ್ಪ ನಂಗೆ
1: ಈಗ 199 ಪುಸ್ತಕ ಆಯ್ತು
0: ಹಕ್ಕು
1: 200ನೇ ಪುಸ್ತಕ ಇವರು
0: ಹಕ್ಕು 200ನೇ ಪುಸ್ತಕ ಹತ್ರ ಅವ್ರ ಕಲ್ಪನೆ ಅನ್ಸಂಗೆ 200 ಎಳುತ್ತುಕಾರರ ಕೈಲಿ ಬೇರೆ ಬೇರೆ ತರತ್ರ ಎಳುತ್ತನ್ನ ಎಳ್ದುಚುಟ್ಟಿತ್ತು ಇನ್ನು ಅವರು ತಿಂಗತ್ರೊಳ್ಳು 200ನೇ ಪುಸ್ತಕತನ ಬಳಿ ಪಡ್ತಾಳು ಅನ್ನೋಂಥವ್ರು ಜ್ಞಾನ ಉಂಟು ನಂಗಳ ಈ ಕಾಕಲೆ ಸುಮಾರು ಎಳುತ್ತು ಬಂದಿತ್ತು ಇನ್ನೂ ಚೆನ್ನಾಗಿ ಜನ ನಾನು ತಪ್ಪಿ ಎತ್ತು ಚುಟ್ಟಿದ ಹಣ್ಣಿನ ಉಂಟು ಇನ್ನು ಸದ್ಯದಲ್ಲೇ ಅದನ್ನ ಬಳಿ ಪಡ್ತಾವಂಥವ್ರು ಕಾರ್ಬಾರ್
1: ಮಾಡೋಣ
0: ಬಲ್ಯ ಪುಸ್ತಕ ಅಪ್ಪ 200 ಎಳುತ್ತುಕಾರರ ಪುಸ್ತಕ ಅಣ್ಣಕಪ್ಪಾಗ 200 ತರತ್ರ ಎಳುತ್ತು ಅಣ್ಣಕಪ್ಪಾಗ ಚೆನ್ನ ಬಲ್ಗನೆ ಅಪ್ಪ ಅದು ಆಚೆಂಗೆ ಅದನ್ನಂತ ದಾನಿಯ ಕಟ್ಟೋಣ ಅಂತ ನಂಬಿಕೆ ಅನ್ಕೊಂಡು ಸುಮಾರು ಜನ ನಂಗೆ ತಪ್ಪಂದ್ರಂತ ತಕ್ಕದಂದದು ಉಂಟು ಆ ಪುಸ್ತಕತನ ಸಾಧ್ಯತೆ ಮಾಡುವ
1: ಆ ಕಾರ್ಯಕ್ರಮ ತಕ್ಕಬಾಕ ನಡೆದಿತ್ತ
0: ಅದನ್ನು ಆಚೆಗೆ ಚೆನ್ನ ಬಲ್ಗನೆ ಅವ್ರು ಮೇಳತ್ರ ಮದ್ರಿ ಮಾಡೋಣ ಅನ್ನೋಂಥವ್ರು ಜ್ಞಾನ ಉಂಟು ನಂಗೆ ಇನ್ನೂರು ದಾಖಲೆ ಮಾಡೋಣ ಅನ್ನಡಿ ಅಪ್ಪ ಅಂತ ಅನ್ಸಂಗೆ ನಂಗಡ ಬುಳ್ಳಿ ನಮ್ಮೆ ಆಚಿ ದಂಡಾಯಿತ 20 ದಂಡನೆ ಶೈಲಿ ನಂಗೆ ಕೊಡತ ಕಲ್ತು ಕಡೆ ಕೊಡ್ತಾರೆ ಬಳ್ಳಿ ನಮ್ಮೆ ಮಾಡಿಸಿ 21 ಕಲ್ತರ ನಮ್ಮೆ ಅದು ಮಾಡೋಕಪ್ಪ ವಾರಾಂಡುಡಿ ರೀ ಅವ್ರ ಕಾಲ ಬೋರೆ ಬೋರೆ ತರತರ ಕಾರ್ಯಕ್ರಮ 25 ಕಾರ್ಯಕ್ರಮ ಮಾಡಿ ನಂಗೆ 25 ಕಾರ್ಯಕ್ರಮ ಆಯಿತು ಪುಸ್ತಕತನ ಬಳಿ ಪಡ್ತು ದಾನಿಯಕ್ಕೆ ಅಲ್ಲಿಗತ್ತಿನ ಎಳ್ತನಂತ ಎಳ್ತುಕಾರಕ್ಕೆ ಕೊಡತ ಕಳ್ತು ಕಾಡು ಕೂಟಕ ಪುಟ್ಟನಲ್ಲಿಂಜ ಹಿಂದೆಗತ್ತಿನ ದಾರದಾರ ನಿರ್ದೇಶಕಂಗಾಯ್ತ ಕೂಟದಲ್ಲಿ ಕಾರ್ಬಾರ್ ಮಾಡಿದ್ದು ಹಂಗಕ್ಕೆಲ್ಲರಿಗೂ ಕೂಡ ನನಗೆ ನಾನು ಇಟ್ಟ 12 ಜನಕ್ಕೆ ಸನ್ಮಾನ ಮಾಡಿಸಿ ನಂಗೆ ಅಂಡ ಕೂಟಕ್ಕೆ ಪ್ರಪಂಚದಲ್ಲೇ ಇಲ್ಲಿಗತ್ತಿನ ದಾರು ಮಾಡಿನ ದಾಖಲೆ ನಂಗೆ ಕಂಡಿತು ಇಲ್ಲೇ ಕಟ್ಟಿತು ಇಲ್ಲೇ 25 ಪುಸ್ತಕದನ್ನ ಓರ್ ವೇದಿಕೆಯಲ್ಲಿ ಒಮ್ಮಕ್ಕೆ ಬಳಿ ಬರ್ತಿಚ್ಚಿ ಅದು ಬಲ್ಲಿಯವ್ರ ದಾಖಲೆ ಅಂದನೆ ಆ ತರತ್ರ ಎಂತಾಚಮ್ರು ವಿಶೇಷ ರೀತಿಯಲ್ಲಿ ಮಾಡೋಣಂಥದ್ದು 200ನೇ ಪುಸ್ತಕ ಮಾಡೋಕಪ್ಪಾಗ ಮಾಡಿಕೊಳ್ಳೋಂಥವ್ರು ಜ್ಞಾನ ಉಂಟು ಚೆನ್ನ ಬಲ್ಲಿ ಮೇಳತ ರೂಪದಲ್ಲಿ ಮಾಡೋಣ ಅನ್ನೋಂಥವ್ರು ಜ್ಞಾನ ಉಂಟು ಮಳೆಗಾಲ ಅನ್ನೋಕೊಂಡು ಚೆನ್ನಾಗಿ ಮೀನಕ್ಕೆ ತೆರಕಿತೇನೆ ಮಾಡೋದ ಅನ್ನೋಂಥವ್ರು ಜ್ಞಾನ ತನ ಕೂಡ ಮಾಡಿ ನೋಡ್ರಿ ನಂಗೆ
1: ಎಲ್ಲಕ್ಕೂ ಅನುಕೂಲ ಅಪ್ಪನಕ್ಕೆ
0: ಅಪ್ಪನಕ್ಕೆ
1: ಕೂಟತ್ಲು ಸದಸ್ಯಗಳಾಯ್ತು ಇಂಜವು ಬೇರೆ ಬೇರೆ ಎಳ್ತುಗಾರರು ಉಂಟು
0: ಹಕ್ಕು
1: ಮಂಡಿರ ಜಯಪ್ಪಣ್ಣ
0: ಹಕ್ಕು
1: ಮುಲೇರ ಜಿಮ್ಮಿ ಇಂಗಳ ಜ್ಞಾನ ಮಾಡುವಂತಹ ಕೆಲಸ ಎಂತ ಹಿಂಗ ಆಯ್ತಾ ನಿಂಗಡ ಕೂಟತಂಜ
0: ಹಕ್ಕು ನಂಗೆ ಕೊಡೋ ಸಾಹಿತ್ಯ ಕಲೆ ಸಂಸ್ಕೃತಿಯ ಕೋಲು ಸಾಧನೆ ಮಾಡಿದಂಥ ಮುಲ್ಲರ ಜಿಮ್ಮಿ ಅಯ್ಯಪ್ಪ ಮಂಡಿರ ಜಯಪ್ಪಣ್ಣ ಮುದ್ದಿರ ಕುಶಾಪಣ್ಣಪ್ಪ ಇಟ್ಟಿರ ರಾಜಪ್ಪ ಕ್ಯಾಚಮಾಡ ಸುಬ್ಬಮ್ಮ ಬಡ್ಡಿರ ಮಣಿಶಂಗಪ್ಪ ಬುಟ್ಟೋಂಡ ಮಿಟ್ಟು ಪುಣಚ ನಾಯಕಂಡ ಬೇಬಿ ಚಿನ್ನಪ್ಪ ತೋಲಂಡ ನಾನೇಯ ಶಂಗಪ್ಪ ಪಣಗಂಡ ಕೆ ಚಂಗಪ್ಪ ತೋರಂಡ ಪ್ರಭಾ ಶಂಗಪ್ಪ ಬೊವೇರಂಡ ಪುಟ್ಟಪ್ಪಮ್ಮಯ್ಯ ಐನಡ ಧನಂಜಯ ಕೂಡ ನನಗೆ ಸಾಹಿತ್ಯ ಕೋವಲು ಬೆರೆತು ಬಲ್ಲೇ ಕೆಲಸ ಮಾಡಿದಂಥ ಹಿಂಗೆಲ್ಲರಿಗೂ ಕೂಡ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆನೂ ಮಾಡಿತ್ತು ಅದಲ್ಲದೆ ಮಹಾಕವಿ ಮಂಡಿರ ಜಯಪ್ಪಣ್ಣ ಸಾಹಿತ್ಯ ಮುದ್ದಿರ ಕುಶಪ್ಪಣ್ಣಪ್ಪ ಇಟ್ಟಿರ ರಾಜಪ್ಪ ದಾನಿಯಳನಂತ ಕೈಬಿಲಿರ ಬೋಪಯ್ಯ ಇಂಡ ಗ್ಯಾನತ್ತು ದತ್ತಿ ನಿಧಿನ ಸ್ಥಾಪನೆ ಮಾಡಿತ್ತು ಕಾಲೋದಿ ಅದಕ್ಕೆ ಸಂಬಂಧಪಟ್ಟಂತ ಪೈಪೋಟಿ ಕಾರ್ಬಾರ್ನ ಕೂಡ ನಡೆದಿತ್ತು ಏನಾಮ್ ಕೊಟ್ಟಂತ ಕಾರ್ಬಾರ್ ಮಾಡ ಬುಟ್ಟೊಂಡು ಮಿಟ್ಟು ಪುಣಸನ ಹಿಂಗೆ ಇಕ್ಕಾಯ್ತು ಮರಣಪಟ್ಟಿತ್ತು ಹಿಂಗೆ ಕೊರ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆ ಮಾಡಿದ್ಯ ಅಲ್ಲೇ ನಂಗೆ ಅವ್ರ ತೀರ್ಮಾನಕ್ಕೆ ಬರ್ತೆ ಅಂತ ಅನ್ನಗ ಬುಟ್ಟೊಂಡು ಮಿಟ್ಟು ಪುಣಿಸಿ ಭಾರಿನಲ್ಲವ್ರು ಬಾಳ ಪಟ್ಕಾರ ಅದಂಗಾಯ್ತು ಐಂಡ ಜ್ಞಾನದಲ್ಲಿ ಅವರು ದತ್ತಿ ನಿಧಿ ಸ್ಥಾಪನೆ ಮಾಡಿತ್ತು ಬಾಳ ಪಟ್ರ ಪೈಪೋಟಿನ ಮಾಡೋಣ ಅನ್ನೋಂಥವ್ರ ತೀರ್ಮಾನ ಅಡ್ತಲಿತ್ತು
1: ಕೊಡೋತಕ್ಕೂ ಎಳ್ತುಕಾರ ಕೂಟ ಅನ್ಸಂಗೆ ಹಿಂಗಕ್ಕೆ ಎಳ್ತುಕಾರ ಎಲ್ಲಡ ಪರಿಚಯ ಅಪ್ಪ ಹಿಂಗಡ ಸಂಪರ್ಕ ಇಪ್ಪ ಇಂಥ ನಲ್ಲ ನಲ್ಲ ಎಳ್ತುಕಾರ ಅಂಕೋರು ಪುರುಡು ಕೊಡ್ಪಂತ ಎಂತ ಚಂಗಿ ಅವರು ಪ್ರಶಸ್ತಿ ಕೊಡ್ಬೋದು ಅಂತ ಎಂತ ಚಂಗಿ ಯೋಜನೆ

0: ಪುನಃ ಪುಸ್ತಕಕ್ಕೆ ಯಡಿಯೂರ
1: ಹಾಕು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ನಾಟಕ ಪೈಪೋಟಿ ಮಾಡೋ ಇಂಜತ್ತು. ಆ ನಾಟಕ ಪೈಪೋಟಿ ಮಾಡಿನತ್ತು ಮೂದು ಕಾಲವು ಕೊಡತು ಕಲ್ತು ಕಾಡು ಕೊಟ್ಟತ್ರ ನಾಟಕಕ್ಕೆ ಆದಾಯ ನಮ್ಗೆ ಗಟ್ಟಿ. ಇದು ಅವರು ಬಲ್ಲೆ ದಾಖಲೆ. ರಾಷ್ಟ್ರೀಯ ಕೊಡವ ಮೇಳ ಮಾಡೋಕಪ್ಪಕ ಅದು ನಿಜ ಮಿನ್ಯ ದಂಡಕಾಲ ಮಾಡಿದಂತ ನಾಟಕ ವೈಪಟ್ಟಿಲು ಕೂಡ ಕೊಡತ ಕಲ್ತು ಕಾಡು ಕೊಟ್ಟಕ್ಕೆ ಆದಿತ್ಯ ನಮ್ಮ ಕುಟ್ಟಿ.
0: ಇಕ್ಕ ನಿಂಗ ಈ ನಾಟಕ ಇಂಥಂಗೆಲ್ಲ ಕಾರ್ಯಕ್ರಮ ಮಾಡುವ ಇಂಥದೆಲ್ಲ ಮಾಡೋದು ಉಂಡ ಇಕ್ಕಲು ಕುಟತಂಜ
1: ಮಾಡ್ಯನು ಉಂಡು ಅಂಚಂಗ್ ಚೆನ್ನಂಗ್ ಕಮ್ಮಿ.
0: ಕಾರಣ ಎಂತ?
1: ಕಾರಣ ಎಂತ ಅಂಚಂಗಿ ಈಗ ಸುಮಾರು ಬಾರೆ ಬಾರೆ ಕೂಟ ಪುಟ್ಟಿಂಡಿತ್ತು. ಹಿಂಗ ಹಿಂಗಿಡದೆ ಅನಂತ ಕಾರ್ಬಾರಕ್ಕೆ ಇಳಿಜಿತ್ತು ಸುಮಾರು ಕೂಟಕ್ಕೆ ಚೆನ್ನಂಗ್. ನಂಗೆ ಇಂಥಂಗೆಲ್ಲ ಮಕ್ಕ ಕುಟ್ಟೋದು ಕಮ್ಮಿ ಆಯ್ನು ಉಂಡು ಮಕ್ಕ ಅದ್ದು.

0: ಹಂಗೆಲ್ಲ ಕಾರ್ಯಕ್ರಮ ಮಾಡುವ ಇಂಥದ್ದೆಲ್ಲ ಮಾಡೋದು ಉಂಡಾಯ್ಕಲು ಕೂಟತಂಜ
1: ಮಾಡೇನು ಉಂಡು ಅಚಂಗ್ ಚೆನ್ನಂಗೆ ಕಮ್ಮಿ.
0: ಕಾರಣ ಎಂತ?
1: ಕಾರಣ ಎಂತ ಅಂಚಂಗೆ ಈಗ ಸುಮಾರು ಬಾರೆ ಬಾರೆ ಕೂಟ ಪುಟ್ಟಿಂಡಿತ್ತು ಹಿಂಗಿರದೆ ಅನಂತ ಕಾರ್ಬಾರಕ್ಕೆ ಇಳಿಜಿತ್ತು ಸುಮಾರು ಕೂಟಕ್ಕೆ ಚೆನ್ನಾಗಿ ನಂಗೆ ಇಂಥಂಗೆಲ್ಲ ಮಕ್ಕ ಕುಟ್ಟೋದು ಕಮ್ಮಿ ಆಯ್ನುಂಡು ಮಕ್ಕ ಅದ್ದು ಸ್ಕೂಲ್ ಹಿಂಗಡೆ ಪಡಿಪೋ ವಿಷಯವೇ ಜಾಸ್ತಿ ಆಯ್ಬನ್ನಕೊಂಡು ಇಂಥಂಗೆಲ್ಲ ಚೆನ್ನಾಗಿ ಬಪ್ಪದು ಕಮ್ಮಿ ಅಚಂಗೆ ಕೂಡ ಮಾಡೋ ನಂಗೆ ತರಬೇತಿ ಕೊಡ್ಪ ನಾಟಕಕ್ಕೆ ಸಂಬಂಧಪಟ್ಟದಕ್ಕು ಇಲ್ಲಂಗೆ ಕವನ ಕಥೆ ಕಾದಂಬರಿ ಅಂತ ಸಾಹಿತ್ಯತನ ಉಳಿದುಕೊಳ್ಳೋಂಥವ್ರು ತರಬೇತಿ ಶಿಬಿರ ಹತ್ರ ಮಾಡುವ ಜಾನಪದ ಕಮ್ಮಟ ಹತ್ರ ಮಾದರಿ ಮಾಡುವ ಇದನ್ನ ಬೇರೆ ಬೇರೆ ತರ್ತಾರೆ ತರಬೇತಿ ಶಿಬಿರ ಹತ್ರ ಮಾಡಿ ನೋಡು ಹಂಗಿಂಜಿ ಕೂಟಕ್ಕೆ ನಂಗೆ ಈಗ ಬಲ್ಲಿಯವ್ರ ಕಾರ್ಬಾರ ಅಂತ ಅಣಕ ಟಿ ಶೆಟ್ಟಿಗೇರಿಯಲ್ಲಂಥ ತಾವಳಗೇರಿ ಮೂದನಾಡು ಕೊಡೋ ಸಮಾಜ ಹತ್ರ ಕೂಟ ಆದನಲ್ಲಿ ಆಯ್ಡ ಕೂಡ ಕೂಡಿ ಉಂಡು ಕೈಂಜ ಒಂಬದು ಕಾಲ ತುಂಜ ಚಂಗ್ರಾಂತಿಕ್ಕೆ ಪತ್ತು ದಿನ ಹತ್ರ ಚಂಗ್ರಾಂತಿ ಪತ್ತಲೋದಿ ಅನ್ನೋಂಥವ್ರು ಕಾರ್ಬಾರನ ಮಾಡಿ ನೋಡು ಇದು ಪ್ರಪಂಚಕ್ಕೆ ಅಳಿ ಪಡೆದಂಥವ್ರು
0: ಕಾರ್ಬಾರ
1: ಹಕ್ಕು ಚಂಗ್ರಾಂತಿ ಕಣಕ 14ನೇ ತಾರೀಕಿಗೆ ತೀರ್ತೇವಪ್ಪ ಅಕ್ಟೋಬರ್ 14ಗೆ 18ನೇ ತಾರೀಕಿಂಜ ಪತ್ತಲೋದಿಗೆ ಎತ್ತನಕ್ಕೆ 10 ದಿವಸವೂ ಬೈಟಾಪಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ ಅದೊಂದು ಕೂಡ ಕೂಡಿಂಟು ಕೊಡತ ಕಲ್ತು ಕಡೆ ಕೊಟ್ಟ ಸಹಕಾರ ಕೊಡ್ತಾನೆ ಮಾಡಿ ನೋಡು 9 ಕಾಲ ಹಚ್ಚಿ ಈ ಆಂಡಿಕ 10ನೇ ಕಾಲ ಹತ್ರ ಚಂಗ್ರಾಂತಿ ಪತ್ತಲೋದಿ ಕಾರ್ಬಾರ ಇನ್ನೂ ಬಲಗನೆ ಮಾಡೋಣ ಅನ್ನೋಂಥ ಯೋಜನೆ ಕೂಡ ಉಂಟು.
0: ಕೊಡತಕ್ಕ ಎಳ್ತು ಕಾಲದ ಕೂಟ ಇಕ್ಕ ಕಣಕ್ಕೆ 195 ಪುಸ್ತಕದ ನಾ ಬಳಿ ಪಡ್ತಿತ್ತು ಇಕ್ಕ 200ನೇ ಪುಸ್ತಕದ ನಾ ಬಳಿ ಪಡ್ತುವ ನಿಟ್ಟಲು ಪೋಯಿನುಂಡು ಇದು ಇನ್ನೂ 500 ಆಡು 1000 ಆಡು ಇನ್ನೇ ಸಾಧನೆ ಮಿಂಜಕ್ ಪೋಡಂದು ಬಂದಂಡು ಇಂದ ಹತ್ರ ಕಾರ್ಯಕ್ರಮ ತಂದು ಈಚ ನೇರ ನಂಗಡ ಆಕಾಶವಾಣಿಗೆ ಬಂತು ನಿಂಗ ಮಾಹಿತಿ ಮಾಡಿ ತಂದಾಗ ಧನ್ಯವಾದ ನಮಸ್ಕಾರ.
1: ಆಕಾಶವಾಣಿಲಿ ನಂಗಡ ಕೊಡತ ಕೊಳ್ತಕಾಡು ಕೊಟ್ಟತ್ರ ಕಾರ್ಬಾರಕ್ಕೆ ಸಂಬಂಧಪಟ್ಟ ನಿಮಗೆ ಅರಿವಿಕೆ ಎಲ್ಲರಿಗೂ ಮಾಡಿಕೊಡ್ಬೇಕು ಸಹಕಾರ ಮಾಡೋಣ ನಿಂಗಕ್ಕೂ ಕೂಡ ಧನ್ಯವಾದ ಒಪ್ಪಿಸಿಟ್ಟು.
0: ಇಚ್ಚನರ 200ನೇ ಪುಸ್ತಕ ಬಳಿ ಪಡ್ತುವ ನಿಟ್ಟಲು ನೈಚಣ್ಣುಳ್ಳ ಕೊಡವ ತಕ್ಕು ಎಳ್ತುಕಾರ್ಡ ಕೂಟತ್ರ ಸಾಧನೆಯ ಬಗ್ಗೆ ಕೂಟತ್ರ ಅಧ್ಯಕ್ಷಗಳನ್ನ ಚಟಂಗಡ ರವಿ ಸುಬ್ಬಯ್ಯ ಎಂದು ಕೂಡ ನಡ್ತನ ತಕ್ಕಬಾಕನ ಕಟ್ಟಿರ ಇಲ್ಲಿಕ್ಕೆ ಇಂದತ್ರ ಕೊಡವ ಸಿರಿ ಕಾರ್ಯಕ್ರಮ ತಂದತ್ತು ಮಾ ಜನಕ್ಕೆಲ್ಲ ನಮಸ್ಕಾರ.

0: ಒಡಹುಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು.
1: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನಗೋ ಜಿನಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಕೇಳುಗರಿಗೆಲ್ಲ ಇಂದಿನ ಚಿತ್ರ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ 0822722228.

0: ಆಕಾಶವಾಣಿ ಮಡಿಕೇರಿ, ಸಮಯ 5:33:26. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

0: ಕಾರ್ಯಕ್ರಮದ ಮೊದಲ ಕರೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಬೇಬಿ ಅವರೇ? ನಿಮಗೆ ಈ ಹೆಸರಿಟ್ಟವ್ರು ಯಾರು? ಅಮ್ಮ. ನಿಮಗೆ ಖುಷಿ ಉಂಟಾ ಈಗಲೂ ಆ ಹೆಸರು? ಇದೆ. ನಿಮಗೆ ನಿಮಗೆ ಯಾವ್ದು ಮನಸ್ಸಲ್ಲಿ ಇರ್ತದೆ ಈಗ ನನಗೊಂದು ಇಂಥ ಹೆಸರು ಇರಬೇಕಿತ್ತು ಅಂತ ಯಾವಾಗಾದ್ರೊಂದು ಆಸೆ ಆಗಿದ್ದುಂಟ?
1: ಇಲ್ಲ ಸರ್.
0: ಇಲ್ಲ, ಆ ರೀತಿ ಯೋಚನೆ ಮಾಡಿಲ್ಲ.
1: ಇಲ್ಲ ಇಲ್ಲ, ನನಗೆ ಹೆಸರು ಇಷ್ಟ.
0: ಈಗ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ
1: ಹೌದು
0: ಯಾರು ಹೆಸರಿಟ್ಟಿದ್ದು?
1: ನಾನು ಇಟ್ಟಿದ್ದು.
0: ನೀವೇ ಹೆಸರಿಟ್ಟಿದ್ದು?
1: ಹೌದು.
0: ಏನು ಹೆಸರಿಟ್ಟಿದ್ದೀರಿ?
1: ಜನ್ಮಶ್ರೀ ವಂದನಾ ಅಕ್ಷಿತ್.
0: ಏನು ಯೋಚನೆ ಮಾಡಿಕೊಂಡು ಆ ಹೆಸರುಗಳನ್ನು ಆಯ್ಕೆ ಮಾಡಿದಿರಿ?
1: ಚಂದ ಇದೆ ಹೆಸರು ಹಾಗೆ.
0: ಎಷ್ಟು ತುಂಬಾ ಹುಡುಕಿದ್ರ?
1: ಇಲ್ಲ ಸರ್.
0: ಇಲ್ಲ
1: ಇಲ್ಲ,
0: ಮೊದಲೇ ಪ್ಲಾನ್ ಮಾಡಿದ್ರಿ ಇಂಥ ಹೆಸರೇ ಇಡಬೇಕು ಅಂತ?
1: ಹೌದು.
0: ಮತ್ತೆ ಈಗ ಒಂದು ಮಗು, ಒಂದು ಮನೇಲಿ ಒಂದು ಮಗು ಹುಟ್ಟಿತು ಅಂತ ಹೇಳಿದ್ರೆ ಅಪ್ಪನಿಗೊಂದು ಆಸೆ ಇರ್ತದೆ, ಅಮ್ಮನಿಗೊಂದು ಆಸೆ, ಅಜ್ಜ ಅಜ್ಜಿ ಅವರೆಲ್ಲ ಹೇಳ್ತಾರೆ ಇಂಥ ಹೆಸರು ಇಡ್ಬೋದು ಇಂಥ ಹೆಸರು ಇಡ್ಬೋದು ಅಂತ.
1: ಹೌದು.
0: ನಿಮಗೇನಾದ್ರೂ ಹಾಗೆ ಹೇಳ್ತಾ ಇದ್ರ?
1: ನಮ್ಮ ತಾಯಿಯವರು ಹೇಳ್ತಿದ್ರು. ಆದ್ರೆ ಮಗನಿಗೆ ಹೆಸರಿಟ್ಟಿದ್ವಿ ಹರ್ಷಿತ್ ಅಂತ.
0: ಯಾರ ಹೆಸರಿಟ್ಟಿದ್ದು?
1: ಅದು ಅವ್ರ ಅಜ್ಜನ ಹೆಸರು.
0: ಅಜ್ಜನ ಹೆಸರು.
1: ಹೌದು.
0: ಮೊದಲೆಲ್ಲ ಅಜ್ಜನ ಹೆಸರನ್ನ ಮೊಮ್ಮಕ್ಕಳಿಗೆ ಇಡೋದು ಹೀಗೆಲ್ಲ ಇತ್ತು?
1: ಇತ್ತು ಸರ್. ಫಸ್ಟ್ ಮೊಮ್ಮಕ್ಕಳಿಗೆ ಇಟ್ಟು ಬಿಟ್ಟು ಆಮೇಲೆ
0: ಈಗ ಮತ್ತೆ
1: ಅಜ್ಜನ ಹೆಸರು ಇಟ್ಟಿದ್ರು.
0: ಮನೆ ಮನೆಯಲ್ಲಿ ಕರೀಲಿಕ್ಕೆ ಸುಲಭ ಆಗ್ಲಿ ಅಂತ ಹೇಳಿ ಕೆಲವು ಹೆಸರು ಇಡ್ತಾರೆ. ಪಾಪು, ಪುಟ್ಟ. ಈಗ ನಾವು ಮನೆಯಲ್ಲಿ ಯಾವಾಗಲೂ ಕರೀಲಿಕ್ಕೆ ಇಷ್ಟ ಸುಲಭ ಆಗ್ಲಿ ಅಂತ ಹೇಳಿ ಕೆಲವು ಹೆಸರು ಇಡ್ತೀವಿ, ಪಾಪು, ಪುಟ್ಟ, ಹೀಗೆ. ಹಾಗೆ ನೀವೇನು ಮಕ್ಕಳನ್ನ ಕರಿತೀರಾ?
1: ಕರಿತೀವಿ ಸರ್.
0: ಏನಂತ ಕರಿತೀರಾ?
1: ಸೀರಿ ಅಂತ ಕರಿತೀವಿ. ತಂಗಿ ಅಂತ ಕರಿತೀವಿ. ಕುಕ್ ಅಂತ ಕರಿತೀವಿ.
0: ಸಣ್ಣ ಮಗು ಆದ್ರೆ ತಂಗಿ ಅಂತ ಬರ್ತದೆ.
1: ಹೌದು.
0: ಅಣ್ಣ ಕೆಲವು ಸಲ ದೊಡ್ಡ ಮಗ, ಗಂಡು ಮಗು ಆಗಿದ್ರೆ ಅಣ್ಣ ಅಂತ ಹಾಗೆ ಬಂದು ಬಿಡ್ತದೆ ಎಲ್ಲರ ಬಾಯಲ್ಲೂ.
1: ಹೌದು.
0: ಸರಿ, ನಿಮ್ಗೆ ಯಾವ ಹಾಡು ಬೇಕು?
1: ಮೈಯಾಟೋಗ್ರಫಿಯಿಂದ ಅರಳುವ ಹೂಗಳೇ ಆಲಿಸಿರಿ.
0: ಮಕ್ಕಳು ಶಾಲೆಗೆ ಹೋಗ್ತಾರ?
1: ಹೋಗ್ತಾರೆ ಸರ್.
0: ಯಾವ ಕ್ಲಾಸು?
1: ಒಬ್ಳು 7, ಇನ್ನೊಬ್ಳು 5, ಇನ್ನೊಬ್ನ 8.
0: ಓ, 5, 7, 8.
1: ಹೌದು.
0: ನೆನ್ನೆ ಶಾಲೆಗೆ ರಜೆ ಇತ್ತಲ್ಲ?

0: ಆಯ್ತು ಸರ್.
1: ಏನ್ ಮಾಡಿದ್ರು? ಗಲಾಟೆ?
0: ಮನೇಲಿ ನಾ ಬರ್ಬೇಕಾದ್ರೆ ಎಲ್ಲ ಅಡಿಗೆ ಎಲ್ಲ ಮಾಡಿಟ್ಟಿದ್ರು ಸರ್.
1: ಓ, ಗಲಾಟೆ ಮಾಡ್ಲಿಲ್ಲ?
0: ಇಲ್ಲ ಇಲ್ಲ,
1: ಹ್ಮ್.
0: ಅವ್ರು ರೇಡಿ ಕೇಳ್ತಾರೆ.
1: ರೇಡಿಯೋ ಕೇಳ್ತಾರೆ?
0: ಹೌದು,
1: ಹ್ಮ್. ಏನ್, ಯಾವ ಕಾರ್ಯಕ್ರಮ ಕೇಳ್ತಾರೆ?
0: ಅವರು ಕೊಡೋ ಸಿರಿ ಕೇಳ್ತಾರೆ,
1: ಹ್ಮ್
0: ಬೆಳಿಗ್ಗೆದು ವಾರ್ತೆ ಕೇಳ್ತಾರೆ,
1: ಹ್ಮ್,
0: ಎಲ್ಲ ಕೇಳ್ತಾರೆ.
1: ಎಲ್ಲ ಕೇಳ್ತಾರೆ.
0: ಹೌದು,
1: ಅದರಿಂದ ಈ ರಸಪ್ರಶ್ನೆ ಸಮಯದಲ್ಲಿ ಅವರಿಗೆ ತುಂಬಾ ಉಪಕಾರ ಆಗ್ತದೆ, ಕೆಲವು ಮಾಹಿತಿಗಳು
0: ಆಗ್ತದೆ ಸರ್,
1: ಗೊತ್ತಿರ್ತದೆ.
0: ಆಗ್ತದೆ ಆಗ್ತದೆ.
1: ಆಗ್ತದೆ.
0: ಹೌದು,
1: ಹಾಗಾದ್ರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕಲ್ಲ ಈಗ.
0: ಕೇಳಿ ಸರ್.
1: ನೀವು ಕಾಫಿ ಕುಡಿಯೋರಲ್ಲ,
0: ಹೌದು,
1: ಆದರೆ ನಾನು ಕೇಳೋದು ಚಹಾದ ಬಗ್ಗೆ.
0: ಹೇಳಿ ಸರ್.
1: ಚಹಾ ಬೆಳೆಗೆ ಹೆಸರಾದ ಬಾರಕ್ ಕಣಿವೆಯು ಯಾವ ರಾಜ್ಯದಲ್ಲಿದೆ? ನಮ್ಮ ಕೊಡಗಿನ ಹಾಗೆಯೇ ಸ್ವಲ್ಪ ವಾತಾವರಣ ಇರುವಂತಹ ರಾಜ್ಯ.
0: ಕೇರಳ,
1: ಸ್ವಲ್ಪ ಮೇಲೆ ಹೋಗ್ಬೇಕು ನೀವು.
0: ಮಂಗಳೂರು
1: ರಾಜ್ಯ
0: ರಾಜ್ಯ
1: ಆದಿಂದ ಶುರು
0: ಸರ್.
1: ಆಗ್ತದೆ. ಆದಿಂದ ಶುರು ಆಗ್ತದೆ. ಯಾರೋ ಮಕ್ಕಳು ಕೇಳ್ತಿದ್ದಾರೆ ಅಲ್ಲಿ. ಅಸ್ಸಾಂ.
0: ಅಸ್ಸಾಂ ಸರ್.
1: ಹಾಂ. ಈಗ ನಿಮ್ಮ ನೆಚ್ಚಿನ ಹಾಡು ಬರ್ತಾ ಇದೆ.
0: ಈ ಹಾಡು ಎಲ್ಲರಿಗೋಸ್ಕರ.
1: ಸರಿ, ಎಲ್ಲರೂ ಯಾರೆಲ್ಲ ಕೇಳ್ತಿದಾರೆ ಅವರೆಲ್ಲ ಹಾಗೆ ಕೇಳಲೇಬೇಕಲ್ಲ.
0: ಎಲ್ರಿಗೂ.
1: ಎಲ್ರಿಗೂ
0: ಹೌದು.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಸರಿ ಸರ್.

0: ಮುಂದಿನ ಕರೆ ನಮಸ್ತೆ.
1: ನಮಸ್ತೆ ಸರ್.
0: ಯಾರು ಮಾತಾಡೋದು, ಎಲ್ಲಿಂದ?
1: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋರ್ಲು ಹೂಕಾಡು ಪೈಕಾಗಿಂದ ಸರ್.
0: ಪುಷ್ಪರಾಜ್ ಅಂದ ಕೂಡಲೇ ನಿಮ್ಮ ವಾಯ್ಸ್ ಕೇಳೋವಾಗಲೇ ಗೊತ್ತಾಗ್ತದೆ ಯಾರು ಮಾತಾಡ್ತಿರೋದು ಅಂತ. ಅಲ್ವಾ,
1: ಹೌದು ಸರ್.
0: ಆದ್ರೂ ಒಂದು ಕೇಳಬೇಕಲ್ಲ, ಇವತ್ತು ಯಾರಾದ್ರೂ ರೇಡಿಯೋ ಕೇಳ್ತಿದ್ರು, ಯಾರಪ್ಪ ಇದು ಪುಷ್ಪ, ಯಾರು ಮಾತಾಡ್ತಿರೋದು ಗೊತ್ತಾಗಬೇಕಲ್ಲ.
1: ಹೌದು ಸರ್.
0: ಅದಕ್ಕೆ ಒಂದ್ಸಲ ಹೆಸರು ಕೇಳ್ಬಿಡೋದು.

0: ಹೌದು ಸರ್.
1: ಪುಷ್ಪರಾಜ್ ಅವರಿಗೆ ಯಾವ ಹಾಡು ಬೇಕು?
0: ಸರ್ ಚಾರ್ಲಿ ಚಿತ್ರದಲ್ಲಿ ಚೇತನ್ ಗಂಧರ್ವ ಅವರು ಹಾಡಿರುವ ಯಾರೋ ಗೀತದಂತ ಹಾಡು ಬೇಡ ಇಂದು ಆಗಿದೆ ಸರ್.
1: ಹ್ಮ್, ಹಾಡು ತುಂಬ ಕೇಳ್ತೀರಾ ನೀವು?
0: ಹೌದು ಸರ್.
1: ಹಾಡು ಬಿಟ್ಟರೆ ಬೇರೆ ಏನು ಕೇಳ್ತೀರಾ?
0: ಬೇರೆ ಸಂದರ್ಶನ ಕೇಳ್ತಾ ಇರ್ತೀನಿ ಸರ್, ರೇಡಿಯೋದಲ್ಲಿ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀನಿ ಸರ್.
1: ಯಾವ ಕಾರ್ಯಕ್ರಮಗಳು ಇಷ್ಟ ಆಗ್ತದೆ?
0: ಎಲ್ಲ ಇಷ್ಟ ಆಗ್ತದೆ ಸರ್.
1: ಅಲ್ಲ, ಅದ್ರಲ್ಲೊಂದು ಈಗ ನನಗೆ ತುಂಬಾ ಇಷ್ಟ, ನಾನು ಕಾದು ಕೂತು ಕೇಳುವಂಥದ್ದು ಒಂದೊಂದು ಇರ್ತದಲ್ಲ.
0: ಅದು ಚಿತ್ರಕಾವೇರಿ ಒಂದು, ನನ್ನದೇ ಹಾಡು ಒಂದು ಸರ್,
1: ಹ್ಮ್, ಅದಕ್ಕೆ
0: ಎರಡು ಕಾರ್ಯಕ್ರಮ ಸರ್.
1: ಅದಕ್ಕೆ ಕರೆಯನ್ನು ಮಾಡ್ತೀರಾ?
0: ಹೌದು ಸರ್.
1: ನನ್ನದೇ ಹಾಡು ಅಂತ ಕಾರ್ಯಕ್ರಮಗಳು ಇನ್ನೂ ಬೇಕಾ?
0: ಬೇಕು ಸರ್, ಅದು 3 ದಿನ ಇದೆ ಅಂತ ಹೇಳಿದ್ರು ಸರ್, ಅದು ಸ್ವಲ್ಪ ಖುಷಿ ಆಯ್ತು ಸರ್ ಕೇಳಿ.
1: ಕೇಳಿ ಖುಷಿ ಆಯ್ತು.
0: ಹೌದು
1: ಇನ್ನು
0: ಸರ್.
1: ಭಾಗವಹಿಸಿದ್ರೆ ಹೇಗಿರ್ತದಲ್ವಾ?
0: ಹೌದು ಸರ್.
1: ಹ್ಮ್, ಅದರಲ್ಲಿ ಆದ್ರೆ ನಿಮ್ಮ ನೆಚ್ಚಿನ ಹಾಡೆಲ್ಲ ಕೇಳ್ತೀರಾ?
0: ಹೌದು ಸರ್.
1: ಹ್ಮ್, ಸಂದೇಶಗಳೆಲ್ಲ ಬೇಕಾ ನಿಮಗೆ?
0: ಸಂದೇಶ ನನಗೆ ಕಷ್ಟ ಆಗ್ತದೆ ಸರ್, ಕಲ್ಸಕ್ಕೆ ಗೊತ್ತಾಗಲ್ಲ ಸರ್.
1: ಕಳಿಸ್ಲಿಕ್ಕೆ ಕಷ್ಟ ಆಗ್ತದೆ.
0: ಹೌದು ಸರ್.
1: ಹ್ಮ್, ಈಗ ಚಾರ್ಲಿ ಚಿತ್ರದ ಹಾಡು ಹಾಕುವ. ಈಗ
0: ಓಕೆ ಸರ್.
1: ನಿಮಗೆ ಒಂದೊಂದು ಏನಾದರೂ ಒಂದು ಶಬ್ದ ಕೇಳಿದಾಗ, ಈಗ ರೇಡಿಯೋ ಅಂತ ಕೇಳಿದ ಕೂಡಲೇ ನಿಮಗೆ ಚಿತ್ರಕಾವೇರಿ ನೆನಪಾಗ್ತದೆ, ನನ್ನದೇ ಹಾಡು ನೆನಪಾಗ್ತದೆ, ಸುದ್ದಿ ಸಮಾಚಾರ ನೆನಪಾಗ್ಬೋದು ಅಲ್ವಾ?
0: ಹೌದು ಸರ್.
1: ಆ ಮೊಬೈಲ್ ಅಂದಾಗ ಒಂದು ಸ್ವಲ್ಪ ಯಾರೋ ಒಂದು ಒಂದಷ್ಟು ಜನರು ನೆನಪಾಗ್ಬೋದು.
0: ಹೌದು ಸರ್.
1: ಹಾಗೆಯೇ ಕೊಡಗು ಅಂದ್ಕೂಡ ನಿಮ್ಗೆ ಏನು ನೆನಪಾಗ್ತದೆ?
0: ಪ್ರಕೃತಿ ನೆನಪಾಗ್ತದೆ ಸರ್, ಕಾಫಿ ನೆನಪಾಗ್ತದೆ ಸರ್,
1: ಹ್ಮ್,
0: ಕಿತ್ತಲೆಯನ್ನು ನೆನಪಾಗ್ತದೆ ಸರ್.
1: ಹ್ಮ್,
0: ಆದ್ರೆ ಈಗ ಸ್ವಲ್ಪ ಕಿತ್ತಲೆಯನ್ನು ಸಿಗಲು ಕಡಿಮೆ ಆಗುಂಟಲ್ಲ ಸರ್.
1: ಕೊಡಗಿನ ಮಳೆ
0: ನೆನಪಾಗ್ತದೆ ಸರ್.
1: ಕೊಡಗಿನ ಚಳಿ
0: ನೆನಪಾಗ್ತದೆ ಸರ್.
1: ಹಾ ಹೇಳಿ. ಹಾಗೆ ಏನ್ ಬೇರೆನು?
0: ಬೇರೆ ಅದೇ ಸರ್.
1: ಕೊಡಗಿನ ಭತ್ತದ ಗದ್ದೆಗಳು,
0: ಹೌದು ಸರ್.
1: ನದಿ
0: ಹೌದು ಸರ್.
1: ಅಲ್ವಾ,
0: ಕೆಲವೊಂದು ಕ್ರೀಡಾಕೂಟಗಳು ಸರ್,
1: ಕ್ರೀಡಾಕೂಟಗಳು,
0: ಹೆಸರು ಗದ್ದೆ,
1: ಹ್ಮ್,
0: ಅಂತದನ್ನ ನೆನಪಾಗ್ತದೆ.
1: ಇನ್ನು ತಿಂಡಿಗಳು?
0: ತಿಂಡಿಗಳು ಅದೇ ಸರ್, ಪತ್ರೊಡೆ,
1: ಹ್ಮ್,
0: ಆತಿ ಪಾಯಸ,
1: ಹ್ಮ್,
0: ಕಡಂಬುಟ್ಟು ಬಂದಿ ಕರಿ.
1: ಕಡಂಬುಟ್ಟು ಬಂದಿ ಕರಿ,
0: ಹೌದು ಸರ್.
1: ನೂಪುಟ್ಟ ಕೋಳಿ ಕರಿ.
0: ಹೌದು ಸರ್.
1: ಹ್ಮ್, ಸರಿ. ಈಗ ನಿಮ್ಮ ನೆಚ್ಚಿನ ಹಾಡು ಬರ್ತದೆ, ಆದ್ರೆ ಒಂದು ಪ್ರಶ್ನೆ ಕೇಳ್ಬೇಕಲ್ಲ.
0: ಓಕೆ ಸರ್.
1: ಮಿಜೋ ಮತ್ತು ಇಂಗ್ಲಿಷ್ ಭಾಷೆ ಮಾತನಾಡುವ ಭಾರತದ ರಾಜ್ಯ ಯಾವುದು?
0: ಒಡಿಶಾ ಸರ್.
1: ಮಿಜೋ ಮತ್ತು ಇಂಗ್ಲಿಷ್ ಭಾಷೆ ಮಾತನಾಡುವ ಭಾರತದ ರಾಜ್ಯ, ಪ್ರಶ್ನೆಯಲ್ಲೇ ಎಲ್ಲೋ ಉತ್ತರ ಇದೆಯಾ ಅಂತ.
0: ರಾಜಸ್ಥಾನ ಸರ್.
1: ಮಿಜೋ ಮತ್ತು ಇಂಗ್ಲಿಷ್ ಭಾಷೆ, ಮಿಜೋರಾಂ ಕೇಳಿದಿರಾ?
0: ಕೇಳಿದ್ದೀನಿ ಸರ್.
1: ಅದೇ ಭಾಷೆ ನೋಡಿ, ಅಲ್ಲಿ ಮಿಜೋ ಅಲ್ಲೇ ಇದೆ,
0: ಮಿಜೋರಾಂ.
1: ಧನ್ಯವಾದಗಳು, ನಿಮ್ಮ ಹಾಡು ಬರ್ತಿದೆ.
0: ನಮಸ್ತೆ ಸರ್.

0: ಮುಂದಿನ ಕರೆ. ನಮಸ್ತೆ
1: ಸರ್. ನಮಸ್ತೆ,
0: ಯಾರು ಮಾತಾಡೋದು, ಎಲ್ಲಿಂದ?
1: ಭವ್ಯ ಅಂತ ಹೇಳಿ, ಬೆಳ್ತಂಗಡಿಯಿಂದ.
0: ಭವ್ಯ ಅವರು ಬೆಳ್ತಂಗಡಿಯಿಂದ. ಮಳೆ ಇದೆಯಾ ಭವ್ಯ ಅವರಲ್ಲಿ?
1: ಇವತ್ತು ಸ್ವಲ್ಪ ಕಡಿಮೆ ಸರ್, ಒಂದು ಮಧ್ಯಾಹ್ನ ಜೋರು ಬಂತ.
0: ಮತ್ತೆ ಮೆಲ್ಲ ಮಾತಾಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ನೀವು ಮೊದಲ ಬಾರಿ ಕರೆ ಮಾಡ್ತಿರೋದಾ?
1: ಅವತ್ತೊಂದು ಸರಿ ಮಾಡಿದ್ದು ಸರ್, ಮತ್ತೆ ಮಕ್ಕಳು ಮಾಡ್ತಾ ಇರ್ತಾರೆ ಸಂಡೇ.
0: ಸಂಡೇ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ. ಮಕ್ಕಳು ಏನ್ ಮಾಡ್ತಿದ್ದಾರೆ?
1: ಸ್ಕೂಲಿಗೆ ಹೋಗ್ತಾ ಇದ್ದಾರೆ.
0: ಯಾವ ಕ್ಲಾಸು?
1: ಮಗಳು 10th, ಮಗ 6th.
0: ಈ ವರ್ಷ ಏನಾದ್ರೂ ಮಳೆಗಾಲ ರಜಾ ಅಂತ ಸಿಕ್ತಾ ಅಲ್ಲಿ?
1: ಹಾ ಸರ್, ನಿನ್ನೆ ಇತ್ತು, ಮೊನ್ನೆ 2 ದಿವಸ ಇತ್ತು.
0: ಹಾಗೆ 3 ದಿವಸ ಮಳೆಗಾಲದಲ್ಲಿ ಮಳೆ ಜೋರು ಅಂತ ಹೇಳಿ ರಜೆ ಕೊಟ್ಟಿದ್ದಾರೆ.
1: ಮಳೆ ರಜೆ ಇತ್ತು, ಮಳೆ ಇರಲಿಲ್ಲ.
0: ಅದು ಮಳೆಗೂ ಮಳೆನೂ ತಿಳ್ಕೊಳ್ತು, ಓ ನನಗೂ ರಜೆ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಬರಲಿಲ್ಲ. ಮತ್ತೆ ಶಾಲೆಗೆ ಹೋಗುವಾಗ ಮಾತ್ರ ಮಳೆ ಬರ್ತದೆ, ಒಂದು ಶಾಲೆ ಬಿಡುವಾಗ.
1: ಇವತ್ತು ಹಾಗೆ, ಇವತ್ತು ಜೋರು, ಬೆಳಿಗ್ಗೆ ಜೋರು ಮಳೆ.
0: ನೀವು ಹೋಗ್ತೀರಾ ಒಟ್ಟಿಗೆ? ಇಲ್ಲಲ್ಲ
1: ಸರ್.
0: ಮಕ್ಕಳು ಹೇಗೆ ಹೋಗ್ತಾರೆ ಸ್ಕೂಲ್ಗೆ?
1: ಬಸ್ ಇದೆ, ಎಲ್ಲ ನೋಡ್ತಾ ಬರುತ್ತೆ ಬಸ್ಗೆ.
0: ಬಸ್ಸಿಗೆ ಕಾದ್ ನಿಲ್ಬೇಕಾ? ಸರ್ವಿಸ್ ಬಸ್ ಅಲ್ಲ ಸ್ಕೂಲ್ ಬಸ್?
1: ಸ್ಕೂಲ್ ಬಸ್, ಒಂದು ನಮ್ಮ ಅಲ್ಲೇ ನಿಲ್ಲೋದು, ಮತ್ತೊಂದು ಹೀಗೆ ರನ್ನಿಂಗ್ ಅಲ್ಲಿ ಇರುತ್ತೆ. ಸ್ಕೂಲ್ ಬಸ್,
0: ಸ್ಕೂಲ್ ಬಸ್. ಈಗ ನಿಮ್ಗೆ ಯಾವ ಹಾಡು ಬೇಕು?
1: ನನಗೆ ಶ್ರೀ ಮಂಜುನಾಥ ಫಿಲ್ಮಿಂದ ಓಂ ಮಹಾಪ್ರಾಣ ದೀಪಂ ಶಿವಂ. ಅದು
0: ನೀವು ಏನ್ ಮಾಡ್ಕೊಂಡಿದ್ದೀರಿ?
1: ನಾವು ಮನೆಯಲ್ಲೇ ಕೆಲಸ ಮಾಡೋದು.
0: ಮನೆಯಲ್ಲಿ ಕೆಲಸ, ಏನೆಲ್ಲ ಕೆಲಸ ಇರ್ತದೆ
1: ಮನೆಯಲ್ಲಿ? ಮನೆಯೊಳಗಿನ ಕೆಲಸ ಎಲ್ಲ ಇದೆ. ಆಮೇಲೆ ದನದ್ದು, ಹಟ್ಟಿದ್ದು, ತೋಟದ್ದು, ಹಾಲು ಕರಿಯೋದು.
0: ಒಟ್ಟಾರೆ ಬೆಳಿಗ್ಗೆ 5 ಗಂಟೆಯಿಂದ ಶುರು ಆದ್ರೆ ಸಂಜೆ 10 ಗಂಟೆ, ರಾತ್ರಿ 10 ಗಂಟೆವರೆಗೂ ಇರ್ತದ ಅಂತ? ಬಿಡುವೇ ಇಲ್ಲ,
1: ಬಿಡುವಿಲ್ಲ.
0: ಮನೆ ಕೆಲಸ ನೋಡ್ಕೊಳ್ಳೋದು ಎಲ್ಲಕ್ಕಿಂತ ದೊಡ್ಡ ಕಷ್ಟದ ಕೆಲಸ.
1: ಹೊರಗಿನ ಕೆಲಸ ಕಷ್ಟ ಸರ್, ಹೊರಗಿನ ಆದ್ರೆ ಆಗ್ಬೋದು.
0: ಯಾವಾಗ ದಿನಿಸಿ ಮುಗಿತದೆ ನೋಡ್ಕೊಳ್ಬೇಕು, ಅದ್ರ ಮ್ಯಾನೇಜ್ಮೆಂಟ್ ಗೊತ್ತಿರ್ಬೇಕು, ಯಾರ್ಯಾರಿಗೆ ಏನೇನು ಬೇಕು ಅಂತ ಹೇಳೋದು ಗೊತ್ತಿರ್ಬೇಕು, ಅವರ ಸಮಸ್ಯೆಗಳಿಗೆ ಅವರು ಕೇಳಿದಾಗೆಲ್ಲ ಅದು ಏನೇನು ಬೇಕು ಅದನ್ನು ಕೊಡುವಾಗಿರ್ಬೇಕು ಅಲ್ವಾ? ಬಂದವ್ರನ್ನ ನೋಡ್ಕೊಳ್ಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು, ಅವ್ರನ್ನ ಉಪಚಾರ ಮಾಡಬೇಕು. ಅದೆಲ್ಲ ದಿಢೀರಾಗಿ ಒಂದೊಂದ್ಸಲ ಬಂದ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ಆ ಸಮಯಕ್ಕೆ ಸರಿಯಾಗಿ ನೀವು ಮ್ಯಾನೇಜ್ ಮಾಡಬೇಕು. ಮತ್ತೇನಿರ್ತದೆ? ಅವ್ರನ್ನ ನೋಡ್ಕೊಳ್ಬೇಕು, ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಆದ್ರೆ ನೋಡ್ಕೊಳ್ಬೇಕು. ಅದಕ್ಕೆ ಏನು ಮದ್ದು ಬೇಕು ಅಂತ ಗೊತ್ತಿರ್ಬೇಕು. ಅಂಬಾ ಅಂತ ಹೇಳಿದ್ರೆ ಹೇಗೆ, ಅಂಬಾ ಅಂತ ಹೇಳಿದ್ರೆ ಹೇಗೆ ಅಂತ ಗೊತ್ತಿರ್ಬೇಕು. ಹಸಿವಾಗಿ ಬೊಬ್ಬೆ ಹೊಡಿತಿದ್ಯಾ, ಖುಷಿಯಿಂದ ಇದ್ ಮಾಡ್ತಿದ್ಯಾ, ಕರೋನಾ ಕರೀತಿದ್ಯಾ,
1: ಕಾಯಿಲೆಯಲ್ಲಿ ಬೊಬ್ಬೆ ಹಾಕ್ತಿದ್ಯಾ? ಕಾಯಿಲೆ ಇವಾಗ ಬಾರಿ ಇದೆ ಅಲ್ಲ ಸರ್, ದಿವಸಕ್ಕೊಂದು ಕಾಯಿಲೆ ಬರುತ್ತೆ.
0: ಕಾಯಿಲೆ ಬರುತ್ತೆ. ನಿಮ್ಗೆ ಅಲ್ಲಿ ವೆಟರ್ನರಿ ಡಾಕ್ಟರ್ ಎಲ್ಲ ಸಿಗ್ತಾರ ಹತ್ರದಲ್ಲೇ?
1: ಸಿಗ್ತಾರೆ, ಪ್ರೈವೇಟ್ ಜಾಸ್ತಿ. ವೆಟರ್ನರಿ ನಮಗೆ ತಾಲೂಕಿಗೆ ಒಬ್ಬರೇ ಇರೋದು, ಬಾರಿ ಕಷ್ಟ ಆಗುತ್ತೆ. ಮತ್ತೆ ಪ್ರೈವೇಟ್ ಡಾಕ್ಟರ್ ಹತ್ರದಲ್ಲಿ ಇರೋದು,
0: ಹತ್ರದಲ್ಲಿ ಇದ್ದಾರೆ. ಕರೆದಾಗ ನಿಮಗೆ ನಿಮ್ಮ ಕಷ್ಟಕ್ಕಾಗುವ ಅವ್ರು ಸಿಗ್ತಾರೆ, ಯಾವ ಸಮಯಕ್ಕಾದ್ರೂ ಬರ್ತಾರೆ.
1: ಬರ್ತಾರೆ ಸರ್, ಎಷ್ಟು ನೈಟ್ ಆದ್ರೂ ಬರ್ತಾರೆ.
0: ಸರಿ, ಈಗ ನಿಮ್ಗೊಂದು ಪ್ರಶ್ನೆ ಕೇಳ. ಸಿರಿಗನ್ನಡಂ ಗೆಲ್ಗೆ ಅಂತ ಘೋಷಿಸಿದ ಕವಿ ಯಾರು?
1: ಕುವೆಂಪು ಅಲ್ಲ ಸರ್,
0: ಸ್ವಲ್ಪ ಹತ್ರದಲ್ಲಿ ಇನ್ನೊಬ್ರು.
1: ದರಬೇಂದ್ರೆ.
0: ಬಿ ಎಂ ಶ್ರೀ
1: ಶ್ರೀಕಂಠಯ್ಯ.
0: ಹೌದು, ಬಿ ಎಂ ಶ್ರೀಕಂಠಯ್ಯ. ನಿಮಗೆ ಓದುವ ಹವ್ಯಾಸ ಎಲ್ಲ ಇದೆಯಾ?
1: ಹಾ ಸರ್, ಓದುದೆಲ್ಲ ಇದೆ, ಓದುದು ಮತ್ತೆ ಸಾಂಗ್ ಹಾಡೋದು ಎಲ್ಲ ಇದೆ.
0: ಹಾಡು ಹೇಳ್ತೀರಾ?
1: ಹಾ ಸರ್. ಟೈಮ್ ಪಾಸ್.
0: ಸರಿ, ಈಗ ನಿಮ್ಮ ಮೆಚ್ಚಿನ ಹಾಡು ಬರ್ತಿದೆ.
1: ಹಾ ಸರ್, ಥ್ಯಾಂಕ್ ಯು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05. ಈಗ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇಂದು 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ಇದರಲ್ಲಿ ಭತ್ತದ ಬೇಸಾಯದಲ್ಲಿ ಡ್ರಮ್ ಸೀಡರ್ ಬಳಕೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಚೊಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆ. ಬೆಂಗಳೂರು ಕೇಂದ್ರದಿಂದ 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ, ರೇಡಿಯೋ ರೂಪಾಂತರ HS ಪಾರ್ವತಿ. 10:00 ಆರೋಗ್ಯ ಸಂಚಿಕೆಯಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯ ರಾಗ. 6:30 ಪ್ರೊಫೆಸರ್ ನರಹರಿ ವಿ ಅವರಿಂದ ಚಿಂತನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರೈತರಿಗೆ ಸಲಹೆ 6:35. 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ. 7:15 ಭಾವಗೀತೆ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ಕದಂ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಹಾಗೆ 9:05 ಒಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ RN ಶ್ರೀಲತಾ ಅವರ ಹಾಡುಗಾರಿಕೆ. ಗಾನ ಭಜಾನ ಹಿಂದಿ ಚಿತ್ರಗೀತೆಗಳು 10:30. 11:00 ಗಾನ ಡಂಗುರ ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಸಂಚಿಕೆ, ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ, ಈ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾಕ್ಟರ್ RS ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. 1:30 ಪ್ರಚಲಿತ. ನಾಳೆ ಸಂಜೆ 4:00 ಭಾವಗೀತೆಗಳು. 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ಸಂಜೆ 5:00 ಮಹಿಳಾ ಲೋಕದಲ್ಲಿ ವಿಚಾರ ಲಹರಿ ಸಂಯೋಜಿತ ಕಾರ್ಯಕ್ರಮ. ವಿಷಯ ದೃಷ್ಟಿಯಂತೆ ಸೃಷ್ಟಿ, ಪ್ರಸ್ತುತಿ ರೇಷ್ಮಾ ತೀರ್ಥಾರಾಮ್, ನಿರ್ವಹಣೆ PM ಜಗದೀಶ್. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 6:50 ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ವಿಷಯ ಅನಿಶ್ಚಿತ ಮಳೆ ಪರಿಸ್ಥಿತಿಗೆ ಪರ್ಯಾಯ ಬೆಳೆ ಯೋಜನೆ.

ಭಾಗವಹಿಸುತ್ತಾರೆ ಡಾಕ್ಟರ್ ಬಿ ಬೋರಯ್ಯ, ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: laptops, wearables and smart TVs. The exemption is in line with the government's efforts to promote domestic electronics manufacturing under the PLI scheme. The Gujarat government today launched the Viksit Gujarat Data Center Policy 2026-29 in Gandhinagar. The policy aims to establish Gujarat as India's leading data center and artificial intelligence hub by targeting up to 8 gigawatts of data center capacity. The southwest monsoon has covered the entire country today by further advancing into the remaining parts of Rajasthan, Haryana, Punjab and the North Arabian Sea. Incessant rain since last night in several areas of Delhi and adjoining areas has affected the normal life, causing waterlogging in various places and affecting traffic movement. In Uttarakhand, incessant rainfall and landslides have disrupted traffic on several national highways and rural link roads in the hill districts. In men's cricket, India will face England in the fourth T20 International of the five-match series at the County Ground in Bristol tonight at 10 p.m. Indian Standard Time. Indian team trailed the series 0-2. In Wimbledon tennis, American player Coco Gauff will face Karolina Muchová of Czech Republic in the first semi-final of women's singles this evening. Later in the second semi-final, Ukraine's Marta Kostyuk will take on Czech player Linda Novkova. In FIFA World Cup, France will face Morocco in the first quarterfinal at Boston at 1:30 a.m. Indian time tonight. And with that, we end this news bulletin.
1: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:11
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನಮ್ಮ ಜೊತೆನಲ್ಲಿದ್ದಾರೆ ಡಾಕ್ಟರ್ ಅಮೂಲ್ಯ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಫ್ರಮ್ ಮಣಿಪಾಲ್ ಹಾಸ್ಪಿಟಲ್. ಡಾಕ್ಟರ್, ಈ ಫೈಬ್ರಾಯ್ಡ್ಸ್ ಇದೆ ಅಂದಾಗ ಸರ್ಜರಿ ಅನ್ನೋದು ಅವಶ್ಯಕತೆನಾ?
4: ಫೈಬ್ರಾಯ್ಡ್ಸ್ ಅಂದಿದ ತಕ್ಷಣ ಯಾವತ್ತು ಸರ್ಜರಿನೇ ಆಗ್ಬೇಕು ಅಂತ ಏನಿಲ್ಲ. ಅದಕ್ಕೆ ಎಸಿಂಪ್ಟೊಮ್ಯಾಟಿಕ್ ಫೈಬ್ರಾಯ್ಡ್ಸ್, ಏನು ಸಿಂಪ್ಟಮ್ಸ್ ಇಲ್ಲದೆ ಇರಬೇಕಾದ್ರೆ ಅದನ್ನು ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಸಿಂಪ್ಟಮ್ಸ್ ಇದೆ, ನಾನು ಹೇಳಿದ ಪ್ರಕಾರ ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ತುಂಬಾ ಹೊಟ್ಟೆ ನೋವಿದೆ ಅಥವಾ ಏನಾದ್ರು ಪ್ರೆಷರ್ ಸಿಂಪ್ಟಮ್ಸ್ ಕಾಸ್ ಮಾಡ್ತಾ ಇದೆ ಅಂತ ಅಂದ್ರೆ ಮಾತ್ರ ಸರ್ಜರಿ ಬೇಕಾಗುತ್ತೆ. ಸರ್ಜರಿ ಅಂದಿದ ಕೂಡಲೇ ಕಂಪ್ಲೀಟ್ ಹಿಸ್ಟ್ರೆಕ್ಟಮಿ ಅಂದ್ರೆ ಗರ್ಭಕೋಶನೇ ತೆಗಿಬೇಕು ಅಂತಾನು ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಯೋರ್ ಏಜ್ ಗ್ರೂಪ್. ನೀವು 20 to 40 ಏಜ್ ಗ್ರೂಪ್ ಅಲ್ಲಿ ಇದ್ರೆ ಯೂಶಲಿ ಬರೀ ಫೈಬ್ರಾಯ್ಡ್ಸ್ ಅಷ್ಟೇ ತೆಗಿತೀವಿ. ಅಂಡ್ ಮೋರ್ ದನ್ 40 ಇಯರ್ಸ್ ಏನಾದ್ರು ಇದ್ರೆ, ಇಫ್ ದ ಫ್ಯಾಮಿಲಿ ಇಸ್ ಕಂಪ್ಲೀಟೆಡ್, ದೆನ್ ವಿ ಯೂಶಲಿ ಸಜೆಸ್ಟ್ ಹಿಸ್ಟ್ರೆಕ್ಟಮಿ.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
7: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನು ತಗೊಂಡಿರೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
11: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
12: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಶನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್.

0: கச்சேரி, மானந்தவாடி, தளிப்பரம்பா.
1: Anthura Cook Wedding Planners. மங்களத்திர ஊட்டோபச்சார, ஆளுக்காளு, சாஸ்திர பத்தி, பர்னிச்சர் இன்னத்தை எல்லா ஏற்பாடு மாடுவந்த பேக்கேஜ் வெட்டிங் வெவஸ்தர ஏகைக சன்ஸ்தே Anthura Cook Wedding Planners, Bypass Road, Gonikoppa. Contact Nellira Madhu Timmayya 9591803656, Kalimada Sharath 8762050292.
0: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. ತ್ರೀ ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
2: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್. ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣು. ಮಡಿಕೇರಿಯ ಪ್ರತಿಷ್ಠಿತ SLA ಫಿನ್ ಸರ್ವ್ ನಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್, ಮೇಲ್ ಅಂಡ್ ಫಿಮೇಲ್ ಡಾಟಾ ಆಪರೇಟರ್, ಫಿಮೇಲ್ ಕ್ಯಾಂಡಿಡೇಟ್ಸ್ ಬೇಕಾಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಇರುವವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 9886993888.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್.
4: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900-1282
4: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ.
3: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
6: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರುದ್ರದೇವರಹಳ್ಳಿ, ಆರ್ ತಿಮ್ಮೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳೋಣ.

0: ಇದುವರೆಗೆ ರುದ್ರದೇವರ ಹಳ್ಳಿ, ಆರ್ ತಿಮ್ಮೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ.
1: ಮಡಿಕೇರಿಯ ಡಿ ಟ್ವಿನ್ ಟೆಕ್ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದ್ 9834818119.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ.

0: ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338591212.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
4: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
5: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9600604834.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಸುಳ್ಯದ ಕೆವಿಜಿ ಐಟಿಐ ನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾ ಅರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7760240537.
0: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
8: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟ್ಟಿ ಹಾಗೂ ತವಕ್ಕರ, ಕಣ್ಣೂರ್.
9: At Kurk Institute of Technology, Ponnampete, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
3: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
4: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣ ಅವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
5: ಮಡಿಕೇರಿಯ SLA ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ. SLA ಡಿಜಿಟಲ್ ಹಬ್ ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ.
10: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
11: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
10: ಹಾಗಾದ್ರೆ ಇವತ್ತೇ ಹೋಗೋಣ.
12: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
13: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
14: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
13: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
15: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ.

0: ಇಎಂಐ ಫೆಸಿಲಿಟಿ, ಸುನೀತಾ ಫರ್ನಿಚರ್, ಉಲಿಯಿಲ್ ಇರಿಟ್ಟಿ ಹಾಗೂ ತವಕ್ಕರ ಕಣ್ಣೂರು.
1: ಜುಲೈ 3 ಮರಣಪಟ್ಟ ಹಾಲುಗುಂದ ಗ್ರಾಮ ಪಂದಿಕಂಡ ಯತೀಶ್ ಜಯಕುಮಾರ್ ಅಂಡ ಮಾದ ಕಾರ್ಯ ಇದೇ 11 ಚೆನ್ನಿಯಾಚ ಪೊಲಕ 12 ಅಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ಗ್ಯಾನ ಮಾಡಿದ್ದು ಬರೋನುಂದು ಅಂಡ ಪೊಣ್ಣು ಪಂದಿಕಂಡ ಗೀತಾ ಸರಸ್ವತಿ ಸಂಸಾರ ಪಿಂಜ ಒಕ್ಕಾರ ಕಟ್ಟಡಿತು.
2: ಕೆಳಗರೆ ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಭತ್ತದ ಬೇಸಾಯದಲ್ಲಿ ಡ್ರಮ್ ಸೀಡರ್ ಬಳಕೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇನ್ನು ಮುಂದೆ ಜಿಲ್ಲಾ ವಾರ್ತಾ ಪತ್ರ.
1: ಆಕಾಶವಾಣಿ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ, ಬರೆದವರು ಡಿವಿ ಸಂಜಯ್, ಓದುತ್ತಿರುವವರು ಶಿಲ್ಪಾ ಹೆಚ್ಚಂ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳು ನಡೆಯುತ್ತಿದ್ದು, ಈ ಯೋಜನೆಯ ಕಾಲುವೆ ಹಾಗೂ ಜಲಾಶಯದ ಕಾಮಗಾರಿ ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಈ ತಿಂಗಳ 5ರಂದು ಭೇಟಿ ನೀಡಿದ್ದರು. ಆನಂತರ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ 12,000 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಕಾಮಗಾರಿ ಮುಂದುವರೆಸಿದೆ. ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದು ತಿಳಿಸಿದರು. ಇಂಧನ ಖಾತೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಜುಲೈ 1ರಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆಯ ತಯಾರಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು. ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಪಹಣಿ ಹೊಂದಿರುವ ರೈತರಿಗೆ ರಸಗೊಬ್ಬರ ಬಿತ್ತನೆ ಬೀಜವನ್ನು ಬೇಡಿಕೆಗೆ ಅನುಗುಣವಾಗಿ ವಿತರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚಿಸಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ ಅವರು, ಜಿಲ್ಲೆಯಲ್ಲಿ ಈಗಾಗಲೇ 54,881 ಮೆಟ್ರಿಕ್ ಟನ್ ರಸಗೊಬ್ಬರ ಮಾರಾಟವಾಗಿದ್ದು 51,486 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿದೆ. ಇನ್ನು 50,000 ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ಕೊರತೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಜೂನ್ 30ರಿಂದ ಎಸ್ಐಆರ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಅವರು, ಜುಲೈ 29ರವರೆಗೆ ಎಸ್ಐಆರ್ ಕಾರ್ಯ ನಡೆಯಲಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಈಗಾಗಲೇ ಭೇಟಿ ನೀಡುತ್ತಿದ್ದು ಅರ್ಜಿಗಳನ್ನು ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಮತದಾರರ ಪಟ್ಟಿಯನ್ನು ಅತ್ಯಂತ ನಿಖರವಾಗಿ ಹಾಗೂ ದೋಷರಹಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಭಾರತ ಚುನಾವಣಾ ಆಯೋಗ ಹಮ್ಮಿಕೊಂಡಿದ್ದು, ಜನರು ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾ ಮಂಜುನಾಥ್ ನೇಮಕಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ದಿಗೆ ಕೇಂದ್ರ ಸರ್ಕಾರವು 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ದಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ಇದರಲ್ಲಿ ಮುಖ್ಯವಾಗಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳು ಸೇರಿವೆ ಎಂದವರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದ ಯುವ ವಿಜ್ಞಾನಿ ಆವೇಜ್ ಅಹಮದ್ ಅವರ ಬೆಂಗಳೂರಿನ ಪಿಕ್ಸೆಲ್ ಎಂಬ ಉಪಗ್ರಹ ಬಿಡಿಭಾಗಗಳ ತಯಾರಿಕಾ ಕಂಪನಿಯು ಅಮೆರಿಕದ ನಾಸಾ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ನಾಸಾದೊಂದಿಗೆ ಒಪ್ಪಂದ ಮಾಡಿಕೊಂಡ ಭಾರತದ ಮೊದಲ ಖಾಸಗಿ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಕಂಪನಿ ಮೇಲೆ 900 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆಯಾಗಿದ್ದು, ಕಂಪನಿಯ ಮುಖ್ಯಸ್ಥ ಆವೇಜ್ ಅಹಮದ್ ಅವರ ಸಾಧನೆಯನ್ನು ಪರಿಷತ್ ಸದಸ್ಯ ಸಿಟಿ ರವಿ ಶ್ಲಾಘಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಡಾನೆ ಕಾಡು ಕೋಣಗಳ ಹಾವಳಿ ಮುಂದುವರೆದಿದೆ. ಮೂಡಿಗೆರೆ ಹಾಗೂ ಕಳಸ ತಾಲೂಕಿನ ಕೆಲವೆಡೆ ಅರಣ್ಯ ಭಾಗ ತೋಟಗಳಲ್ಲಿ ಕಾಡಾನೆ ಹಾಗೂ ಕಾಡು ಕೋಣಗಳು ಸಂಚರಿಸುತ್ತಿವೆ. ಕಳಸ ತಾಲೂಕಿನ ಬಿಳಗುಳಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡು ಕೋಣದಾಳಿಗೆ ಕಾರ್ಮಿಕ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ತೋಟಗಳಲ್ಲಿ ಕಾರ್ಮಿಕರು, ಗ್ರಾಮಸ್ಥರು ವನ್ಯಜೀವಿಗಳ ಬಗ್ಗೆ ಎಚ್ಚರವಾಗಿರುವಂತೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಸಾಧಾರಣದಿಂದ ಹೆಚ್ಚಿನ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ತರೀಕೆರೆ ಭಾಗದಲ್ಲಿ ಕಳೆದ 4 ದಿನದಿಂದ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ

0: ಎರಡು ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಜಿಲ್ಲೆಯಲ್ಲಿ 5ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಲೆನಾಡು ಭಾಗದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲೆಯ ತುಂಗಭದ್ರಾ ಹಾಗೂ ಹೇಮಾವತಿ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಜಿಲ್ಲಾಡಳಿತವು ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ಆರಂಭಿಸಿದೆ. ಸಹಾಯವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಜಿಲ್ಲಾಧಿಕಾರಿ ಕಚೇರಿ ಸಂಖ್ಯೆ 08262238950 ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಂಖ್ಯೆ 94808050100. ಮಳೆ ಹಾನಿ ತುರ್ತು ಸಂದರ್ಭದಲ್ಲಿ ಜಿಲ್ಲೆಯ ಜನರು ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿವಿ ಸಂಜಯ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
2: ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
3: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
2: ಹಾಗಾದ್ರೆ ಇವತ್ತೇ ಹೋಗೋಣ ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
4: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
5: ಮಡಿಕೇರಿ ಚೌಕಿಯಲ್ಲಿ ನಾಳೆ ಶುಕ್ರವಾರ ಶುಭಾರಂಭಗೊಳ್ಳಲಿದೆ ನ್ಯೂ ಅರಮನೆ ಕೇಕ್. ಎಲ್ಲಾ ರೀತಿಯ ಕೇಕ್ ಐಟಂಗಳು, ಸ್ವೀಟ್, ಚಾಟ್ಸ್ಗಳು ಲಭ್ಯ. ಸರ್ವರಿಗೂ ಸ್ವಾಗತ ಕೋರಿದೆ ನ್ಯೂ ಅರಮನೆ ಕೇಕ್ ಚೌಕಿ ಮಡಿಕೇರಿ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಮತ್ತು 30 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 10 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237484 ಎಸ್ಟಿಡ್ ಕೋಡ್ 0800. ಕೇಳಿ, ಇದೇ ಶುಕ್ರವಾರ ಜುಲೈ 10 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ ಎಂದು

0: ಹುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
1: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
0: ನಮ್ಮ ಕನ್ನಡ ನಾಡು.

ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು, ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು, ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು, ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ, ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳು

0: ಅನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು. ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದುಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 184,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ ಶೇಕಡ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ದಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 cm, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ, ಕೊಪ್ಪ 5, ಬೆಳ್ತಂಗಡಿ, ಧರ್ಮಸ್ಥಳ, ಖಾನಾಪುರ, ಲೋಂಡಾ, ಶೃಂಗೇರಿ, ತಾಳಗುಪ್ಪದಲ್ಲಿ ತಲಾ 4 cm ಮಳೆಯಾಗಿದೆ.

0: ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ.

0: ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಭತ್ತದ ಬೇಸಾಯದಲ್ಲಿ ಡ್ರಮ್ ಸೀಡರ್ ಬಳಕೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಕೇಳುವಿರಿ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ.
4: ಇದು ಯಾರ ನಂಬರ್ ಅಣ್ಣ?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಹಳ ತಿನ್ನೋರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
5: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭತ್ತದ ಕೃಷಿಯನ್ನು ಮಾಡುವಾಗ ಅತಿ ಹೆಚ್ಚು ಖರ್ಚನ್ನು ಬಯಸುವಂಥ ಚಟುವಟಿಕೆ ಅಂದರೆ ಸಸಿ ಮಡಿಯನ್ನು ಮಾಡಿ ಆ ಸಸಿಗಳನ್ನು ನಾವು ಕಿತ್ತು ನಾಟಿ ಮಾಡುವಂಥ ಒಂದು ಕ್ರಮ ಅಂತ ಹೇಳಬಹುದು. ಇದಕ್ಕೆ ಪರ್ಯಾಯವಾಗಿ ಕೃಷಿ ತಜ್ಞರು ಭತ್ತದ ಬಿತ್ತನೆ ಬೀಜವನ್ನು ನೇರವಾಗಿ ಗದ್ದೆಗೆ ಬಿತ್ತನೆ ಮಾಡುವಂಥ ಒಂದು ಕೃಷಿ ಉಪಕರಣವನ್ನು ಅಭಿವೃದ್ಧಿಪಡಿಸಿದ್ದಾರೆ, ಅದೇ ಡ್ರಮ್ ಸೀಡರ್. ಈ ಡ್ರಮ್ ಸೀಡರನ್ನು ಈ ಭತ್ತದ ಕೃಷಿನಲ್ಲಿ ನಾವು ಹೇಗೆ ಬಳಸ್ಕೋಬಹುದು, ಇದರಿಂದ ಆಗುವಂಥ ಅನುಕೂಲಗಳೇನು,

0: ಬಳಸುವಾಗ ವಹಿಸಬೇಕಾದಂತಹ ಎಚ್ಚರಿಕೆ ಕ್ರಮಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಇವತ್ತು ತಿಳಿಸಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿರುವಂತಹ ವಿಸ್ತರಣಾ ಶಿಕ್ಷಣ ಘಟಕದ ಸಹ ಪ್ರಾಧ್ಯಾಪಕರು ಹಾಗೂ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಬಸವಲಿಂಗಯ್ಯ ಅವರು. ನಮಸ್ಕಾರ ಡಾಕ್ಟರ್ ಬಸವಲಿಂಗಯ್ಯ ಅವರೇ.
1: ನಮಸ್ತೆ ಸರ್.
0: ಡ್ರಮ್ ಸೀಡರ್ ಅನ್ನ ಭತ್ತದ ಕೃಷಿನಲ್ಲಿ ಬಳಸ್ಕೊಳ್ಳೋದಕ್ಕೆ, ವಿಶೇಷವಾಗಿ ಬೀಜಗಳನ್ನು ನೇರವಾಗಿ ಬಿತ್ತನೆ ಮಾಡೋದಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಅಂತೀರಿ?
1: ಇತ್ತೀಚೆಗೆ ಕೊಡಗಿನಲ್ಲಿ ಡ್ರಮ್ ಸೀಡಿಂಗ್ ಭತ್ತ ಬೇಸಾಯ ಕೂಡ ಸ್ವಲ್ಪ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆ. ಕಳೆದ ಒಂದು 4-5 ವರ್ಷಗಳಿಂದ ಅಲ್ಲಲ್ಲಿ ರೈತರುಗಳು ಇದರ ಅನುಕೂಲತೆಗಳನ್ನು ಕಂಡುಕೊಂಡಿರೋರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಹಳ ಉತ್ಸುಕತೆಯಿಂದ ಈ ಡ್ರಮ್ ಸೀಡಿಂಗ್ ಭತ್ತ ಪದ್ಧತಿಯನ್ನು ಅಳವಡಿಸಿಕೊಂಡು ಭತ್ತ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಡ್ರಮ್ ಸೀಡರ್ನ ಬಳಸಿ ಭತ್ತ ಬೇಸಾಯ ಮಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ನಾವು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಅದರಲ್ಲಿ ಮೊದಲನೆಯದೇನಪ್ಪ ಅಂತಂದ್ರೆ, ಬೇಸಿಗೆಯಲ್ಲಿ ಒಂದು ಆಳವಾದಂತ ಉಳುಮೆಯನ್ನು ಮಾಡತಕ್ಕಂಥದ್ದು,
0: ಅಂದ್ರೆ ಮಾಗಿ ಉಳುಮೆ.
1: ಮಾಗಿ ಉಳುಮೆ ಯಾಕೆ ಅಂತಂದ್ರೆ, ಈ ಡ್ರಮ್ ಸೀಡರ್ ಭತ್ತ ಬೇಸಾಯದಲ್ಲಿ ಗದ್ದೆಯನ್ನು ನಾವು ಸಿದ್ಧತೆ ಮಾಡಿಕೊಂಡು ಕೆಸರು ಗದ್ದೆಗೆ ಡ್ರಮ್ ಸೀಡರ್ ಸಹಾಯದಿಂದ ಭತ್ತವನ್ನು ಬಿತ್ತನೆ ಮಾಡ್ಬಿಡ್ತೀವಿ. ಆ ಸಂದರ್ಭದಲ್ಲಿ ಭತ್ತನ ಹುಟ್ಟುತ್ತೆ, ಅದ್ರ ಜೊತೆಗೆ ಕಳೆನೂ ಹುಟ್ಟುತ್ತೆ. ಸೊ ಕಳೆಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದ್ರೆ, ನಮಗೆ ಅಲ್ಲಿ ಅದನ್ನು ಸರಿಯಾಗಿ ನಿಯಂತ್ರಿಸಲಿಲ್ಲ ಅಥವಾ ಕಳೆಗಳ ಸಂಖ್ಯೆ ಜಾಸ್ತಿ ಆಯಿತು ಅಂದ್ರೆ ಆ ಭತ್ತನೇ ಹೊರಟೋಗುತ್ತೆ, ನಮಗೆ ಬೆಳೆನೇ ಕಂಪ್ಲೀಟ್ ಲಾಸ್ ಆಗ್ಬಿಡ್ತದೆ. ಹಾಗಾಗಿ ಕಳೆಗಳ ನಿಯಂತ್ರಣನೇ ಇಲ್ಲಿ ದೊಡ್ಡ ಸಮಸ್ಯೆ ನಮಗೆ. ಈ ಕಳೆಗಳನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೆ ನಾವು ಮೊದಲಿಂದನೇ ನಾವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಹಾಗಾಗಿ ಒಂದು ಮಾಗಿ ಉಳುಮೆ ಬಹಳ ಅವಶ್ಯಕತೆ. ಎರಡನೇದಾಗಿ ಕಳೆ ಬ್ಯಾಂಕಿನ ನಾಶವನ್ನು ಮಾಡಬೇಕಾಗತ್ತೆ. ಈ ಕಳೆ ಬ್ಯಾಂಕ್ ಅಂದ್ರೆ ಏನು ಅಂತಂದ್ರೆ, ಈಗ ನಾವು ಭತ್ತ ಬೆಳಿತೀವಿ, ಆ ಭತ್ತವನ್ನು ತಗೊಂಡು ನೀರ್ಗಾಕ್ತು ಅಂತಂದ್ರೆ ಅಥವಾ ಮಣ್ಣಿಗಾಕ್ತು ಅಂದ್ರೆ ಎಲ್ಲಾ ಭತ್ತದ ಬೀಜಗಳು ಮೊಳಕೆ ಹೊಡೆದು ಬಿಡ್ತವೆ. ಆದ್ರೆ ಕಳೆಗಳು ಆತರ ಇಲ್ಲ ಸರ್. ಒಂದು ಕಳೆ ಅದರದ ಜೀವಮಾನದಲ್ಲಿ ಒಂದಷ್ಟು ಬೀಜಗಳನ್ನ ಉತ್ಪತ್ತಿ ಮಾಡಿ ನೆಕ್ಸ್ಟ್ ಜನರೇಷನ್ಗೆ ಬಿಟ್ಟೋಗ್ಬಿಡ್ತದ ಅದು ಮುಂದಿನ ತಲೆಮಾರಿಗೆ. ಒಂದು ಉದಾಹರಣೆಗೆ ಹೇಳ್ತೀನಿ, ಯಾವುದೋ ಒಂದು ಕಳೆ 100 ಬೀಜಗಳನ್ನ ಉತ್ಪಾದನೆ ಮಾಡಿದೆ ಅಂದ್ರೆ ಅದರಲ್ಲಿ 20% ಬೀಜಗಳು ಮಾತ್ರ ಒಂದು ಸೀಸನ್ ಗುಟ್ಟುತ್ತೆ. ಇನ್ನೊಂದು 20% ಬೀಜಗಳು ಇನ್ನೊಂದು ವಾತಾವರಣ, ಮಣ್ಣಿನಲ್ಲಿ ಏನೋ ಟೆಂಪರೇಚರ್ ವೇರಿಯೇಷನ್ಸ್ ಆಯ್ತು, ವಾತಾವರಣದಲ್ಲಿ ಏನೋ ಹ್ಯೂಮಿಡಿಟಿ ವೇರಿಯೇಷನ್ಸ್ ಆಯ್ತು, ಈ ತರ ಇನ್ನೊಂದು 20% ಹುಟ್ಟುತ್ತೆ. ಇನ್ನು ಕೆಲವು ಹುಟ್ಟಿದಂತ ಕಳೆಗಳು ಇನ್ನೇನಾದ್ರೂ 15 ದಿನ ಮಳೆ ಬರಲ್ಲ ಅಂತಂದ್ರೆ ತಮ್ಮ ರಿಪ್ರೊಡಕ್ಟಿವ್ ಸ್ಟೇಜ್ ನೇ ಅಂದ್ರೆ ಸಂತಾನೋತ್ಪತ್ತಿ ಹಂತವನ್ನು ಪ್ರಿಪೋನ್ ಮಾಡ್ಕೊಂಡು ಒಂದಷ್ಟು ಬೀಜಗಳನ್ನ ಉತ್ಪಾದನೆ ಮಾಡಿ ಸತ್ತೋಗ್ತವೆ. ಸೊ ಈ ತರ ಎಲ್ಲ ಕಾರಣಕ್ಕೆ ಒಂದೇ ಗಿಡದಲ್ಲಿ ಬಂದಂತ ಕಳೆಗಳ ಬೀಜಗಳು ಒಂದೇ ಸಾರಿ ಹುಟ್ಟಲ್ಲ, ಹಾಗಾಗಿ ಹಂತ ಹಂತವಾಗಿ ಹುಟ್ಟುತ್ತವೆ. ಸೊ ನಾವೀಗ ಮಾಗಿ ಉಳುಮೆ ಮಾಡಿ ಆ ಟೈಮಲ್ಲಿ ಏನಾದ್ರು ಸ್ವಲ್ಪ ಮುಂಗಾರು ಮಳೆ ಬಂತು ಅಂದಾಗ ಆಗ ಒಂದಷ್ಟು ಬೀಜಗಳು ಹುಟ್ಟುತ್ತೆ, ಅದು ನೆಕ್ಸ್ಟ್ ಉಳುಮೆ ಟೈಮಲ್ಲಿ ಅದನ್ನ ಸಾಯಿಸ್ಬಿಡ್ಬೋದು. ಈ ಆ ಉಳುಮೆ ಟೈಮ್ ಆದ್ಮೇಲೆ ಇನ್ನೊಂದಷ್ಟು ಕಳೆಗಳ ಬೀಜಗಳು ಹುಟ್ಟುತ್ತೆ, ನೆಕ್ಸ್ಟ್ ಮುಂದಿನ ಕೆಸರು ಮಾಡುವಂತ ಟೈಮಲ್ಲಿ ಅದನ್ನ ಸಾಯಿಸ್ಬೋದು. ಕೆಸರಾದ್ಮೇಲೆ ಕೆಲವು ಬೀಜಗಳು ಹುಟ್ಟುತ್ತೆ, ಅವನ್ನ ನೆಕ್ಸ್ಟ್ ಎರಡನೇ ಕೆಸರಿಗೆ ಅಥವಾ ನಾಟಿ ಮಾಡೋಕ್ಕೆ ಅಥವಾ ಬಿತ್ತನೆ ಮಾಡೋಕ್ಕಿಂತ ಮುಂಚಿನ ಕೆಸರಲ್ಲಿ ಅದು ಸತ್ತೋಗುತ್ತೆ. ಈ ರೀತಿ ಹಂತ ಹಂತವಾಗಿ ನಾವು ಕೆಸರು ಅಥವಾ ಉಳುಮೆ ಮಾಡೋದ್ರಿಂದ ಮಣ್ಣಿನಲ್ಲಿ ಶೇಖರಣೆಗೊಂಡಿರತಕ್ಕಂತ ಕಳೆ ಬೀಜಗಳ ಬ್ಯಾಂಕ್ ನಶಿಸಿ ಹೋಗ್ತಾ ಇರ್ತದೆ. ಸೊ ಈ ರೀತಿನೂ ಕೂಡ ನಾವು ಕಳೆನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಅನಂತರ ಬಿತ್ತನೆಗೆ, ಅದು ಡ್ರಮ್ ಸೀಡಿಂಗ್ ಅಲ್ಲಿ ಏನಾದ್ರೂ ನೀವು ಭತ್ತ ಬಿತ್ತನೆ ಮಾಡ್ತೀವಿ ಅಂದ್ರೆ 15-20 ದಿನಗಳ ಮುಂಚೆ ಒಂದು ಕೆಸರನ್ನ ಮಾಡಬೇಕಾಗತ್ತೆ. ಸೊ ಒಂದು ಆಳವಾದ ಉಳುಮೆ ಮಾಡಿ ಬಿತ್ತನೆ ಮಾಡೋಕ್ಕಿಂತ 15-20 ದಿನಗಳ ಮುಂಚೆ ಒಂದು ಕೆಸರು ಗದ್ದೆಯನ್ನು ಮಾಡೋದಾದ್ರೆ ಆ ಟೈಮಲ್ಲಿ ಏನಾಗುತ್ತೆ, ಎಲ್ಲ ಹಸಿರು ಕಳೆಗಳು ಅಥವಾ ಬೆಳೆಯ ಕೂಳೆಗಳು ಎಲ್ಲವನ್ನು ಕಂಪ್ಲೀಟ್ ಆಗಿ ನಮ್ಮ ಮಣ್ಣಿಗೆ ಸೇರ್ಕೋ ರೀತಿಯಲ್ಲಿ ಕೆಸರು ಮಾಡಬೇಕು. ಅವಾಗ ಏನಾಗುತ್ತೆ, ಹಸಿ ಕಳೆ ಒಣಕಳೆ ಹಳೆ ಬೆಳೆಗಳ ಕೂಳೆಗಳು ಏನಾರು ಇದ್ರು ಕೂಡ ಅದು ಮಣ್ಣಲ್ಲಿ ಚೆನ್ನಾಗಿ ಕೊಳತು ಗೊಬ್ಬರ ಆಗ್ಬಿಡುತ್ತೆ. ಸೊ ನಮ್ಗೆ ಬಿತ್ತನೆ ಟೈಮ್ಗೆ ಯಾವುದೇ ವಿಧವಾದಂತ ಜೀವಂತ ಕಳೆಗಳು ನಮ್ಮ ಗದ್ದೆನಲ್ಲಿ ಇರಬಾರದು. ಈ ರೀತಿ ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೋಬೇಕು. ಆನಂತರ ಮುಂದುವರೆದು ಗದ್ದೆಯನ್ನು ಆದಷ್ಟು ಮಟ್ಟಿಗೆ ಸಮತಟ್ಟಾಗಿ ಮಾಡ್ಕೋಬೇಕು. ನಾವು 100% ಲೆವೆಲಿಂಗ್ ಅಂತ ಹೇಳ್ತೀವಿ, ಈಗ ಪೆನ್ನು ಪೇಪರ್ ವರ್ಕ್ ಆದಂಗೆ ಅಲ್ಲಾಗಲ್ಲ ಗದ್ದೆನಲ್ಲಿ, ರಿಯಾಲಿಟಿನಲ್ಲಿ ಇದ್ದಾಗ ಸಾಧ್ಯವಾದಷ್ಟು ಮಟ್ಟಿಗೆ ತಗ್ಗು ಪ್ರದೇಶಗಳು ಅಥವಾ ಗುಂಡಿಗಳು ಇರದಂಗೆ, ಉಬ್ಬು ತಗ್ಗುಗಳು ಇರದಂಗೆ ನಾವು ಆದಷ್ಟು ಒಂದು ಸಮತಟ್ಟಾಗಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದ್ರೆ ಈ ಗುಂಡಿಗಳಲ್ಲಿ ಗದ್ದೆಗಳಂತ ಕೃಷ್ಣ ಗುಂಡಿ ಇತ್ತು ಅಂದಾಗ ನೀರು ನಿಂತ್ಕೊಳ್ಳುತ್ತೆ. ಆ ಗುಂಡಿನಲ್ಲಿ ಬಿದ್ದಂತ ಬಿತ್ತನೆ ಬೀಜ
0: ಮಣ್ಣಿಗೆ
1: ತಲುಪೋದಿಲ್ಲ, ಆ ನೀರು ನಿಂತಿರೋದ್ರಿಂದ ಅದು ನೀರೊಳಗೆ ಕೊಳತು ಸತ್ತೋಗುತ್ತೆ.
0: ತೇಲ್ಬಹುದು,
1: ಗಟ್ಟಿ ಬೀಜ ನೀರು ಕೂರುತ್ತೆ, ಬಟ್ ಕೊಳೆಯುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನಿಂತ ನೀರಲ್ಲಿ ಬಿದ್ದಂತ ಬೀಜಗಳು ಕೊಳತು ನಮ್ಗೆ ಸಸಿ ಸಿಗಲ್ಲ. ಆನಂತರ ಏನ್ ಮಾಡ್ಬೇಕು ಅಂತಂದ್ರೆ, ಬಿತ್ತನೆಗೆ 15-20 ದಿನಗಳ ಮುಂಚೆನೆ ನಾವು ಈ ಸಾವಯವ ಗೊಬ್ಬರಗಳು ಕೊಟ್ಟಿಗೆ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿ ಕೆಸರುಗದ್ದೆ ಮಾಡೋದಾದ್ರೆ ಆ ಎಲ್ಲಾ ಗೊಬ್ಬರಗಳು ಚೆನ್ನಾಗಿ ಕೊಳತು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಿತ್ತನೆ ಮಾಡಿದಂತ ಬೀಜಕ್ಕೆ ಸಿಕ್ಕಿ ಆ ಗಿಡ ಚೆನ್ನಾಗಿ ಮೊಳತು ಚೆನ್ನಾಗಿ ಗಿಡ ಬರೋಕೆ ಅನುಕೂಲ ಮಾಡ್ಕೊಳ್ತದೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಸಾವಯವ ಗೊಬ್ಬರಗಳನ್ನ ನಾವೇನಾದ್ರೂ

0: ಸಡನ್ ಆಗಿ ಮಣ್ಣಿಗೆ ಸೇರಿಸಿ ನೆಕ್ಸ್ಟ್ ಡೇನೇ ಬಿತ್ತನೆ ಮಾಡ್ತೀವಿ ಅಥವಾ ನೆಕ್ಸ್ಟ್ ಡೇನೆ ಪ್ಲಾಂಟಿಂಗ್ ಮಾಡ್ತೀವಿ ಅಂದರೆ ಈ ಸಾವಯವ ಅಂಶಗಳು ಸ್ವಲ್ಪ ಕರಗಬೇಕಾದ್ರೆ ಸ್ವಲ್ಪ ಟೆಂಪರೇಚರ್ನ ಬಿಡ್ತವೆ. ಈಗ ನೀವು ಯಾರಾದರೂ ಸಗಣಿ ಗೊಬ್ಬರದ ಗುಂಡಿಗೆ ಹೋಗಿ ನಿಂತ್ಕೊಂಡ್ರೆ ಎಷ್ಟು ಬಿಸಿ ಇರುತ್ತೆ ಅಂತ. ಸೊ ಸಡನ್ ಆಗಿ ನಾವು ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಬಿತ್ತನೆ ಮಾಡೋದು ಅಥವಾ ನಾಟಿ ಮಾಡೋದು ಮಾಡೋದಾದಾಗ ಮಣ್ಣಿನಲ್ಲಿ ಸ್ವಲ್ಪ ಟೆಂಪರೇಚರ್ ರೈಸ್ ಆಗುತ್ತೆ. ಅದರಲ್ಲೂ ಡ್ರಮ್ ಸೀಡಿಂಗ್ ಅಲ್ಲಿ ನಾವು ಆಗ್ತಾನೆ ಮೊಳತಿರೋ ಕಾಳುಗಳನ್ನ ಹಾಕಿರ್ತೀವಿ. ಈಗ ಇಮಿಡಿಯೇಟ್ ಆಗಿ ಇವತ್ತೇ ನಾವು ಸಗಣಿ ಗೊಬ್ಬರ ಹಾಕಿ ಮಣ್ಣಿಗೆ ಸೇರಿಸಿ ಕೆಸರ್ಗ ಮಾಡಿಬಿಟ್ಟು ನಾಳೆನೇ ಬಿತ್ತನೆ ಮಾಡಿದ್ರೆ ಆ ಉಷ್ಣಾಂಶದಿಂದ ಕೂಡ ಮೊಳಕೆಗಳು ಸುಟ್ಟೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ 15-20 ದಿನಗಳ ಮುಂಚೆನೆ ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿ ಕೆಸರು ಮಾಡಿ ಆನಂತರ ನಾಟಿಗೆ ಮುಂಚೆ 1-2 ದಿನದ ಎನ್ನುವಾಗ ಒಂದು ಕೆಸರು ಮಾಡಿ ಅಥವಾ ನಾಳೆ ನಾಟಿ ಅಂದಾಗ ಇವತ್ತು ಕೆಸರು ಮಾಡಿ ಸಮತಟ್ಟು ಮಾಡಿಕೊಂಡು ಬಿತ್ತನೆ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಇಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆಯಲ್ಲಿ ಅನುಸರಿಸಬೇಕಾಗುತ್ತೆ.
1: ಅಂದ್ರೆ ಈ ಡ್ರಮ್ ಸೀಡರ್ ಅನ್ನ ಬಳಸುವಂತ ಅವಶ್ಯಕತೆ ಏನಿದೆ ಅಂತ
0: ಈಗಿನ ಕಾಲಘಟ್ಟಕ್ಕೆ ನಾವು ಹೋಲಿಸ್ಕೊಳ್ಳೋದಾದ್ರೆ ಡ್ರಮ್ ಸೀಡರ್ನ ಬಳಸಿ ಭತ್ತವನ್ನು ಬೇಸಾಯ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಕೊಡಗಿನಲ್ಲಿ ಇವತ್ತು ನೋಡ್ತಾ ಇರ್ಬೋದು ಕಾರ್ಮಿಕರ ಸಮಸ್ಯೆ ಬಹಳ ಇದೆ.
1: ಹೌದೌದು.
0: ಈಗ ನಾನು ಎಷ್ಟು ಕೊಡಗಿನ ರೈತರ ಜೊತೆ ನಾನು ಮಾತಾಡಬೇಕಾದ್ರೆ ಅಥವಾ ನಾನು ಸುಮಾರು 4-5 ವರ್ಷಗಳಿಂದ ಈ ಡ್ರಮ್ ಸೀಡಿಂಗ್ ಅನ್ನ ಪ್ರಮೋಟ್ ಮಾಡಕ್ ಹೋಗಿ ಅಲ್ಲಲ್ಲಿ ಆಯ್ದ ರೈತರುಗಳ ತಕ್ಕಗಳಿಗೆ ಹೋಗಿ ನಾವು ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಅವ್ರು ಹೇಳೋ ಪ್ರಕಾರನೇ ಒಂದು ಎಕರೆಯನ್ನ ಸಸಿ ಮಡಿ ತಯಾರಿಸಿ ನಾಟಿ ಮಾಡೋಕ್ಕೆ ಏನಿಲ್ಲ ಅಂತಂದ್ರೆ 5,000-6,000 ರೂಪಾಯಿ ಖರ್ಚು ಬರುತ್ತೆ. ನೀವು ಸಸಿ ಮಡಿ ಮಾಡ್ಕೋಬೇಕು, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಖರ್ಚು. ಸಸಿ ಮಡಿ ಮಾಡಲಿಕ್ಕೆ, ಬಿತ್ತನೆ ಮಾಡಲಿಕ್ಕೆ, ಅದರಿಂದ ನೀರು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ, ಆನಂತರದಲ್ಲಿ ಮೇಜರ್ ಆಗಿ ಬರ್ತಕ್ಕಂಥದ್ದು ಸಸಿ ಮಡಿಯಿಂದ ಗಿಡಗಳನ್ನ ಕಿತ್ತು ಅದನ್ನು ಬಂಡಲ್ ಮಾಡಿ ಮುಖ್ಯವಾದ ಗದ್ದೆಗಳಿಗೆ ಸಾಗಣೆ ಮಾಡಿ ಅಲ್ಲಿಂದ ನಾಟಿ ಮಾಡೋದು. ಸೊ ಈ ಎಲ್ಲ ಖರ್ಚುಗಳನ್ನ ಇಟ್ಕೊಂಡ್ರೆ ಹೆಚ್ಚು ಕಡಿಮೆ 5,000-6,000 ರೂಪಾಯಿ ರೈತರು ಹೇಳೋ ಲೆಕ್ಕಾಚಾರದಲ್ಲಿ ಇನ್ನೂ ಹೆಚ್ಚಿನ ಖರ್ಚು ಅಂತ ಹೇಳ್ತಾರೆ. ನಮ್ಮ ಲೆಕ್ಕಾಚಾರದಲ್ಲೂ ಕೂಡ ಅಷ್ಟು ಖರ್ಚು ಈ ಭತ್ತ 1 ಎಕರೆ ಗದ್ದೆಯನ್ನು ನಾಟಿ ಮಾಡಬೇಕಾದ್ರೆ ಇಷ್ಟು ಖರ್ಚು ತಗಲುತ್ತೆ. ಆದರೆ ಈ ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆ ಇಂದೇನಾಗುತ್ತೆ, ಈಗ ನಾವು ಬೇರೆ ಮೆಥಡಲ್ಲಿ ಏನು ಭತ್ತವನ್ನು ನಾಟಿ ಮಾಡ್ತೀವೋ ಅದೇ ರೀತಿ ನಾವು ಗದ್ದೆನ ಪ್ರಿಪೇರ್ ಮಾಡ್ಕೋತೀವಿ. ಬೇರೆ ಏನೇನು ಮಾಡ್ತೀವೋ ಎಲ್ಲ ವಿಧಾನಗಳು ಅದಕ್ಕೂ ಸೇಮು, ಡ್ರಮ್ ಸೀಡಿಂಗ್ ಭತ್ತಕ್ಕೂ ಸೇಮು. ಇಲ್ಲೇನು ಮಾಡ್ತೀವಿ ಅಂತಂದರೆ ಗದ್ದೆ ರೆಡಿ ಆದಮೇಲೆ ಭತ್ತವನ್ನು ನೇರವಾಗಿ ಡ್ರಮ್ ಸೀಡಿಂದ ಬಿತ್ತನೆ ಮಾಡಿಬಿಡ್ತೀವಿ. ಸೊ ಈ ಗಿಡ ಕೀಳೋದು, ಬಂಡ್ಲು ಮಾಡೋದು, ತಗೊಂಡೋಗಿ ಸಾಕ್ಸೋದು, ನಾಟಿ ಮಾಡೋ ಖರ್ಚುಗಳಿರಲ್ಲ. ಹಂಗಾಗಿ ರೈತರಿಗೆ ಏನಿಲ್ಲ ಅಂತಂದ್ರು 1 ಎಕರೆಗೆ 5,000-6,000 ರೂಪಾಯಿ ದುಡ್ಡು ಉಳಿಯುತ್ತೆ. ಮತ್ತೆ ಕಾರ್ಮಿಕರ ಸಮಸ್ಯೆ ಇದ್ದಲ್ಲಿ ಇದನ್ನು ಎಫೆಕ್ಟಿವ್ ಆಗಿ ಬಳಸ್ಕೋಬಹುದು. ಒಂದು ಡ್ರಮ್ ಸೀಡರ್ ಇಂದ 2 ಗಂಟೆಗಳಲ್ಲಿ 1 ಎಕರೆಯಲ್ಲಿ ಭತ್ತ ಬಿತ್ತನೆಯನ್ನು ಮಾಡಿ ಮುಗಿಸ್ಬಿಡ್ಬಹುದು. ಇದು ಒಂದು ಅಡ್ವಾಂಟೇಜ್. ಸೊ ನನಗಾಗ್ಲೇ ಹೇಳ್ದಂಗೆ ಕಾರ್ಮಿಕರ ಕೊರತೆಯನ್ನು ನೀಗುತ್ತೆ. ಎರಡನೇದು, 1 ಎಕರೆ ಭತ್ತನ ನಾಟಿ ಮಾಡಬೇಕು ಅಂತ ನಮಗೆ ಸರಾಸರಿ 8 ಜನ ಲೇಬರ್ಸ್ ಒಂದು ದಿನ ಬೇಕು. ಅದನ್ನ ಇಲ್ಲಿ 2-3 ಗಂಟೆಗಳಲ್ಲಿ ಒಂದು ಡ್ರಮ್ ಸೀಡರ್ ಯೂಸ್ ಮಾಡಿ ನಾಟಿ ಮಾಡಬಹುದು. ಕಾರ್ಮಿಕರ ಕೊರತೆ ನೀಗ್ತು, ಮತ್ತೆ ಖರ್ಚಿನಲ್ಲಿ ಉಳಿತು, 5,000-6,000 ರೂಪಾಯಿ ಖರ್ಚು ಉಳಿತು. ಜೊತೆಗೆ ನಾವು ನಾರ್ಮಲ್ ಆಗಿ ಸಸಿ ಮಡಿ ಮಾಡಿಕೊಂಡು ಭತ್ತ ಬೆಳಿಬೇಕು ಅಂದ್ರೆ ನಮಗೆ 25 ಕೆಜಿ ಸಸಿ ಬಿತ್ತನೆ ಬೀಜ ಬೇಕು. ಇಲ್ಲಿ ನಮಗೆ 1 ಎಕರೆಗೆ 8 ಕೆಜಿಯಲ್ಲಿ ನಾವು ಭತ್ತ ಬಿತ್ತನೆಯನ್ನು ಮಾಡಿ ಮುಗಿಸ್ಬಿಡ್ಬೋದು.
1: ಅಷ್ಟರ ಮಟ್ಟಿಗೆ ಕಡಿಮೆ ಬೀಜ ಬೇಕಾಗುತ್ತೆ.
0: ಆಲ್ಮೋಸ್ಟ್ ನಮಗೆ 60% ಕಡಿಮೆ ಬಿತ್ತನೆ ಬೀಜ ಬಳಸ್ಕೋಬಹುದು.
1: ಅಂದ್ರೆ 25 ಕಿಲೋಗ್ರಾಮ್ ಅಂದ್ರೆ 3 ಎಕರೆಗೆ ಇಲ್ಲಿ
0: ಬಳಸ್ಕೋಬಹುದು ಆ 25 ಕಿಲೋಗ್ರಾಮ್ನ. ಸೊ ಇದು ಒಂದು ಅಡ್ವಾಂಟೇಜ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ನಾಟಿ ಮಾಡಿದಾಗ ಈ ಗಿಡಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗ್ತವೆ ನಾಟಿ ಆದ ನೆಕ್ಸ್ಟ್ 1 ವಾರ ತನಕ, ಅಥವಾ ಸಪ್ಪೆ ಆಗಿರ್ತವೆ. ಯಾಕೆ ಅಂತಂದ್ರೆ ಸಸಿ ಮಡಿಯಿಂದ ನಾವು ಬೇರ್ ಸಮೇತ ಕಿತ್ತು ಅದನ್ನ ಬಂಡ್ಲು ಮಾಡಿ ಅಲ್ಲಿ ನಾಟಿ ಮಾಡಿರ್ತೀವಿ. ಅಲ್ಲಿ ನಾಟಿ ಮಾಡಿದ್ಮೇಲೆ ಆ ಗಿಡಗಳಿಗೆ ಹೊಸ ಬೇರ್ ಬರಬೇಕು. ಅದು ಬೇರ್ ಬಂದಾದ್ಮೇಲೆ ಇದು ಹೊಸ ಎಲೆಗಳು ಬಂದು ಅದು ಸೆಟ್ ಆಗ್ಬೇಕು. ಅದನ್ನ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಕರಿತೀವಿ.
1: ಆಘಾತ
0: ಇಲ್ಲಿ ಆತರ ಸಮಸ್ಯೆಗಳಿರಲ್ಲ.
1: ಬೇರು ಸಸಿಗಳನ್ನ ಕೇಳುವಾಗ ಸ್ವಲ್ಪ ಆಘಾತ ಆಗುತ್ತೆ
0: ಆಮೇಲೆ ನಾಟಿ ಮಾಡೋ ವಿಧಾನನು ಬೇರೆ. ಕೆಲವರು ಬೆರಳಲ್ಲಿ ಹಾಕ್ತಾರೆ, ಎಬ್ಬೆರಳಲ್ಲಿ ಹೋದಂತಾರೆ. ಸೊ ಆ ಕಾಲ ರೀಜನ್ಗೂ ಸ್ವಲ್ಪ ನೋವು ಉಂಟಾಗಬಹುದು. ಹಂಗೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ, 1 ವಾರ 12 ದಿವಸ ಅದು ಮತ್ತೆ ಚಿಗರಿ ನೀಟಾಗಿ ಗದ್ದೆನಲ್ಲಿ ಸೆಟ್ ಆಗೋಕೆ. ಆದ್ರೆ ಇಲ್ಲಿ ಆ ಸಮಸ್ಯೆ ಬರಲ್ಲ. ನೇರವಾಗಿ ಬಿತ್ತನೆ ಬೀಜಗಳನ್ನ ಬಿತ್ತಿವಿ, ಅದು ಗಿಡ ಒಡೆಯುತ್ತೆ, ಸಸಿ ಬೆಳವಣಿಗೆಯನ್ನು ಪ್ರಾರಂಭಿಸಿ ಬೆಳೆಯುತ್ತೆ. ಹಾಗಾಗಿ ಈ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅನ್ನೋದು ಇಲ್ಲಿರಲ್ವಲ್ಲ, ಈ ಬೆಳೆ 10-12 ದಿವಸ ಮುಂಚೆನೆ ಕಟಾವಾಗಿ ಬಂದ್ಬಿಡುತ್ತೆ. ಇದು ಒಂದು ನಮಗೆ ಅನುಕೂಲವಾಗುತ್ತೆ.
1: ಸಸಿಗಳ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿರೋದ್ರಿಂದ ಇಳುವರಿನ ಹೆಚ್ಚು ಬರ್ಬೋದಲ್ವೇ?
0: ಹೌದು. ಯಾಕಂತಂದ್ರೆ ಡ್ರಮ್ ಸೀಡರ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದರೆ ಆ ಡ್ರಮ್ಮಲ್ಲಿ ಸಾಲಿನಿಂದ ಸಾಲಿಗೆ 8 ಇಂಚ್ ಅಂತರವನ್ನ ಕಾಯ್ದುಕೊಂಡಿರ್ತಾರೆ, ಮೇಂಟೈನ್ ಮಾಡಿರ್ತಾರೆ. ಮತ್ತೆ ಆ ಬಿತ್ತನೆ ಬೀಜಗಳು ಪ್ರತಿ ಡ್ರಮ್ ಸೀಡಲ್ಲಿ ಇರ್ತಕ್ಕಂಥ ಹೋಲಿಂದ ಬೀಳಬೇಕಾದ್ರೆ ಗಿಡದಿಂದ ಗಿಡಕ್ಕೆ 4 ಇಂಚಿನ ಅಂತರವನ್ನು ಮೇಂಟೈನ್ ಮಾಡ್ಕೋತವೆ. ಹಾಗಾಗಿ ನಾನು ಮುಂಚಿನ ಹೇಳಿದಾಗೆ 1 ಚದರ ಮೀಟರ್ನಲ್ಲಿ 50 ಗಿಡಗಳು
1: ಬಂದೇ
0: ಬರ್ತವೆ. ಹಾಗಾಗಿ ಇದು ಒಂದು ಕೂಡ ನಮ್ಮ ಇಳುವರಿಗೆ ಕಾರಣ ಆಗುತ್ತೆ.
1: ಆದ್ರೂ ಈ ಡ್ರಮ್ ಸೀಡರ್ ಭತ್ತದ ಬಿತ್ತನೆಯಲ್ಲಿರುವಂತಹ ಸಮಸ್ಯೆಗಳು ಅಥವಾ ಸವಾಲುಗಳೇನು ಅಂತೀರಿ?
0: ಡ್ರಮ್ ಸೀಡರ್ ಭತ್ತ ಬಿತ್ತನೆಯಲ್ಲಿ

0: ನಮಗೆ ಒಂದು ಮೂರ್ನಾಲ್ಕು ಸವಾಲುಗಳಿದೆ. ಅದರಲ್ಲಿ ಭಾಳ ಪ್ರಮುಖವಾದಂಥ ಸವಾಲು ಅಂತಂದರೆ ಕಳೆ ನಿರ್ವಹಣೆ. ನಾನು ಈಗಲೇ ಹೇಳಿದ ಹಾಗೆ
1: ಹೌದು ಹೌದು ಹೌದು
0: ಭತ್ತದ ಬೀಜದ ಜೊತೆನೆ ಕಳೆ ಬೀಜಗಳು ಮೊಳಕೆ ಹೊಡೆದು ಕಳೆ ಎಸ್ಟಾಬ್ಲಿಷ್ ಆಗ್ತಾ ಇರ್ತದೆ.
1: ಹೌದು,
0: ಹಾಗಾಗಿ ಕಳೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಏನಾದರೂ ನಾವು ಅಚ್ಚುಕಟ್ಟಾಗಿ ಮಾಡಿಬಿಡ್ತು ಅಂತಂದರೆ ಡ್ರಮ್ ಸೀಡರ್ ಸಕ್ಸಸ್ ಆಯಿತು ಅಂತಲೇ ಅರ್ಥ. ಸೊ ಹಾಗಾಗಿ ಉತ್ತಮವಾಗಿ ಗದ್ದೆನ ನಾವು ಪ್ರಿಪೇರ್ ಮಾಡ್ಕೋಬೇಕು. ನಾನು ಈಗಾಗಲೇ ಮುಂಚೆ ತಿಳಿಸಿರೋ ರೀತಿಯಲ್ಲಿ ಗದ್ದೆನ ಪ್ರಿಪೇರ್ ಮಾಡ್ಕೋಬೇಕು. ಮತ್ತೆ ಬಿತ್ತುವ ಸಂದರ್ಭದಲ್ಲಿ ಯಾವುದೇ ವಿಧವಾದಂಥ ಹಸಿರು ಕಳೆಗಳು ಅಥವಾ ಹಸಿರು ಹುಲ್ಲುಗಳಾಗಲಿ ಗದ್ದೆನಲ್ಲಿ ಇರಬಾರ್ದು. ಆ ನಂತರದಲ್ಲಿ ಮಲ್ನಾಡಿನಂಥ ಪರಿಸ್ಥಿತಿನಲ್ಲಿ ನಾವು ಈ ಉದಯಪೂರ್ವ ಕಳೆನಾಶಕಗಳನ್ನು ಬಳಸೋಕ್ಕಾಗಲ್ಲ. ಯಾಕೆಂತಂದರೆ ಮಳೆ ಉಯ್ತಾ ಇರ್ತದೆ, ಉದಯಪೂರ್ವ ಕಳೆನಾಶಕಗಳು ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ಸ್ ಹಾಕಿದ್ರೆ ಈ ಕಳೆ ಬೆಳೆಗೆ ಮೊಳಕೆಗೆ ಏನು ಎಫೆಕ್ಟ್ ಆಗುತ್ತೋ ಅದೇ ಥರ ನಮ್ಮ ಭತ್ತದ ಮೊಳಕೆಗೂ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ಅದನ್ನು ಇಲ್ಲಿ ಬಳಸೋಕ್ಕಾಗಲ್ಲ. ಬೇರೆ ಪ್ರದೇಶಗಳಲ್ಲಿ ಬಳಸ್ಕೋಬೋದು. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ಸ್ಗಳನ್ನ ಬಳಸ್ಕೊಂಡು ಕಳೆ ನಿಯಂತ್ರಣಗಳನ್ನ ಮಾಡಬಹುದು. ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಅಂತಂದ್ರೆ ಉದಯೋತ್ತರ ಕಳೆನಾಶಕಗಳು. ಸೊ ಅವು ಯಾವ್ಯಾವಪ್ಪ ಅಂದ್ರೆ ಈ ನಾಮಿನಿ ಗೋಲ್ಡ್, ಪಿಮಿಕ್ಸ್ ಮತ್ತೆ ಬುಟಾಕ್ಲೋರು, ಇವು ಮೂರನ್ನು ಕೂಡ ನಾವು ಕಳೆ ಬಂದ ನಂತರದಲ್ಲಿ ಆ ಕಳೆಗಳ ಮೇಲೆ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಕೋಬೇಕು. ಈ ಡ್ರಮ್ ಸೀಡಿಂಗ್ ಭತ್ತ ವಿಧಾನದಲ್ಲಿ ಏನಾದ್ರು ಭತ್ತ ಬೇಸಾಯ ಮಾಡಿ ಕಳೆಗಳು ಬಂದಿದೆ ಅಂತ ಗೊತ್ತಾದ್ರೆ ಬಿತ್ತನೆ ಆದ 20-25 ದಿನದೊಳಗಾಗಿ ನಾವು ಈ ಸ್ಪ್ರೇನ ತಗೋಬೇಕಾಗತ್ತೆ. ಆವಾಗ 1 ಎಕರೆಗೆ 120 ml ಕಾಮಿನಿ ಗೋಲ್ಡ್ ಅಥವಾ 1 ಎಕರೆಗೆ 8 ಗ್ರಾಮ್ ಪಿಮಿಕ್ಸ್ ಅಥವಾ 1 ಎಕರೆಗೆ 800 ಗ್ರಾಮ್ ಬಿಟಾಕ್ಲೋರು ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಉದಯೋತ್ತರ ಕಳೆನಾಶಕಗಳನ್ನ ಸುಮಾರು 150-180 ಲೀಟರ್ ಅಥವಾ 200 ಲೀಟರ್ ನೀರಿನ ಕರಗಿಸ್ಕೊಂಡು ಮಲೆನಾಡು ಪ್ರದೇಶದಲ್ಲಿ ಆಗಾಗ ಮಳೆ ಆಗ್ತಿರೋದ್ರಿಂದ ಅದಕ್ಕೊಂದು 80 ml ಗಮ್ ಹಾಕೊಂಡು ಸಾಧ್ಯ ಆದಷ್ಟು ಸ್ಪ್ರೇ ಮಾಡದ ಒಂದು 6-7 ಗಂಟೆಗಳ ಕಾಲ ಮಳೆ ಇರಬಾರ್ದು ಆ ಥರ ವೆದರ್ ರಿಪೋರ್ಟ್ ನೋಡಿಕೊಂಡು ಸ್ಪ್ರೇ ಮಾಡಿ ನಾವು ಕಳೆಗಳನ್ನು ಸಮರ್ಪಕವಾಗಿ ಕಂಟ್ರೋಲ್ ಮಾಡ್ಬೋದು. ಇದು ಒಂದು ಸಮಸ್ಯೆ. ಆದರೆ ನಮಗೆ ಎರಡನೇ ಸಮಸ್ಯೆ ಏನಪ್ಪ ಅಂತಂದರೆ ಬಿತ್ತನೆ ಮಾಡೋ ಟೈಮಲ್ಲಿ ವಾತಾವರಣನ ಗಮನಿಸ್ಕೊಂಡು ನಾವು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಅವತ್ತೇನಾದರೂ ಯೆಲ್ಲೋ ಅಲರ್ಟು ರೆಡ್ ಅಲರ್ಟ್ ಇದ್ದು ಅವತ್ತು ದಿನ ಏನಾದರೂ ಬಿತ್ತನೆ ಮಾಡಿಬಿಟ್ವಿ ಅಂದ್ಕೊಂಡ್ರೆ ಅಥವಾ ಬಿತ್ತನೆ ಮಾಡೋ ನಂತರದಲ್ಲಿ ಜೋರು ಮಳೆ ಬಂದ್ಬಿಟ್ರೆ ಏನಾಗುತ್ತೆ, ಆ ಬಿತ್ತನೆ ಬೀಜಗಳು ಲೈನಲ್ಲಿ ಬಿದ್ದಿರೋವೆಲ್ಲ ನೀರಿಗೆ ಕೊಚ್ಕೊಂಡೋಗ್ಬಿಟ್ಟು ಎಲ್ಲ ಒಂದ್ ಕಡೆ ಸೇರ್ಕೊಳ್ಳೋದು,
2: ಚದುರು ಬಿಡ್ತವೆ.
0: ಆವಾಗ ನಮಗೆ ಆ ಲೈನ್ಗಳು ಸಿಗಲ್ಲ. ಇದು ಎರಡನೇ ಸಮಸ್ಯೆ ಆಗುತ್ತೆ. ಮೂರನೇ ಸಮಸ್ಯೆ ಏನಪ್ಪ ಅಂತಂದ್ರೆ ಅಲ್ಲಲ್ಲಿ ಕೆಲವೊಂದು ಪಕ್ಷಿಗಳು, ಈ ಗೀಜಗನಕ್ಕಿ, ಈ ಪಾರಿವಾಳ, ಕಾಡುಕೋಳಿ, ಇಂಥ ಹಕ್ಕಿಗಳು ಈ ಬಿತ್ತನೆ ಬೀಜವನ್ನ ತಿನ್ನುವಂತ ಚಾನ್ಸಸ್ಗಳು ಇರುತ್ತೆ. ಸೊ ಆಮೇಲೆ ಈ ಪಕ್ಷಿಗಳು ದಿನದ 24 ಗಂಟೆನು ಬಂದು ಅಲ್ಲಿ ತಿನ್ನಕ್ ಬರಲ್ಲ. ಅವು ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ಒಂದು 6:30-7-8 ಗಂಟೆ ತನಕ ಆ ಟೈಮ್ ಅವುಗಳ ಫೋರೆಸ್ಟ್ ಟೈಮ್ ಅದು. ಆ ಟೈಮಲ್ಲಿ ಅಷ್ಟೇ ಆಹಾರ ಧಾನ್ಯ
2: ಮುಂಜಾನೆ ಮತ್ತೆ ಸಂಜೆ.
0: ಆ ಸಂಜೆ ಹೊತ್ತು ಯಾವ್ದಾದ್ರು ಲೇಬರ್ಸ್ ಇಟ್ಟು ಒಂದು ಸೌಂಡ್ ಗಿಂಡ್ ಏನಾದರೂ ಶಬ್ದಗಳು ಮಾಡೋದ್ರಿಂದ ಅಥವಾ ಹಕ್ಕಿಗಳನ್ನ ಚದುರಿಸಿ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ಇವು ಇಷ್ಟು ಸವಾಲುಗಳನ್ನ ನಾವು ಬಗೆಹರಿಸ್ಕೊಳ್ತು ಅನ್ನೋದಾದ್ರೆ ಡ್ರಮ್ ಸೀಡಿಂಗ್ ಅನ್ನ ಬಳಸ್ಕೊಂಡು ಭತ್ತ ಬೇಸಾಯನ ಮಾಡಬಹುದು.
2: ಡ್ರಮ್ ಸೀಡರ್ ಅನ್ನ ಬಳಸ್ಕೋಬೇಕು ಅಂತ ಅಂದ್ರೆ ಹೇಗೆ ಬಿತ್ತನೆ ಬೀಜವನ್ನ ಸಿದ್ಧಪಡಿಸ್ಕೋಬೇಕು ಅಂತೀರಿ?
0: ಡ್ರಮ್ ಸೀಡಿಂಗ್ ಭತ್ತ ಬೇಸಾಯಕ್ಕೆ ಬಿತ್ತನೆ ಬೀಜಗಳನ್ನ ಸಿದ್ಧ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ನಾವು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಈಗ ನಾಟಿಗೆ ಯಾವ ರೀತಿ ಭತ್ತ ಸಿದ್ಧ ಮಾಡ್ಕೋತೀವೋ ಅದೇ ರೀತಿನಲ್ಲಿ ಮಾಡ್ಕೋಬೇಕಾಗತ್ತೆ. ಉತ್ಕೃಷ್ಟ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ 24 ಗಂಟೆ ನೀರಲ್ಲಿ ನೆನೆಸಿ ಹೊರಗಡೆ ತೆಗೆದು ನೀರ್ನೆಲ್ಲ ಡ್ರೈನ್ ಔಟ್ ಮಾಡಿ ಒಂದು ಗೋಣಿ ಚೀಲದಲ್ಲಿ ಕಟ್ಟಿಟ್ಟು ಸಸಿ ಮಡಿಗೆ ಬಳಸ್ತಾ ಇರ್ತೀವಿ ಎಲ್ಲಿ ನಾಟಿ ಪದ್ಧತಿಯಲ್ಲಿ. ಇಲ್ಲೂ ಕೂಡ 24 ಗಂಟೆಗಳ ಕಾಲ ಭತ್ತದ ಬೀಜಗಳನ್ನ ನೀರಿನಲ್ಲಿ ನೆನೆಸಿ ಹೊರಗಡೆ ತಗೊಂಡು ಆ ನೀರ್ನೆಲ್ಲ ಬಸದ ಮೇಲೆ ಈ ಭತ್ತದ ಬೀಜಗಳನ್ನ ಬರೀ 24 ಗಂಟೆಗಳು ಮಾತ್ರ ಗೋಣಿ ಚೀಲದಲ್ಲಿ ಕಟ್ಟಿಡಬೇಕು. ಯಾಕೆ ಅಂತಂದ್ರೆ ಇಲ್ಲಿ 48 ಗಂಟೆಗಳ ಕಾಲ ಏನಾದರೂ ನಾವು ಕಟ್ಟಿಡ್ತು ಅಂತಂದ್ರೆ ಮೊಳಕೆ ಉದ್ದ ಬಂದ್ಬಿಡುತ್ತೆ. ಈ ಡ್ರಮ್ನಲ್ಲಿ ನಾವು ಭತ್ತ ತುಂಬಿದಾಗ ಆ ಡ್ರಮ್ ತಿರುಗದಂಗೆನೆ ಭತ್ತನು ಕೂಡ ಒಳಗಡೆ ರೊಟೇಟ್ ಆಗ್ತಾ ಇರ್ತದೆ. ಆ ಒಂದಕ್ಕೊಂದು ತಾಕಿ ತಾಕಿ ಮೊಳಕೆ ಉರಿದು ಹೋಗುವಂತ ಚಾನ್ಸಸ್ಗಳಿರುತ್ತೆ. ಅಥವಾ 48 ಗಂಟೆಗಳ ಕಾಲ ಇಟ್ಟಾಗ ಮೊಳಕೆ ಉದ್ದ ಬಂದ್ಬಿಟ್ಟು ಒಂದು ಮೊಳಕೆ ಜಾಯಿನ್ ಆಗ್ಬಿಟ್ಟು ಆ ಡ್ರಮ್ ಸೀಡ್ ನ ರಂಧ್ರಗಳಿಂದ ಭತ್ತ ಸರಿಯಾಗಿ ಬೀಳಲ್ಲ. ಹಾಗಾಗಿ 24 ಗಂಟೆ ನೀರಿನಲ್ಲಿ ನೆನೆಸಬೇಕು, 24 ಗಂಟೆ ಮೊಳಕೆ ಕಟ್ಟಬೇಕು. ಆಗ ತಾನೇ ಕಣ್ಣು ಬಿಟ್ಟಿರ್ತಕ್ಕಂಥ ಮೊಳಕೆ ಭತ್ತವನ್ನ ನಾವು ಡ್ರಮ್ ನಲ್ಲಿ ತುಂಬಿ ಎಳೆದ್ರೆ ಸರಾಗವಾಗಿ ಅದು ಬೀಳುತ್ತೆ, ನೀಟಾಗಿ ನಮಗೆ ಗದ್ದೆನಲ್ಲಿ ಅದನ್ನು ಬಿತ್ತನೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಇದೊಂದು ಮುಂಜಾಗ್ರತೆ ಕ್ರಮವನ್ನು ನಾವು ಅನುಸರಿಸ್ಕೋಬೇಕಾಗತ್ತೆ. ಅದನ್ನು ಬಿಟ್ಟು ಇನ್ ಮಿಕ್ಕಿದ ಎಲ್ಲ ಭತ್ತದ ಬೀಜೋಪಚಾರ ಆಗಿರ್ಲಿ, ಮಿಕ್ಕಿದೆಲ್ಲ ಇನ್ ಬೇರೆ ಮೆಥಡ್ ಅಲ್ಲಿ ಅಥವಾ ನಾವ್ ಯಾವ ರೀತಿ ಭತ್ತ ಬೆಳಿತೇವೋ ಆ ರೀತಿ ಅನುಸರಿಸಿ ನಾವು ಭತ್ತವನ್ನ ಇಲ್ಲಿ ಬಿತ್ತನೆ ಮಾಡಬಹುದು.
2: ಇನ್ನು ಡ್ರಮ್ ಸೀಡರ್ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ನಮ್ಮ ರೈತ ಬಾಂಧವರಿಗೆ?
0: ಡ್ರಮ್ ಸೀಡರ್ ಇನ್ವೆಂಟ್ ಆಗಿ 1998 ಅಲ್ಲೇ ಕೊಯಮತ್ತೂರಿನಲ್ಲಿ ಫಸ್ಟ್ ಅದು ಬಂದಿದ್ದು
2: ಒಂದು 25 ವರ್ಷದ ಮೇಲೆ
0: ಆಗಿದೆ. ಅನೇಕ ಭಾಗದ ರೈತರುಗಳು ಕೂಡ ಎಲ್ಲೆಲ್ಲಿ ಕಾರ್ಮಿಕರ ಸಮಸ್ಯೆ ಇದೆ ಅಲ್ಲೆಲ್ಲ ಕೂಡ ಬಳಸ್ತಾ ಇದಾರೆ. ಆದ್ರೆ ಇತ್ತೀಚಿನ ಡ್ರಮ್ ಸೀಡರ್ ನೀವು ತಗೊಳ್ಳೋದಾದ್ರೆ ಅದು ಟೋಟಲ್ ಈಗ ಎಲ್ಲ ಫೈಬರ್ ಮೆಟೀರಿಯಲ್ ಬಂದ್ಬಿಟ್ಟಿದೆ, ಒಂದು 3-3.5 kg ತೂಕ ಇದೆ. ಒಂದು ಡ್ರಮ್ಮು ಹೆಚ್ಚು

0: ಕಡಿಮೆ 3 ಕೆಜಿ ಭತ್ತವನ್ನ ಹಿಡಿಯುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದೊಂದು ಡ್ರಮ್ಗೆ ಒಂದು 1/4 ಭಾಗ ಅಷ್ಟೇ ತುಂಬಬೇಕಾಗತ್ತೆ. ಅಂದ್ರೆ 2.5 ಕೆಜಿ ಭತ್ತ 4 ಡ್ರಮ್ಗೆ ತುಂಬಿದ್ರೆ ಅದು 1 ಎಕರೆ ಕವರ್ ಮಾಡ್ಬಿಡುತ್ತೆ.
1: ಒಂದು ಡ್ರಮ್ ಸೀಡರ್ ಅಂದ್ರೆ 4 ಡ್ರಮ್ ಇರುತ್ತೆ.
0: 4 ಡ್ರಮ್ ಇರುತ್ತೆ. ಪ್ರತಿ ಡ್ರಮ್ ಅಲ್ಲೂ 2 ಎಂಡ್ಗಳಲ್ಲೂ ಕೂಡ ಸಾಲಿನ ನಾವು ರಂಧ್ರಗಳನ್ನ ಕಾಣ್ತೀವಿ. ಪ್ರತಿ ಡ್ರಮ್ ನ ರಂಧ್ರಗಳ ಮತ್ತಿನ ಇನ್ನೊಂದಿನ ಡ್ರಮ್ ನ ಹೋಲ್ಗೆ ಸರಾಸರಿ ಅಂದ್ರೆ 8 ಡಿಸ್ಟೆನ್ಸ್ ಅನ್ನ ಅಂದ್ರೆ ಅಂತರವನ್ನು ಕಾಯ್ದುಕೊಂಡಿರ್ತಾರೆ. ಒಂದು ಡ್ರಮ್ ಆದ್ಮೇಲೆ ಪಕ್ಕದ ಇನ್ನೊಂದು ಡ್ರಮ್ ಸ್ಟಾರ್ಟ್ ಆಗ್ಬೇಕಂದ್ರೂ ಕೂಡ ಅವೆರಡು ಡ್ರಮ್ಗಳ ಸಾಲುಗಳಿಗೂ ಕೂಡ 8 ಅಂಗುಲ ಅಂತರ ಇರ್ತದೆ. ಸೊ ಹಾಗಾಗಿ ನಾವು ಒಂದು ಸರಿ ಡ್ರಮ್ ನ ಎಳ್ಕೊಂಡೋಯ್ತು ಅಂತಂದ್ರೆ 8 ಸಾಲುಗಳು ಒಟ್ಟಿಗೆ ಮೂಡ್ ಬರುತ್ತೆ. ಡ್ರಮ್ಗಳಲ್ಲಿ ರಂಧ್ರಗಳನ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಪ್ರತಿ ಡ್ರಮ್ ಎಳೆದಾಗ ಆ ನೆಲಕ್ಕೆ ಬೀಜಗಳು 4 ಇಂಚು ಅಂತರದಲ್ಲಿ ಬೀಳ್ತಾ ಹೋಗ್ತವೆ. ಸೊ ಈ ರೀತಿ ಡ್ರಮ್ ನ ಡಿಸೈನ್ ಮಾಡಿರ್ತಾರೆ. ಹಂಗಾಗಿ ಇದು ವೆಯ್ಟ್ಲೆಸ್. ಇವಾಗ ಈ ಡ್ರಮ್
1: ಒಬ್ಬರೇ ಎಳ್ಕೊಂಡು ಹೋಗ್ಬೋದು,
0: ಆರಾಮಾಗಿ ಒಬ್ಬ ಲೇಬರ್ ಎಳ್ಕೊಂಡು ಹೋಗ್ಬಿಡ್ಬೋದು. ನನ್ನ ಅನುಭವದಂಗೆನೆ ಇಲ್ಲಿ ಎಷ್ಟೋ ಜನ ಈ ಮರಗೋಡು ಹೊಸಕೇರಿ ಗ್ರಾಮಗಳಲ್ಲಿ 6ನೇ ಕ್ಲಾಸ್ ಮಕ್ಕಳುಗಳು ಮತ್ತೆ ಹೈಸ್ಕೂಲ್ ಮಕ್ಕಳುಗಳೆಲ್ಲ ಡ್ರಮ್ ಸೀಡರ್ನ ಎಳೆದಿದ್ದಾರೆ ಬಹಳ ಸುಲಭವಾಗಿ
1: ಅವರವ್ರ ಜಮೀನುಗಳಲ್ಲಿ. ತಂದೆ ತಾಯಿ ಜೊತೆಯಲ್ಲಿ
0: ಕೆಲಸ ಮಾಡುವಾಗ ಅವರೇ ಕೂಡ ಎಳೆದಿದ್ರು. ಬಹಳ ಸರಾಗವಾಗಿ ಇದನ್ನ ಎಳ್ಕೊಂಡು ಹೋಗ್ಬೋದು, ಎಳ್ಕೊಂಡೋಗಿ ನಾವು ಬಿತ್ತನೆಯನ್ನ ಮಾಡಬಹುದು.
1: ಹಾಗಾಗಿ ಬಹಳ ಸರಳವಾದ ಉಪಕರಣ, ಅತಿಯಾದ ತಂತ್ರಜ್ಞಾನ ಏನಿಲ್ಲ,
0: ಅತಿಯಾದ ತಂತ್ರಜ್ಞಾನ
1: ಹಾಗಾಗತ್ತೆ ಹೀಗಾಗತ್ತೆ
0: ಏನೂ ಇಲ್ಲ ಸರ್.
1: ಅದರಿಂದ ಸರಳವಾದ ಉಪಕರಣ ಎಲ್ಲರೂ ಕೂಡ
0: ಬಳಸ್ಕೋಬಹುದು. ಹೌದು, ಒಂದು ಡ್ರಮ್ ಸೀಡರ್ ಯೂನಿಟ್ ಬೆಲೆ ಇವತ್ತು 5,500 ರೂಪಾಯಿಗಳಿದೆ. ಅದನ್ನ ಆರಾಮಾಗಿ ಬಳಸ್ಕೋಬಹುದು.
1: ಅಂದ್ರೆ
0: ಫೈಬರ್ ಮೆಟೀರಿಯಲ್ ಇರೋದ್ರಿಂದ ಅದೇನು ನಾಶ ಆಗಲ್ಲ. ನಾವು ಸುರಕ್ಷಿತವಾಗಿ ಅದನ್ನ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಬಿತ್ತನೆ ಸೀಸನ್ ಅಲ್ಲಿ ಬಳಸ್ಕೊಂಡು ಸುಮಾರು ವರ್ಷಗಳ ಕಾಲ ಅದನ್ನ
1: ಬಳಸ್ತಾ ಇರ್ಬೋದು.
0: ಈವನ್ ಯಾರಾದ್ರೂ ಅದನ್ನ ಇಟ್ಕೊಂಡಿದ್ರೆ ಬಾಡಿಗೆ ಕೂಡ
1: ಕೊಡ್ಬೋದು,
0: ಕೊಟ್ಟು ಅದರಿಂದ ಸದುಪಯೋಗವನ್ನು ಪಡ್ಕೋಬಹುದು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಡ್ರಮ್ ಸೀಡರ್ ನಿಂದ ಭತ್ತದ ಬೀಜವನ್ನ ಬಿತ್ತನೆ ಮಾಡಿ ಭತ್ತದ ಬೇಸಾಯವನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಸವ ಲಿಂಗಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7259765585. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259765585. ತುಂಬ ಸಂತೋಷ ಡಾಕ್ಟರ್ ಬಸವಲಿಂಗಯ್ಯ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಡ್ರಮ್ ಸೀಡರ್ ಭತ್ತದ ಬೇಸಾಯದಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳನ್ನು ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ಕೃಷಿ ಮಾಹಿತಿ.
1: ಕರಿಮೆಣಸು ಅಥವಾ ಕಾಳುಮೆಣಸನ್ನು ಬಾಧಿಸುವಂಥ ಮುಖ್ಯವಾದ ರೋಗದಲ್ಲಿ ಶೀಘ್ರ ಸೊರಗು ರೋಗ ಬಹಳ ಮುಖ್ಯವಾದಂಥದ್ದು. ಈ ಶೀಘ್ರ ಸೊರಗು ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಸತತವಾಗಿ ಮಳೆಯಾಗುವಂತಹ, ಮಂಜು ಬೀಳುವಂತಹ, ಹೆಚ್ಚಿನ ನೆರಳಿನಿಂದ ಕೂಡಿರುವಂಥ ತೋಟಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಈ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಈ ತೋಟಗಳಲ್ಲೂ ಕೂಡ ಈ ಶೀಘ್ರ ಸೊರಗು ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಮುಂಗಾರು ಹಂಗಾಮಿನ ಜುಲೈ ಆಗಸ್ಟ್ ತಿಂಗಳಲ್ಲಿ ಈ ಶೀಘ್ರ ಸೊರಗು ರೋಗದ ತೀವ್ರತೆ ಹೆಚ್ಚಾಗಿರುತ್ತೆ. ಕಾಳು ಮೆಣಸು ಬೆಳೆಯುವಂಥ ಎಲ್ಲ ಪ್ರದೇಶದಲ್ಲೂ ಕೂಡ ಇದು ಹೆಚ್ಚಾಗಿ ಕಂಡುಬರುತ್ತೆ. ಅದರಲ್ಲೂ ಸತತವಾಗಿ ಹೆಚ್ಚು ಮಳೆಯಾಗುವಂಥ ಪ್ರದೇಶದಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಪ್ರತಿ ವರ್ಷ ಶೀಘ್ರ ಸೊರಗು ರೋಗದಿಂದ ಈ ಕರಿಮೆಣಸಿನ ಬಳ್ಳಿಗಳು ಸಾಯೋದು ಹೆಚ್ಚಾಗ್ತಾ ಇದೆ. ಫೈಟಾಪ್ಟರಾ ಕ್ಯಾಪ್ಸೈ ಎಂಬಂಥ ಒಂದು ಶಿಲೀಂಧ್ರದಿಂದ ಈ ರೋಗ ಬರುತ್ತೆ. ಈ ರೋಗಾಣು ತುಂಬ ದಿನದವರೆಗೆ ಮಣ್ಣಲ್ಲಿ ವಾಸ ಆಗಿರುತ್ತೆ. ಇದು ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಸುಲಭವಾಗಿ ಹರಡುತ್ತೆ. ಮಳೆಗಾಲದಲ್ಲಿ ಈ ಶಿಲೀಂಧ್ರ ಗಿಡದ ಬೇರ್ನಲ್ಲಿ ಅಥವಾ ನೆಲದ ಮಟ್ಟದ ಎಲೆಗಳ ಕೆಳಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಈ ಶೀಘ್ರ ಸೊರಗು ರೋಗವನ್ನು ಗುರುತಿಸೋದು ಹೇಗೆ ಅಂದರೆ, ಮೊದಲನೇದಾಗಿ ಈ ಕರಿಮೆಣಸಿನ ಬಳ್ಳಿಗಳು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗೋದನ್ನು ನಾವು ಕಾಣಬಹುದು. ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಆ ಚುಕ್ಕೆಗಳು ದೊಡ್ಡದಾಗ್ತಾ ಎಲೆಗಳಿಗೆಲ್ಲ ವ್ಯಾಪಿಸುತ್ತವೆ ಮತ್ತು ಎಲೆಗಳು ಉದುರೋದಕ್ಕೆ ಪ್ರಾರಂಭಿಸ್ತವೆ. ಮಣ್ಣಿನ ಮೇಲ್ಭಾಗದ ಬಳ್ಳಿಗಳು, ಮೃದು ಕಾಂಡ, ಕುಡಿ ಎಲೆಗಳು ರೋಗದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಬಳ್ಳಿಗಳಿಗೆ ರೋಗ ಸಂಪೂರ್ಣವಾಗಿ ವ್ಯಾಪಿಸಿದಾಗ ಕಾಳು ಕೊನೆಗಳು ಕೂಡ ಉದುರುತ್ತವೆ ಮತ್ತು ರಂಧ್ರಗಳು ಗೆಣ್ಣು ಭಾಗದಲ್ಲಿ ಮುರಿದು ಪೂರ್ತಿ ಬಳ್ಳಿ ಸೊರಗಿ 15 ದಿನದಲ್ಲಿ ಅವು ಕುಸಿತು ನಾಶ ಆಗ್ತವೆ. ಆದ್ದರಿಂದ ಈ ರೋಗವನ್ನು ಶೀಘ್ರ ಸೊರಗು ರೋಗ ಅಂತ ಕರೀತಾರೆ. ಬಳ್ಳಿಯ ಬುಡದ ಎಲೆಗಳ ಮೇಲೆ ವೃತ್ತಾಕಾರದ ನೀರಿನಿಂದ ತೊಯ್ದಂಥ ಕಪ್ಪು ಮಚ್ಚೆಗಳು ಕಾಣಿಸ್ಕೊಂಡು ಎಲೆಗಳು ಕೊಳೆತು ಹೋಗ್ತವೆ. ಅಲ್ಲದೆ ರೋಗದ

0: ಉಷ್ಣತೆ ಜಾಸ್ತಿಯಾದಾಗ ಕಾಂಡ ಕೂಡ ಕೊಳೆಯೋದಕ್ಕೆ ಪ್ರಾರಂಭಿಸಿ ಬಳ್ಳಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಬೇರಿನ ಭಾಗಗಳಿಗೆ ಈ ಶೀಘ್ರ ಸೊರಗು ರೋಗ ಹರಡಿದರೆ ಮಳೆ ಪ್ರಾರಂಭವಾದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಅಕ್ಟೋಬರ್ ನವೆಂಬರ್ ತಿಂಗಳಿನ ನಂತರ ಅವು ಸುಧಾರಣೆಗೊಂಡು ಪುನಃ ಒಂದೆರಡು ಹಂಗಾಮುಗಳವರೆಗೆ ಬದುಕಿ ಆ ನಂತರ ನಾಶ ಆಗ್ತವೆ. ಈ ಶೀಘ್ರ ಸೊರಗು ರೋಗದ ನಿಯಂತ್ರಣಕ್ಕೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಈ ಶೀಘ್ರ ಸೊರಗು ರೋಗವನ್ನು ತಡೆಗಟ್ಟೋದಕ್ಕೆ ಮುಂಗಾರಿಗೆ ಮುಂಚೆ ನಾವು ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಮಗ್ರವಾಗಿ ಈ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಶೀಘ್ರ ಸೊರಗು ರೋಗಕ್ಕೆ ತುತ್ತಾದಂಥ ಬಳ್ಳಿಗಳನ್ನು ಬೇರುಗಳ ಸಮೇತ ಕಿತ್ತು ನಾಶಪಡಿಸಬೇಕು. ಸಸಿ ಮಡಿಗಳನ್ನು ಮುಖ್ಯವಾಗಿ ಈ ಸೂರ್ಯನ ಶಾಖದಿಂದ ಉಪಚರಿಸಬೇಕು. ನಾಟಿ ಮಾಡೋದಕ್ಕೆ ಉಪಯೋಗಿಸುವಂಥ ಬಳ್ಳಿಯ ತುಂಡುಗಳನ್ನು ರೋಗಮುಕ್ತ ತೋಟದಿಂದಲೇ ನಾವು ಆಯ್ಕೆ ಮಾಡ್ಕೋಬೇಕು. ಅಂದರೆ ಓಡು ಕವಲುಗಳನ್ನು ಬಳಸಿಕೊಂಡು ಈ ಸಸಿಗಳನ್ನು ತಯಾರು ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ರೋಗಮುಕ್ತ ತೋಟದಿಂದಲೇ ಆ ಬಳ್ಳಿಗಳ ತುಂಡುಗಳನ್ನು ಆಯ್ಕೆ ಮಾಡ್ಕೋಬೇಕು. ತೋಟದಲ್ಲಿ ಬಸಿಗಾಲುವೆಗಳನ್ನು ತೆಗಿಬೇಕು ಮತ್ತು ಬೇಸಾಯ ಕ್ರಮಗಳನ್ನು ಮಾಡುವಾಗ ಬಳ್ಳಿಗಳ ಬೇರುಗಳಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕು. ಹೊಸದಾಗಿ ಚಿಗರಿ ಬೆಳೆಯುವಂಥ ಈ ಓಡು ಕವಲುಗಳನ್ನು ನೆಲದ ಮೇಲೆ ಅವು ಹಬ್ಬದಂತೆ ಆಧಾರ ಗಿಡಕ್ಕೆ ನಾವು ಎತ್ತಿ ಕಟ್ಟಬೇಕಾಗತ್ತೆ. ಸೂರ್ಯನ ಬೆಳಕು ಮಳೆಗಾಲದಲ್ಲಿ ನೆಲದ ಮಟ್ಟದವರೆಗೂ ಕೂಡ ತಲುಪೋ ರೀತಿಯಲ್ಲಿ ನೋಡ್ಕೋಬೇಕು. ಅಂದರೆ ನೆರಳು ನಿರ್ವಹಣೆ ಬಹಳ ಮುಖ್ಯ. ರೋಗದ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಎಲ್ಲ ಬಳ್ಳಿಗಳಿಗೆ ಈ ಜೈವಿಕ ಶಿಲೀಂದ್ರನಾಶಕವಾದಂಥ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಶಿಲೀಂದ್ರವನ್ನು 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ ಅಥವಾ 5 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಿ ಪ್ರತಿ ಬಳ್ಳಿಗೆ ಮಳೆ ಪ್ರಾರಂಭದಲ್ಲಿ ಕೊಡಬೇಕು. ಮೇ ಜೂನ್ ತಿಂಗಳಿನಲ್ಲಿ ಕೊಡಬೇಕು. ಇದೇ ಕ್ರಮವನ್ನು ಮಳೆ ಕಡಿಮೆ ಆದಾಗ ಅಕ್ಟೋಬರ್ ತಿಂಗಳಿನಲ್ಲೂ ಕೂಡ ಕೊಡಬೇಕಾಗತ್ತೆ. ಇದೇ ರೀತಿ ಈ ಜೈವಿಕ ರೋಗನಾಶಕವಾದಂಥ ಸುಡಾಮನಾಸ್ ಫ್ಲೋರೆಸೆನ್ಸ್ 1% ಸಿಂಪರಣೆಯನ್ನು ಪ್ರತಿ ಗಿಡಕ್ಕೆ 2 ಲೀಟರ್ನಂತೆ ನಾವು ಮಾಡಬೇಕಾಗತ್ತೆ ಅಥವಾ ಬಳ್ಳಿ ಬುಡಕ್ಕೆ ತೊಯ್ಯೋ ರೀತಿಯಲ್ಲಿ ಹಾಕಬೇಕಾಗತ್ತೆ. ಇದನ್ನು ಮುಖ್ಯವಾಗಿ ಜೂನ್ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಮಾಡಬೇಕು. ಮುಂಗಾರು ಮತ್ತು ಹಿಂಗಾರು ಸಮಯದಲ್ಲಿ ಎಲ್ಲ ಬಳ್ಳಿಗಳ ಕಾಂಡದ ಬುಡದಲ್ಲಿ 40-45 ಸೆಂಟಿಮೀಟರ್ ಸುತ್ತಳತೆಯಲ್ಲಿ 2.5% ತಾಮ್ರದ ಆಕ್ಸಿ ಕ್ಲೋರೈಡ್ 50 WP ಪ್ರತಿ ಬಳ್ಳಿಗೆ ಉಣಿಸಬೇಕಾಗತ್ತೆ. ಅಂದರೆ ಬಳ್ಳಿಯನ್ನು ತೋಯಿಸಬೇಕಾಗತ್ತೆ. ಹಾಗೆಯೇ 1% ಬೋರ್ಡೋ ದ್ರಾವಣವನ್ನು ಬಳ್ಳಿಗಳಿಗೆ ಸಿಂಪರಣೆ ಮಾಡಬೇಕು. ಈ ತಾಮ್ರದ ಆಕ್ಸಿ ಕ್ಲೋರೈಡನ್ನು ಪ್ರತಿ ಬಳ್ಳಿಗೆ 3-4 ಲೀಟರ್ ಪ್ರಮಾಣದಲ್ಲಿ ಬುಡಕ್ಕೆ ಹಾಕಬೇಕಾಗತ್ತೆ. ಮೇ ಜೂನ್ ತಿಂಗಳ ಮಳೆ ಪ್ರಾರಂಭವಾದಾಗ ಕರಿಮೆಣಸಿನ ಬಳ್ಳಿಗಳ ಬುಡಕ್ಕೆ 0.125 metalaxyl 72 WP ದ್ರಾವಣವನ್ನು ಪ್ರತಿ ಬಳ್ಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಹಾಗೆಯೇ ಆ ಬಳ್ಳಿಯ ಮಣುಗು ಕೂಡ ಈ ಶಿಲೀಂದ್ರನಾಶಕ ದ್ರಾವಣವನ್ನು 3-4 ಲೀಟರ್ ಪ್ರಮಾಣದಲ್ಲಿ ಸುರಿಬೇಕಾಗತ್ತೆ. ರೋಗ ತಗಲಿದಂಥ ಗಿಡಗಳಿಗೆ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ 0.25 ಪ್ರತಿ ಬಳ್ಳಿಗೆ 2 ಲೀಟರ್ ಪ್ರಮಾಣದಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಮಣ್ಣಿಗೂ ಕೂಡ ಹಾಕಬೇಕಾಗತ್ತೆ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ಕೇಳುಗರೆ, ನಾಳೆ ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ. ವಿಷಯ: ಅನಿಶ್ಚಿತ ಮಳೆ ಪರಿಸ್ಥಿತಿಗೆ ಪರ್ಯಾಯ ಬೆಳೆ ಯೋಜನೆ. ಭಾಗವಹಿಸುವ ವಿಷಯ ತಜ್ಞರು ಡಾ ಬಿ ಬೋರಯ್ಯ, ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ. ಅರಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 25,000 ರೂಪಾಯಿ. ಅರಬಿಕಾ ಚೆರಿ 14,000 ರೂಪಾಯಿಯಿಂದ 15,900 ರೂಪಾಯಿ. ರೊಬೆಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿ. ರೊಬೆಸ್ಟಾ ಚೆರಿ 10,100 ರೂಪಾಯಿಯಿಂದ 11,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಿಧನ ಸುದ್ದಿ. ಬೇಗೂರು ಕಾರಳಾನ ಮತ್ರಂಡ ಕುಶಾಲ ಪಾಯಿಂಡ ಪುಣ್ಣು ಸರಸ್ವತಿ ಪೂವಿ ಅಯ್ಯಂಗ 69ನೇ ಬಯತಲು ಇಂದು ಪೊಲಾಕ 10 ಗಂಟೆಗೆ ಮರಣಪಟ್ಟತು. ಮತ್ರಂಡ ಸರಸ್ವತಿ ಪೂವಿ ತಾಮನೆ ಕಾರೇರ ಕಾಲೂರು ಗ್ರಾಮ ಇಂಗಡ ಆಖಿರ ಕಾರ್ಯ ನಾಳೆ ಬುಳ್ಯಾಚ ಪೊಲಾಕ 10 ಗಂಟರ ಮೀದ ಬೇಗೂರುಳ್ಳ ಒಕ್ಕ ಕ್ಯಾಕೊಳತಲು ನಡಪ.
5: ಸುದ್ದಿ ಜೊಂಪೆ ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. August 10th ಉತ್ತರ ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಾಣಸಿಗೆ ಬಂದು ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು August 17th ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
6: ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಈ ವರ್ಷದ ಮುಂಗಾರು ಮತ್ತು ಪೂರ್ವ ಮುಂಗಾರು ಮಳೆ ಕಡಿಮೆ ಆದ್ದರಿಂದ ಈಗ ಜಲಾಶಯಗಳಲ್ಲಿ ನೀರು ಕಡಿಮೆ ಉಂಟು. ಹೀಗಾಗಿ ಕುಡಿಯುವ ನೀರಿಗೆ ರಾಷ್ಟ್ರೀಯ ಮತ್ತು ರಾಜ್ಯ ಜಲನೀತಿನಂಗೆ ಸುರುಣ ಆದ್ಯತೆ. ಈಗ ಇರುವ ನೀರಿನ ಸಂಗ್ರಹಣ ನೋಡಿಕೊಂಡು ಬಳಕೆ ಮಾಡುವುದು ಅಗತ್ಯ ಆಗಿರುವುದರಿಂದ ರೈತರು ಜಲಾಶಯದ ನೀರನ್ನು ನಂಬಿ ಬೆಳೆ ಬಿತ್ತನೆ ಮಾಡುವ ಬದಲು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆನ ಅಧಿಕಾರಿಗಳ ಸಲಹೆನಂಗೆ ಕಮ್ಮಿ ಸಮಯದಲ್ಲಿ ಬೆಳೆಯುವ ಬೆಳೆಗಳನ್ನ ಆಯ್ಕೆ ಮಾಡುವುದು ಒಳ್ಳೆಯದು. ನೀರಿನ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಮತ್ತು ರೈತರ ಹಿತದೃಷ್ಟಿಯಿಂದ ಎಲ್ಲ ರೈತರು ಜಿಲ್ಲಾಡಳಿತಕ್ಕೆ ಸಹಕಾರ ಕೊಡಕು ಅಂತ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾದ SJ ಸೋಮಶೇಖರ್ನವು ಕೇಳಿಕೊಂಡಳು. 2002 ನವೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕಡೆಯಿಂದ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಶುರುವಾದ ಸಾಂತ್ವನ ಮಹಿಳಾ ಸಹಾಯವಾಣಿ ಇಡೀ ಜಿಲ್ಲೆಯಲ್ಲಿ ಸಮಾಜದಲ್ಲಿ ನೊಂದ ಹೆಣ್ಣು ಜನಕ್ಕೆ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು ಸರಿಯಾದ ಸಲಹೆ ಸೂಚನೆ ಸಹಾಯ ಕೊಡ್ತಿದ್ದು ಸಾಂತ್ವನ ಕೇಂದ್ರದಲ್ಲಿ ಇಲ್ಲಿ ಮುಟ್ಟ 5824 ಬೇರೆ ಬೇರೆ ಥರದ ಪ್ರಕರಣಗ ದಾಖಲಾಗಿದ್ದು 5792 ಪ್ರಕರಣಗ ತೀರ್ಮಾನ ಔಟು. ಈ ವರ್ಷ 2026-27 ಸಾಲಲ್ಲಿ ಸಹ 69 ಪ್ರಕರಣಗ ದಾಖಲಾಗಿದ್ದು 51 ಪ್ರಕರಣಗಳ ತೀರ್ಮಾನ ಔಟು. ಸಮಾಜದಲ್ಲಿ ನೊಂದು ತೊಂದರೆಗೆ ಸಿಕ್ಕಿಕೊಂಡ ಹೆಣ್ಣು ಜನ ಮಹಿಳಾ ಸಹಾಯವಾಣಿನ ಪ್ರಯೋಜನ ಪಡ್ಕೊಂಬಂಗೆ ಸಾಂತ್ವನ ಕೇಂದ್ರದ ಅಧ್ಯಕ್ಷರಾದ BK ರವೀಂದ್ರ ರೈ ಮತ್ತು ಪ್ರಧಾನ ಕಾರ್ಯದರ್ಶಿ ನಮಿತಾ ಆರ್ ರೈನವು ತಿಳಿಸ್ಯಳು. 2026-27 ಸಾಲಿನ ಸ್ಪೈಸ್ಡ್ ಯೋಜನೆನ ಬೇರೆ ಬೇರೆ ಕಾರ್ಯಕ್ರಮಗಳ ಅಡಿಯಲ್ಲಿ ಸಹಾಯ ಪಡ್ಕೊಂಬಕ್ಕೆ ಭಾರತೀಯ ಸಂಭಾರ ಮಂಡಳಿಯಿಂದ ಅರ್ಜಿ ಕರೆದಳು. ಏಲಕ್ಕಿ, ಕಾಳುಮೆಣಸು ಸೇರಿದಂಗೆ ಬೇರೆ ಬೇರೆ ಸಂಭಾರ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಯಂತ್ರೋಪಕರಣಗಳನ್ನ ತಕೊಂಬಕ್ಕೆ ಈ ಯೋಜನೆ ನಡೀಲಿ ಅರ್ಜಿ ಹಾಕಿ ಕಣಕ್ಕೆ. ಆನ್ಲೈನ್ಲಿ ಅರ್ಜಿ ಒಪ್ಪಿಸಿಕೆ ಬರುವ August 31 ಕಡೆ ದಿನ ಆಗಿದ್ದು ಸ್ಪೈಸ್ಡ್ ಯೋಜನೆ ನಡೀಲಿ ಸಹಾಯ ಪಡ್ಕೊಂಬಕ್ಕೆ ಆಸಕ್ತಿ ಇರುವ ಅರ್ಜಿದಾರರು ಸರಿಯಾದ ಸಮಯದಲ್ಲಿ ಅರ್ಜಿ ಒಪ್ಪಿಸಕು. ಹೆಚ್ಚಿನ ಮಾಹಿತಿ ಬೇಕರೆ www.indianspices.com ಇಂದ ಪಡ್ಕೊಳಕ್ಕಿಂತ ಸಂಭಾರ ಮಂಡಳಿನ ಮಾಹಿತಿಯಿಂದ ಗೊತ್ತಾವುಟು. ಸಾರ್ವಜನಿಕರು ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಇರುವ ಪ್ರತಿಭೆಯನ್ನು ಗುರುತು ಮಾಡಿಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ಇದೇ ತಿಂಗ 24 ಯುವ ಸೌರಭ ಕಲಾ ಪ್ರದರ್ಶನ ಕಾರ್ಯಕ್ರಮ ಏರ್ಪಾಡಾವುಟು. 18-30 ವರ್ಷದೊಳಗಿನ ಸುಗಮ ಸಂಗೀತ, ಜಾನಪದ ಗೀತೆ, ನೃತ್ಯ, ಗುಂಪು ನೃತ್ಯ, ಜಾನಪದ ಕಲೆಗ, ಕಂಸಾಳೆ, ಡೊಳ್ಳು, ನಾಟಕ, ಯಕ್ಷಗಾನ ಪ್ರದರ್ಶನಗಳಿಗೆ ತಂಡಗ ಭಾಗವಹಿಸಕು. ಭಾಗವಹಿಸಿಕೆ ಇಚ್ಛೆ ಇರುವ ಕಲಾ ತಂಡಗ ಇದೇ ತಿಂಗಳ 15 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಂಪರ್ಕ ಮಾಡಕ್ಕಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸ್ಯಳು. ಜಿಲ್ಲೆನ ಅರೆಸೇನಾ ಪಡೆನ ಮಾಜಿ ಯೋಧರ ಒಕ್ಕೂಟದ 14 ವಾರ್ಷಿಕ ಮಹಾಸಭೆ ನಾಳೆ ಹೊತ್ತಾರೆ 10:30 ಮಡಿಕೇರಿನ ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ MG ಯತೀಶನವರ ಅಧ್ಯಕ್ಷತೆಯಲ್ಲಿ ನಡೆದದೆ ಅಂತ ಗೊತ್ತಾವುಟು. ಕನ್ನಡಲ್ಲಿ ಜನಪ್ರಿಯ ವಿಜ್ಞಾನ ಪುಸ್ತಕಗಳ ಬರವಣಿಗೆಗೆ ಪ್ರೋತ್ಸಾಹ ಕೊಡಿಕಾಗಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಡಾಕ್ಟರ್ TR ಅನಂತರಾಮನ್ನವರ ಹೆಸರಲ್ಲಿ ಜನಪ್ರಿಯ ವಿಜ್ಞಾನ ಪುಸ್ತಕ ಪ್ರಶಸ್ತಿ ಕೊಡ್ತಿದ್ದು ವಿಜ್ಞಾನ ಬರಹಗಾರರಿಂದ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಕೇಳಿದ್ದು ಆಯ್ಕೆ ಆದ ಪುಸ್ತಕಕ್ಕೆ ನಗದು ಇನಾಮು ಮತ್ತು ಪ್ರಶಸ್ತಿ ಪತ್ರ ಕೊಟ್ಟವೆ. ಆಸಕ್ತ ಬರಹಗಾರರು November 30 ಅಕಾಡೆಮಿನ ಅಡ್ರೆಸ್ಸಿಗೆ ಪುಸ್ತಕ ತಲುಪಿಸೋಕು ಅಂತ ಇಲಾಖೆನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗ ತಿಳಿಸ್ಯಳು.

0: ಕುಂದಚೇರಿ ಗ್ರಾಮ ಪಂಚಾಯಿತಿಗೆ ಸೇರಿದ ಸುಮಾರು 125 ಕೋಟಿ ರೂಪಾಯಿ ಖರ್ಚಲ್ಲಿ ಅಭಿವೃದ್ಧಿ ಮಾಡಿದ ಚೆಟ್ಟಿಮಾನಿ ಕುಂದಚೇರಿ ಕಾನಕಂಡಿ ರಸ್ತೆನ ಇಂದು ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣನವು ಉದ್ಘಾಟನೆ ಮಾಡಿದ್ರು. ಆಮೇಲೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಮತ್ತೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿಕೆ ಸರ್ಕಾರ ಯಾಗೋಳು ತಯಾರುಟ್ಟು ಅಂತ ಹೇಳಿದ್ರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SJRMS ಟ್ರಾವೆಲ್ಸ್, ಕುಶಾಲ್ ನಗರ.
2: ಮಡಿಕೇರಿ ಚೌಕಿಯಲ್ಲಿ ನಾಳೆ ಶುಕ್ರವಾರ ಶುಭಾರಂಭಗೊಳ್ಳಲಿದೆ ನ್ಯೂ ಅರಮನೆ ಕೇಕ್. ಎಲ್ಲಾ ರೀತಿಯ ಕೇಕ್ ಐಟಂಗಳು, ಸ್ವೀಟ್ ಚಾಟ್ಸ್ಗಳು ಲಭ್ಯ. ಸರ್ವರಿಗೂ ಸ್ವಾಗತ ಕೋರಿದೆ ನ್ಯೂ ಅರಮನೆ ಕೇಕ್ ಚೌಕಿ ಮಡಿಕೇರಿ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
6: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
8: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
13: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
12: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
13: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
14: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
15: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
16: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
15: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
17: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
18: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
19: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
20: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ನೆತ್ಕೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
19: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
1: ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನರ ಅಚ್ಚುಮೆಚ್ಚಿನ ನಾಯಕರೂ ಆದ ಶ್ರೀ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಅವರ 52ನೇ ವರ್ಷದ ಹುಟ್ಟುಹಬ್ಬ ಇಂದು. ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹೇಳುತ್ತಾ, ಅವರ ರಾಜಕೀಯ ಭವಿಷ್ಯ ಮತ್ತಷ್ಟು ಬೆಳಗಲಿ, ಭವಿಷ್ಯದಲ್ಲಿ ಸರ್ಕಾರದಲ್ಲಿ ಉನ್ನತ ಸ್ಥಾನಮಾನ ಸಿಗುವಂತೆ ತಾಯಿ ಕಾವೇರಮ್ಮೆ, ಮಾಗುರು ಇಗುತಪ್ಪ, ಗುರುಕಾರಣರು ಆಶೀರ್ವದಿಸಲೆಂದು ಶುಭ ಹಾರೈಸಿದ್ದಾರೆ ಬಿದ್ದಾಟಂಡ ಎಸ್ ತಮ್ಮಯ್ಯ ಮತ್ತು ಕಲ್ಯಾಂಡ ಕೌಶಿ.
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
21: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, ಸ್ಯಾಮ್ಸಂಗ್.

0: ಸೈನ್ ಸಿಟಿ ಅರ್ಪಿಸುತ್ತಿದೆ. ಸೈನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
1: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಗೋಣಿಗಪತ್ರ ಕಾಫಿ ಮಂಡಳಿರ ಆದ ನೆಲ ಸುಸ್ಥಿರ ಕಾಫಿ ಬೊಳೆಕ ಬೋಂಡ್ಯಾನ ನಲ್ಲ ಕೃಷಿ ಪದ್ಧತಿರ ಬಗ್ಗೆ ಮಾಹಿತಿ ಕೊಡ್ತದೆ. ನಿಟ್ಟೂರು ಗ್ರಾಮ ಪಂಚಾಯತಿ ಸಭಾಬಾಳೆಲೆ ನಡೆದ ಗ್ರಾಮ ಮಟ್ಟತ್ರ ಕಾಫಿ ಬೊಳೆಕಾರರ ಸಭೆಗೆ ಪೆರಿಯ ಕಾಫಿ ಬೊಳೆಕಾಳನ್ನ ಮಾಚಂಗಡ ಡಿಕ್ಕಿ ಅಯ್ಯಣ್ಣ ಅವು ಮೊಳಿಯಿಟ್ಟತ್. ಬಾಳೆಲೆ ವಲಯ ಕಾಫಿ ಮಂಡಳಿರ ಸಹಾಯಕ ವಿಸ್ತರಣಾಧಿಕಾರಿಗಳನ್ನ

0: ಗಣಪತಿ. ಗೋಣಿಗೊಪ್ಪತ್ರ ಕಾಫಿ ಮಂಡಳಿರ ಆದ ನೆಲ ಸುಸ್ಥಿರ ಕಾಫಿ ಬೊಳೆಕ ಬೋಂಡ್ಯಾನ ನಲ್ಲ ಕೃಷಿ ಪದ್ಧತಿರ ಬಗ್ಗೆ ಮಾಹಿತಿ ಕೊಡ್ತತ್. ನಿಟ್ಟೂರು ಗ್ರಾಮ ಪಂಚಾಯಿತಿ ಸಭಾಬಾಳಿಲೆ ನಡೆದ ಗ್ರಾಮ ಮಟ್ಟತ್ರ ಕಾಫಿ ಬೊಳೆಕಾರರ ಸಭೆಗೆ ಪೆರಿಯ ಕಾಫಿ ಬೊಳೆಕಾಳನ್ನ ಮಾಚಂಗಡ ಡಿಕ್ಕಿ ಅಯ್ಯಣ್ಣ ಅವು ಮೊಳಿಯಿಟ್ಟತ್. ಬಾಳೆಲೆ ವಲಯ ಕಾಫಿ ಮಂಡಳಿರ ಸಹಾಯಕ ವಿಸ್ತರಣಾಧಿಕಾರಿಗಳಾದ ಮೈಜಾ ಅವು ಇಕ್ಕ ಕಾಫಿ ಬೊಳೆಕಾರಕ ಕಾಫಿ ಮಂಡಳಿರ ಆದ ನೆಲೆ ಕುಟ್ಟುವ ಬೋರೆ ಬೋರೆ ಯೋಜನೆ ಪಿಂಜ ಸೌಲಭ್ಯತ್ರ ಬಗ್ಗೆ ಮಾಹಿತಿ ಕೊಡ್ತತ್. ಅಲ್ಲದೆ ಕೊಳೆ ರೋಗ, ಬೆರಿಬೋರ್, ಸಾಲ್ಟ್ ವೋಲ್ ಬೋರ್, ರೋಗತ್ನ ತಡಪಕ್ಕೆ ಬೋಂಡಿಯಾನ ಕೃಷಿ ಪದ್ಧತಿ, ಕಾಫಿ ಬೊಳೆರ ಬೊಳಚೆಕ್ ಬೋಂಡಿಯಾನ ಕಾಫಿ ತೋಟ ನಿವಾರಣಾ ವಿಧಾನತ್ರ ಬಗ್ಗೆ ಮಾಹಿತಿ ಕೊಡ್ತದೆ. ಈ ನೇರತೆ ಕಾಫಿ ಇಂಡಿಯಾ ಆ್ಯಪ್ಗೆ ನೋಂದಣಿ ಕಾರ್ಬಾರ್ ಮಾಡಿಸಿ. 2026-27 ಕಾಲತ್ರ ಕೃಷಿ ಪಂಡಿತ ಪ್ರಶಸ್ತಿಗೆ ರೈತ ಪಿಂಜ ರೈತ ಪೊಮ್ಮಕ್ಕಳ ಉಂಡು ಆನ್ಲೈನ್ಲಿ ಅರ್ಜಿ ಹಾಕಿತ್ತು. ಕೃಷಿ ಕ್ಷೇತ್ರದಲ್ಲೂ ಪುದಿಯ ಅನ್ವೇಷಣೆ ಪಿಂಜ ಸಂಶೋಧನೆ ಅಲ್ಲತೆ ಸಾಧನೆ ಮಾಡಿತು. ರೈತ ಸಮುದಾಯತ್ರ ನಲ್ಲರ್ಕೆಕ್ಕೆ ನೈಚ ಪಡಿಪು ಕಾರಂಗಕ್ಕೆ ಕೃಷಿ ಇಲಾಖೆರ ಆದ ನೆಲೆ ಕೃಷಿ ಪಂಡಿತ ಪ್ರಶಸ್ತಿ ಕೊಡಪಕ್ಕೆ ಆನ್ಲೈನ್ಲಿ ಅರ್ಜಿ ಹಾಕಿತ್ತು. ಕೂಡಿಯಾಡುವಕ್ಕೆ ಇರಾದೆ ಉಳ್ಳ ಇಂಗಡ ಸಂಶೋಧನೆ ಪಿಂಜ ಸಾಧನೆ ಮೂಲ ಸ್ವರೂಪತ್ರ ಐತಿರೊಂಡು ಅಂತೈಂಗ ತಂಗಡ ಫ್ರೂಟ್ ಐಡಿನ ಬಳಸಿಕೊಂಡು ಆನ್ಲೈನ್ರ ಮೂಲಕ ಅರ್ಜಿ ಇಡುವಕ್ಕೆ ಬಪ್ಪ ಆಗಸ್ಟ್ 31 ಆಕಿರಿ ನಾಳೆ ಐತಿಪ್ಪ ಅಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿತು. ಕನ್ನಡತ್ರ ಪೆದಪೋನ ವಿಜ್ಞಾನ ಪುಸ್ತಕತ್ರ ಅಳತಕ್ಕೆ ಒತ್ತಾಸೆ ಕೊಡಪ ನಿಟ್ಟಿಲೆ ಕರ್ನಾಟಕ ವಿಜ್ಞಾನ ಪಿಂಜ ತಂತ್ರಜ್ಞಾನ ಅಕಾಡೆಮಿ ಡಾಕ್ಟರ್ ಟಿಆರ್ ಅನಂತರಾಮೋ ಅಯ್ಯಂಗಡ ಪೆದತ್ಲ ಪೆದಪೋನ ವಿಜ್ಞಾನ ಪುಸ್ತಕ ಪ್ರಶಸ್ತಿನ ಕೊಡಪ. ವಿಜ್ಞಾನ ಅಳತಕಾರ ಪಿಂಜ ಪ್ರಕಾಶಕಗಳು ಉಂಡು ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕನ್ನಡ ಪುಸ್ತಕ ತನಕ ಹಾಕಿ ಕೊಟ್ಟಿತು. ಆಯ್ಕೆಯಾದ ವಿಜ್ಞಾನ ಪುಸ್ತಕಕ್ಕೆ 20,000 ರೂಪಾಯಿಯ ಒತ್ತಾಸೆ ಪಣ ಪಿಂಜ ಪ್ರಶಸ್ತಿ ಕಾಗದ ಕೊಡ್ತಿದ್ದು ತಮ್ಮಾನ ಮಾಡುವ ಇರಾದೆ ಉಳ್ಳ ಅಳತಕಾರ ಪ್ರಕಾಶಕಂಗ ಬಪ್ಪ ನವೆಂಬರ್ 30 ಉಳ್ಳು ಅಕಾಡೆಮಿರ ವಿಳಾಸಕ್ಕೆ ಪುಸ್ತಕತ್ನ ಎತ್ತಿಚಿಡೋಣ ಕರ್ನಾಟಕ ವಿಜ್ಞಾನ ಪಿಂಜ ತಂತ್ರಜ್ಞಾನ ಅಕಾಡೆಮಿರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವು ಅರಿಚಿಟ್ಟಿತು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಆದ ನೆಲೆ ಇದೇ ತಿಂಗಳ 24 18-30 ಬೈತಕ್ಕೆ ಒಳಪಟ್ಟ ಕಲಾತಂಡ ಕಳೊಂಡು ಯುವ ಸೌರಭ ಕಲಾ ಪ್ರದರ್ಶನ ಕಾರ್ಬಾರ್ ನಡಪ. ಸಾರ್ವಜನಿಕಂಗ ಪಿಂಜ ಕಾಲೇಜು ಮಕ್ಕಳಲ್ಲಿ ಉಳ್ಳ ಪ್ರತಿಭೆನ ಪರಬೂಕುವ ನಿಟ್ಟಿಲು ಸುಗಮ ಸಂಗೀತ, ಜಾನಪದ ಗೀತೆ, ಆಟ, ಕಂಸಾಳೆ, ಡೊಳ್ಳು, ನಾಟಕ, ಯಕ್ಷಗಾನ ಕಲಾ ಪ್ರದರ್ಶನಕ್ಕೆ ಓರ ತಂಡತ್ನ ತಯಾರು ಮಾಡಿತ್ತು ಐಚಿ ಕೊಡ್ಕೊಂಡು ಒಂದು ಕೇಟಂಡಿತ್ತು. ಕೂಡಿಯಾಡ್ನ ಎಲ್ಲ ತಂಡಕಾರಕ್ಕೂ ಒತ್ತಾಸೆ ಪಣ ಕೊಡಪ. ಇರಾದೆ ಉಳ್ಳವು ಇದೇ ತಿಂಗ 15 ಉಳ್ಳು 6-3-6-1-3-8-9-8-9-4 ಪೆದ ಕೊಡ್ಕೊಲು ಒಂದು ಇಲಾಖೆಯ ಸಹಾಯಕ ನಿರ್ದೇಶಕಂಗ ಅರಿಚಿಟ್ಟಿತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆದ ನೆಲೆ ಇದೇ ತಿಂಗ 14 ಪೊಲಾಕ 11 ನಿಂಚ ಮಧ್ಯಾಹ್ನ 1 ಕತ್ತನೆ ಕುಶಾಲನಗರ ಫಿರಾಮಲ್ ಫೈನಾನ್ಸ್ ಲಿಮಿಟೆಡ್ ಸರ್ಕಾರಿ ಪ್ರಾಥಮಿಕ ಸ್ಕೂಲ್ ರಮಿಂಜಲ್ ಬಿಎಂ ರೋಡ್ ಸೌರ್ಯ ಮ್ಯಾನ್ಸಿಯನ್ ಕಾಂಪ್ಲೆಕ್ಸ್ 1 ಮಾಡಿ ಕುಶಾಲನಗರ ಇಲ್ಲಿ ನೇರ ಸಂದರ್ಶನ ನಡಪ. SLC PUC ITI ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿ ಆನೆಯಂಗ ತಂಗಡ ಮೂಲ ದಾಖಲಾತಿಯೋಡೆ ಈ ಸಂದರ್ಶನತ್ಲು ಕೂಡಿಯಾಡಲು ಎಂದು ಜಿಲ್ಲಾ ಉದ್ಯೋಗಾಧಿಕಾರಿ ಅರಿಚಿಟ್ಟಿತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕಗಳಾದ ಡಾಕ್ಟರ್ ಮಂತರ್ಗೌಡ ಅಯ್ಯಂಗಡ ಕೊರವು ಕಾರಿಕೆಯಲ್ಲಿ ಸೋಮಾರ್ಪೇಟೆ ತಾಲೂಕರ 3 KDP ಸಭೆ ಇದೇ ತಿಂಗ 16 ಪೊಲಾಕ 10 ಸೋಮಾರ್ಪೇಟೆ ತಾಲೂಕು ಪಂಚಾಯತ್ ಸಭಾಬಾಡಲಿ ನಡಪ ಅಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅರಿಚಿಟ್ಟಿತು. ಜಿಲ್ಲೆಯ ಅರೆಸೇನಾ ಪಡೆರ ಮಾಜಿ ಯದಂಗಡ ಒಕ್ಕೂಟತ್ರ 14 ಕಾಲತ್ರ ಮಹಾಸಭೆ ಇದೇ ತಿಂಗ 4 ಪೊಲಾಕ 10 ಸಂಘತ್ರ ಅಧ್ಯಕ್ಷಗಳಾದ MG ಯತೀಶ್ ಅಯ್ಯಂಗಡ ಕೊರವು ಕಾರಿಕೆಯಲ್ಲಿ ಮಡಿಕೇರಿ ಕೊಡವ ಸಮಾಜದಲ್ಲಿ ನಡಪ. ಈ ನೇರತ್ತು ಅರೆಸೇನಾ ಪಡೆರ ಮಾಜಿ ಯೋಧಂಗ ಅವರ ಕಣಕಲು ಕೂಡಿಯಾಡೋಣ ಕೇಟಂಡಿತು. ಕೊಡಗು ಜಿಲ್ಲೆಯಲ್ಲಿ ಇಂದು ಪೊಲಾಕ 8 ಆಕಿರಿ ಆನನಕ್ಕೆ ಕೈಂಜ 24 ಸರಾಸರಿ 47.16 mm ಮಳೆ ಆಯಿತು. ಕೈಂಜ ಕಾಲ ಇದೇ ದಿನ 15.42 mm ಮಳೆ ಆಯ್ತು. ಇಂಚತ್ತು ಜನವರಿಂಜ ಇಲ್ಲಿ ಕತ್ತನೆ 678.70 mm ಮಳೆ ಆಯಿತು. ಕೈಂಜ ಕಾಲ ಇದೇ ಸಮಯಕ್ಕೆ 1633.37 mm ಮಳೆ ಆಯ್ತು. ಇಂಚತ್ತು ಮಡಿಕೇರಿ KSRTC ಬಸ್ ಸ್ಟ್ಯಾಂಡ್ಗೆ ಪೋಪ ರೋಡ್ ಕುಡಿದಾನಗೊಂಡು ಬದಲಿ ರಸ್ತೆ ಆಯಿತು. ರಾಜಸೀಟು ರೋಡ್ನ ಬಳಸಿವಂಗಾಯಿತು. ಅಲ್ಲಿ ಇವರ ವಾಹನತನಗೊಂಡು ತೊಂದರೆ ಆಪ ಅನ್ನುವ ನಿಟ್ಟಿಲು ಇದೇ ತಿಂಗ 12 ರಾಜಸೀಟರ ಪ್ರವೇಶ ನಿಪ್ಪಿಚಿಟ್ಟಿತ್ತು. ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿಟ್ಟಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ. ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
3: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
4: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ದ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ಧ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ದ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್

0: ಆಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದಂತೆ ಹಣಕಾಸು ಸಚಿವಾಲಯ ಮೂರು ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ಧಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ಧಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ಧಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯೂ ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ದತೆ ಹಾಗೂ ಯೋಧರ ಯುದ್ಧ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪೂಂಚ್ನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ದತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು

0: ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೊ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:46:30. ಪ್ರಕಟಣೆ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಕೊಡಗು ಜಿಲ್ಲೆ ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕೊಡಗು ಜಿಲ್ಲೆ ಇವರ ವತಿಯಿಂದ ಈ ತಿಂಗಳ 14ರಂದು ಪರಿಮಲ್ ಫೈನಾನ್ಸ್ ಲಿಮಿಟೆಡ್ ಕುಶಾಲನಗರ ಸರ್ಕಾರಿ ಪ್ರಾಥಮಿಕ ಶಾಲೆ ಎದುರು ಬಿಎಂ ರಸ್ತೆ ಶೌರ್ಯ ಮ್ಯಾನ್ಷನ್ ಕಾಂಪ್ಲೆಕ್ಸ್ 1ನೇ ಮಹಡಿ ಕುಶಾಲನಗರ. ಇಲ್ಲಿ ಬೆಳಿಗ್ಗೆ 11ರಿಂದ ಅಪರಾಹ್ನ 1ಗಂಟೆವರೆಗೆ ನೇರ ಸಂದರ್ಶನದ ಮೂಲಕ ಪರಿಮಲ್ ಫೈನಾನ್ಸ್ ಲಿಮಿಟೆಡ್ ಕುಶಾಲನಗರ ಇಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ನೇರ ಸಂದರ್ಶನದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದು. ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳು, ಅನುಭವ ಪ್ರಮಾಣಪತ್ರ ಇದ್ದಲ್ಲಿ ಹಾಗೂ ಸ್ವವಿವರ ಪ್ರತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8296020826 ಸಂಪರ್ಕಿಸುವಂತೆ ಉದ್ಯೋಗಾಧಿಕಾರಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ.
2: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ. ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
3: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು ನಾನಿ.
2: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
4: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನು ಪಡಿಬಹುದು ಅಂತ ನನಗನ್ಸುತ್ತೆ.

0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
3: ಆನಂದ ನೋಡಿದೆ
0: ನಿರೀಕ್ಷಿಸಿ ಅಂತ್ಯಾಕ್ಷರಿ.
4: ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಶಕುಂತಲಾ ಆರ್ ಕೇಣಿ ಅವರ ರಚನೆ, ಹಾಡಿದ್ದಾರೆ ಸಂಗೀತ ಬಾಲಚಂದ್ರ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕಾತ್ಯಾಯಿನಿ ವಸುಧಾ ಅವರ ರಚನೆ, ಹಾಡಿದ್ದಾರೆ ವಸುಧಾ ಗಿರಿಧರ್.

ಇದುವರೆಗೆ ಭಾವಗೀತೆಗಳನ್ನ ಕೇಳಿದರೆ ಆಕಾಶವಾಣಿ ಮಡಿಕೇರಿ. ಸಮಯ 8 ಗಂಟೆ. ಇನ್ನು ಮುಂದೆ ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಬೇಂದ್ರೆಯವರ ಇನ್ನೊಂದು ರಚನೆ ಯಾರಿಗೂ ಹೇಳೋಣ ಬೇಡ, ಅತ್ಯಂತ ಪ್ರಸಿದ್ಧವಾದ ಕವಿತೆ ಇದು. ಈ ಗೀತೆಯನ್ನು ಚಿಟ್ಟೆ ಎನ್ನುವ ಚಿತ್ರಕ್ಕೋಸ್ಕರ 2001 ಅಳವಡಿಸಲಾಯಿತು. ಸಿ ಅಶ್ವಥ್ ಈ ಗೀತೆ ಹಾಡಿದ್ದಾರೆ, ವಿ ಮನೋಹರ್ ಸಂಗೀತ ನೀಡಿದ್ದಾರೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಎಂಟು ಗಂಟೆ 8:05 ಸೇರಿಕಂತಹ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇಂದಿನ ವಿಶೇಷ ಅಂತಂದ್ರೆ ಅನೇಕ ಕವಿಗಳ ಗೀತೆಗಳನ್ನ ಚಿತ್ರಕ್ಕೆ ಅಳವಡಿಸಿದ್ದಾರೆ. ಅಂತಹ ಗೀತೆಗಳನ್ನ ಆರಿಸಿ ಪ್ಲೇ ಮಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ಇನ್ನೊಂದು ಅಪರೂಪದ ಒಂದು ಗೀತೆ ಅಂತಂದ್ರೆ ಬೇಲೂರು ರಾಮಮೂರ್ತಿಯವರು ಬರೆದಂತಹ ಗೀತೆ. ಮೂಲತಃ ಬೇಲೂರು ರಾಮಮೂರ್ತಿಯವರು ಕಾದಂಬರಿಕಾರರು, ಕಿರು ಕಾದಂಬರಿ, ಕಥಾ ಸಂಕಲನ, ಹಾಸ್ಯ ಲೇಖನಗಳನ್ನು ಬರೆಯುವಂತಹ ಒಂದು ಲೇಖಕ. 1970 ಇಸ್ವಿಯಿಂದ ಅವರು ಬರೆಯಲು ಆರಂಭಿಸಿದರು. ಮೂಲತಃ ಮೈಸೂರಿನವರು ಬೇಲೂರು ರಾಮಮೂರ್ತಿ. ಅವರು ಅನೇಕ ಇಂತಹ ಗದ್ಯಗಳನ್ನು ಬರೆಯುತ್ತಿರುವಂತಹ ಒಬ್ಬರು ಲೇಖಕರು ಅಂತ ಹೇಳಬಹುದು. ಅವರು ಒಂದು ರಚನೆಯನ್ನು, ಒಂದು ಕವಿತೆಯನ್ನು ಬರೆದಿದ್ದಾರೆ, ಅದು ಚಿತ್ರಕ್ಕೆ ಅಳವಡಿಸಿದ್ದಾರೆ. ಅದು ಯಾವುದಪ್ಪ ಗೀತೆ ಅಂತಂದರೆ 2002 ಮನಸ್ಸಲ್ಲ ನೀನೇ ಅನ್ನುವ ಚಿತ್ರಕ್ಕೋಸ್ಕರ ನಂದಿತಾ ಹಾಗೂ ಅರ್ಚನಾ ಅವರು ಹಾಡಿರುವಂತಹ ಈ ಗೀತೆ, ರವಿರಾಜ್ ಅವರು ಸಂಗೀತ ನೀಡಿದಂತಹ ಈ ಗೀತೆ. ಯಾವ ಗೀತೆ ಕೇಳೋಣ ಬನ್ನಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಈ ಹಾಡು ಕೇಳ್ತಾ ಇದ್ದ ಹಾಗೆ ಯಾರದ ರಚನೆ ಇದು ಗೊತ್ತಾಯ್ತಲ್ವಾ? ಹೌದು, ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ರಚನೆಯ ಚಿತ್ರಗೀತೆ ಅಂತೂ ಅಲ್ಲ, ಒಂದು ಭಾವಗೀತೆ, ಜನಪದ ಗೀತೆ ಶೈಲಿಯಲ್ಲಿರುವಂತಹ ಭಾವಗೀತೆ ಅಂತ ಹೇಳ್ಬೋದು. ಗೋಡಗೇರಿಯಲ್ಲಿ 1937 ಜನನ ಡಾಕ್ಟರ್ ಚಂದ್ರಶೇಖರ ಕಂಬಾರ ಪ್ರಸಿದ್ಧ ಕನ್ನಡ ಲೇಖಕರು, ಕವಿಗಳು, ನಾಟಕಕಾರರು ಮತ್ತು ಜನಪದ ಸಂಗೀತ ಮತ್ತು ಜನಪದ ಸಾಹಿತ್ಯದಲ್ಲಿ ವಿಶೇಷವಾದ ಒಲವನ್ನು ಹೊಂದಿ ಅನೇಕ ಕೆಲಸಗಳನ್ನು ಆ ನಿಟ್ಟಿನಲ್ಲಿ ಮಾಡಿರುವಂತಹ ಅದ್ಭುತ ಲೇಖಕರು ಡಾಕ್ಟರ್ ಚಂದ್ರಶೇಖರ ಕಂಬಾರ. ಇವರ ಒಂದು ನಾಟಕ ನಾಯಿಕೊಡೆ ಎನ್ನುವ ನಾಟಕ ಸಂಗೀತ ಎನ್ನುವ ಹೆಸರಿನಲ್ಲಿ ಚಿತ್ರವಾಯಿತು. ಆ ಚಿತ್ರದಲ್ಲಿ ಅನೇಕ ಗೀತೆಗಳನ್ನು ಅಳವಡಿಸಿದರು, ಕಂಬಾರರು ಬರೆದಂತಹ ಗೀತೆಗಳನ್ನು. ಅದರಲ್ಲಿ ಒಂದು ಗೀತೆ ಕೇಳೋಣ. ಎಸ್ ಜಾನಕಿ ಹಾಡಿದ್ದಾರೆ.

ವಿಶೇಷ ಅನ್ಬೋದು. ಎಸ್ ಜಾನಕಿ ಅವರು ಹಾಡಿರುವ ಮತ್ತು ವಸಂತ ಅವರು ಹಾಡಿರುವ ಮಹಾತ್ಯಾಗ ಚಿತ್ರದ ಗೀತೆ. ಈ ಗೀತೆಯನ್ನು ಸಹ ಚಂದ್ರಶೇಖರ ಕಂಬಾರ

8:22 ಸಿರಿಕಂತ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯನ್ನು ಬರೆದವರು ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರು.

0: ಮತದಾನ ಚಿತ್ರಕ್ಕೋಸ್ಕರ ಈ ಗೀತೆಯನ್ನ ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದಂತಹ ಗೀತೆಯನ್ನ ಸಿ ಅಶ್ವಥ್ ಅವರು ಮತ್ತು ವಿ ಮನೋಹರ್ ಅವರು ಸಂಗೀತ ನೀಡಿ ರಾಜೇಶ್ ಕೃಷ್ಣನ್ ಅವರಿಂದ ಹಾಡಿಸಿದರು. ಈ ಗೀತೆ ಅತ್ಯಂತ ಪ್ರಸಿದ್ಧವಾದ ಗೀತೆ, ಕವನವೂ ಸಹ ಅತ್ಯಂತ ಪ್ರಸಿದ್ಧವಾಗಿತ್ತು. ಮೊಗೇರಿಯಲ್ಲಿ ಜನನ 1918 1992 ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರು. ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮ, ಆಡು ನುಡಿಯ ಸೊಗಡು ಹಾಗೂ ಚಿಂತನಶೀಲತೆಯನ್ನು ತಂದ ಇವರು ಕನ್ನಡ ಕಾವ್ಯಲೋಕದ ದಿಕ್ಕನ್ನೇ ಬದಲಿಸಿದಂತಹ ಕವಿ. ಅವರ ಕೆಲವಷ್ಟೇ ಗೀತೆಗಳನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದರು. ಅದರಲ್ಲಿ ಒಂದು ಗೀತೆಯನ್ನು ಕೇಳಿದರೆ ಇನ್ನೊಂದು ಗೀತೆ ಅತ್ಯಂತ ಹಳೆಯ ಚಿತ್ರದ್ದು, ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಈ ಗೀತೆ ಈಗ ಕೇಳೋಣ. ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ ಮುಕ್ತಿ ಚಿತ್ರಕ್ಕೋಸ್ಕರ.
1: ಎಂಥ ಕಣ್ಣು

ಬಳೆಗಾರ ಚೆನ್ನಯ್ಯ, ಯಾರಿಗೂ ಗೊತ್ತಿಲ್ಲ ಈ ಹಾಡು. ಅತ್ಯಂತ ಪ್ರಸಿದ್ಧವಾದ ಕವಿತೆ, ಕವಿ ಯಾರು ಎಲ್ಲರಿಗೂ ಗೊತ್ತು. ಅವರ ಇನ್ನೊಂದು ಗೀತೆಯನ್ನು ಕೇಳಿ ಮತ್ತೆ ಬರೋಣ.

1970ರಲ್ಲಿ ಅನಿರೀಕ್ಷಿತ ಚಿತ್ರಕ್ಕೋಸ್ಕರ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಹಾಡಿಸಿದಂತಹ ಗೀತೆ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ. ಎಷ್ಟು ಪ್ರಸಿದ್ಧ ಅಂತಂದರೆ ಈ ಲೈನ್ಗಳೆಲ್ಲ ನಮಗೆ ಬಹಳನೇ ತುಂಬ ಪರಿಚಿತವಾದ ಸಾಲುಗಳಿವು. ಮೈಸೂರು ಮಲ್ಲಿಗೆ ಅಂತ ಒಂದು ಮೊದಲ ಕವನ ಸಂಕಲನ ಅವ್ರದ್ದು, ಅದು ಎಷ್ಟು ಜನಪ್ರಿಯ ಆಯಿತು ಅಂತಂದರೆ ಮೈಸೂರು ಮಲ್ಲಿಗೆ ನರಸಿಂಹಸ್ವಾಮಿ ಅಂತಲೇ ಫೇಮಸ್ ಆದರು ಅವರು. ಕನ್ನಡದಲ್ಲಿ ಬೇರೆ ಯಾವ ಕವನ ಸಂಕಲನವೂ ಇಷ್ಟು ಆವೃತ್ತಿಗಳನ್ನು ಕಂಡಿಲ್ಲ, ಅಷ್ಟು ಆವೃತ್ತಿಗಳು ಆ ಮೈಸೂರು ಮಲ್ಲಿಗೆ ಎನ್ನುವ ಕವನ ಸಂಕಲನ ಕಂಡಿದೆ. ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ 1915ರಲ್ಲಿ ಜನಿಸಿದಂಥ ನರಸಿಂಹಸ್ವಾಮಿಗಳು ಆಮೇಲೆ ನೆಲೆಸಿದ್ದು ಮೈಸೂರಿನಲ್ಲಿ. ನಿತ್ಯ ಜೀವನದಲ್ಲಿ ಪ್ರೀತಿಯ ಹುಂಬೆಸಲಿನ ಸುಖ ಇವು ಸರಳವಾದ ಭಾಷೆಯಲ್ಲಿ ಮನಮುಟ್ಟುವ ಹಾಗೆ ಕವನಗಳನ್ನು ರಚಿಸಿದವರು ಕೆ ಎಸ್ ನರಸಿಂಹಸ್ವಾಮಿಯವರು. ನಂತರ ಸಂಕೀರ್ಣವಾದ ಕವನಗಳನ್ನು ಬರೆದರು, ನವ್ಯ ಪಂಥದ ರೀತಿಯ ಕವನಗಳನ್ನು ಸಹ ಬರೆದರು. ಆದರೆ ಅತ್ಯಂತ ಮನಸ್ಸಿಗೆ ಮುಟ್ಟಿದಂತಹ ಗೀತೆಗಳು ಅಂತಂದರೆ ಅತ್ಯಂತ ಸುಲಭವಾದ ನಿರ್ಮಲ ಪ್ರೇಮವನ್ನು ನಿತ್ಯ ಜೀವನದ ಪ್ರೀತಿಯನ್ನು ಹೊಮ್ಮಿಸುವಂತಹ ಈ ಮೈಸೂರು ಮಲ್ಲಿಗೆಯ ಗೀತೆಗಳು. ಆ ಗೀತೆಗಳಲ್ಲಿ ಅತ್ಯಂತ ಪ್ರಿಯವಾದ ಒಂದು ಗೀತೆ ಈ ಕಾರ್ಯಕ್ರಮದ ಕಡೆಯ ಗೀತೆ.

0: ಹಲವು ಕವಿಗಳ ಗೀತೆಗಳನ್ನು ಇಂದು ಕೇಳಿದರೆ ಇನ್ನೂ ಬಹಳಷ್ಟು ಕವಿಗಳ ಗೀತೆಗಳು ನಮ್ಮ ಚಿತ್ರ ಸಂಗೀತದಲ್ಲಿ ಇದ್ದಾವೆ. ಅಂತಹ ಗೀತೆಗಳನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಸಿರಿಗಂಧದಲ್ಲಿ ಕೇಳೋಣ ಅಂತ ಹೇಳ್ತಾ ನಮ್ಮೆಲ್ಲ ಕೇಳುಗರಿಗೂ ನಮಸ್ಕಾರ. ಇಂದಿನ ಸಿರಿಗಂಧ ಕಾರ್ಯಕ್ರಮ ಕೇಳಿದ್ದಕ್ಕೆ. ಸಮಯ 8:45 ಆಗ್ತಾ ಇದೆ. ಇನ್ನು ಮುಂದೆ ಸಮಾಚಾರ ಸಂಧ್ಯಾ, ನಂತರ ನ್ಯೂಸ್ ಇನ್ ಇಂಗ್ಲಿಷ್ ದೆಹಲಿ ಕೇಂದ್ರದಿಂದ.
1: नमस्कार, आकाशवाणी से समाचार संध्या के साथ मैं प्रियंका अरोड़ा.

ರೂಪಾರಾವ್ ಹಾಗೂ ದೀಪಾರಾವ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆ ಪೂತಿ ನರಸಿಂಹಾಚಾರ್ಯ ಅವರ ರಚನೆ, ಘಳಿಗೆ ಘಳಿಗೆಗೂ ಹೊಸ ಹೊಸ ರೀತಿಗೆ.

ಇದುವರೆಗೆ ದೀಪಾರಾವ್ ಹಾಗೂ ರೂಪಾರಾವ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ನಾಟಕ ಭವತಿ ಭಿಕ್ಷಾಂದೇಹಿ ಇದೀಗ ಆರಂಭವಾಗುವುದು.

0: ಇಂದಿನ ಕಥಾನಾಟಕ ಭವತಿ ಭಿಕ್ಷಾಂದೇಹಿ. ಮೂಲ ಕಥೆ ಆನಂದ. ಬಾನಲಿ ರೂಪ ಎಚ್ ಎಸ್ ಪಾರ್ವತಿ.
1: ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ.
0: ಕೇಳಿ ಕಥಾನಾಟಕ ಭವತಿ ಭಿಕ್ಷಾಂದೇಹಿ.

0: ಇಂದಿನ ಕಥಾನಾಟಕ ಭವತಿ ಭಿಕ್ಷಾಂ ದೇಹಿ. ಮೂಲ ಕಥೆ ಆನಂದ. ಬಾನಲಿ ರೂಪ ಎಚ್ ಎಸ್ ಪಾರ್ವತಿ.
1: ಭಿಕ್ಷಾಂ ದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ.
0: ಕೇಳಿ ಕಥಾನಾಟಕ ಭವತಿ ಭಿಕ್ಷಾಂ ದೇಹಿ.

0: ಅಬ್ಬಬ್ಬಬ್ಬಬ್ಬಬ್ಬಾ, ಏನು ಶಕೆ ಏನು ಶಕೆ! ಸೀತಾ, ಒಂದು ಲೋಟ ನೀರು ಕೊಡ್ತೀಯಾ?
1: ತಂದೆ ರೀ, ಯಾಕ್ರಿ ತುಂಬ ಸುಸ್ತಾಗಿದ್ದೀರಾ? ಆಫೀಸ್ನಲ್ಲಿ ಕೆಲಸ ಜಾಸ್ತಿನಾ?
0: ಕೆಲಸ ಜಾಸ್ತಿ ಅಂತ ಅಲ್ಲ, ಹೊರಗಡೆ ತುಂಬ ಬಿಸಿಲು. ನೀರು ಕೊಡು, ಕುಡಿದ್ರೆ ಸರಿ ಹೋಗುತ್ತೆ.
1: ತಗೊಳ್ಳಿ ನೀರು. ಹಾಂ ತಾಳಿ, ತಣ್ಣಿಗೆ ಒಂದು ಲೋಟ ಪಾನಕನೇ ಮಾಡ್ಕೊಂಡು ತರ್ತೀನಿ.
2: ಭವತಿ ಭಿಕ್ಷಾಂ ದೇಹಿ.
1: ಇವತ್ತು ಹೋಗ್ ಬಾಪ್ಪ.
2: ಭವತಿ ಭಿಕ್ಷಾಂ ದೇಹಿ.
1: ಅಯ್ಯೋ, ಕೈಯಲ್ಲಿ ಕೆಲಸ ಇದೆ, ಒಂದಿನ ಹೋಗು ಅಂದ್ರೆ ಹೋಗ್ಬಾರ್ದೇನೋ?
0: ಸೀತಾ, ಏನ್ ಮಾಡ್ತಿದ್ಯಾ?
1: ಪಾನಕ ಮಾಡ್ತಿದ್ದೀನಿ.
0: ಅದನ್ನ ಅಲ್ಲಿಡು, ಎದ್ದು ಹೋಗಿ ಮೊದಲು ಆ ಹುಡುಗಂಗೆ ಅನ್ನ ಹಾಕ್ಬಾ, ನಾನೇ ಪಾನಕ ಮಾಡ್ಕೊಳ್ತೀನಿ.
1: ಇಷ್ಟು ಹೊತ್ತಿಗೆ ಅವನು ಹೊರಟೋಗಿರ್ತಾನೋ ಏನೋ?
0: ಹೋಗಿ ನೋಡು, ಮಗ್ಗಲ ಮನೆಗೆ ಹೋಗಿದ್ರೆ ಕರಿ.
1: ಓ, ನಿಂತೇ ಇದೇನೋ ಹುಡುಗ ನೀನು. ತಾಳು, ಅನ್ನ ಹುಳಿ ತರ್ತೀನಿ.
0: ನಿನ್ನ ಹೆಸರೇನಪ್ಪ?
2: ಶಿವು.
1: ತಗೊಳಪ್ಪ. ಏನು ಅಂದ್ರೆ ಪಾನಕ ತಗೊಳ್ಳಿ.
0: ಸೀತಾ.
1: ಏನು ಅಂದ್ರೆ?
0: ಸೀತಾ, ನಿಂಗೆ ಆ ಹುಡುಗನ ಮೇಲೆ ಸಿಟ್ಟು ಬಂತೇನೆ?
1: ಹಾಗೇನು ಇಲ್ಲ, ನೀವು ಆಯಾಸ ಪಟ್ಕೊಂಡು ಬಂದಿದ್ರಲ್ಲ, ನಿಮ್ಗೆ ಅಂತ ಪಾನಕ ಮಾಡ್ತಿರುವಾಗ ಅವನ್ ಬಂದ, ಅದಕ್ಕೆ ಹೋಗು ಅಂದೆ ಅಷ್ಟೆ.
0: ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬಾರ್ದು.
1: ಇದೇನ್ರಿ, ನನ್ನ ಹತ್ರನು ದಾಕ್ಷಿಣ್ಯನ?
0: ಹಾಗಲ್ಲ, ನಿನ್ನಲ್ಲಿ ತಪ್ಪು ಹುಡುಕ್ತೆ ಅಂತ ಅಂದ್ಕೋಬಾರ್ದಲ್ಲ.
1: ಅದೇನೋ, ನೀವು ನೇರವಾಗಿ ಹೇಳ್ಬಾರ್ದೇನ್ರಿ.
0: ಸೀತಾ, ಇನ್ಮೇಲೆ ಭಿಕ್ಷಾ ಅನ್ನಕ್ಕೆ ಅಂತ ಬಂದ ಹುಡುಗರನ್ನ ಬರೀ ಕೈಲಿ ಕಳಿಸ್ಬೇಡ ಕಣೆ. ಪಾಪ ಆ ಹುಡುಗರು ಓದಬೇಕು ಅನ್ನೋ ಆಸೆಯಿಂದ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ತಾಯಿ ತಂದೆಗಳನ್ನ ಬಿಟ್ಟು ಯಾವ್ಯಾವುದೋ ಊರಿಂದ ಬಂದಿರ್ತಾರೆ, ಉಡೋಕಿಲ್ಲ ಉಣ್ಣೋಕಿಲ್ಲ ಅನ್ನೋ ಸ್ಥಿತಿಲಿರ್ತಾರೆ. ಅಂಥವ್ರಿಗೆ ನಮ್ಮಂಥವ್ರೇ ತಾಯಿ ತಂದೆ ಎಲ್ಲ. ಇನ್ಮೇಲೆ ನನಗೋಸ್ಕರನಾದರೂ ಅಂಥ ಬಡಪಾಯಿಗಳನ್ನ ಬರಿಗೈಲಿ ಹೋಗು ಅನ್ಬೇಡ ಸೀತಾ.
1: ತಪ್ಪಾಯ್ತು ಕಣ್ರಿ.
0: ತಪ್ಪು ಅಂತ ಅಲ್ಲ, ಆದರೆ ನಿನಗೂ ನನ್ನ ವಿಚಾರ ಎಲ್ಲ ಗೊತ್ತಲ್ಲ. ಇವತ್ತು ನಾನು ಒಳ್ಳೆ ಕೆಲಸದಲ್ಲಿ ಇರಬಹುದು, ನಾಲ್ಕು ಕಾಸು ಸಂಪಾದಿಸ್ತಿರ್ಬಹುದು, ನಿಮ್ಮ ತಂದೆ ತಾಯಿಗಳ ಗುರುತು ಆಗೋಕ್ಕೆ ಮುಂಚೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ? ಅವರು ನನ್ನ ಪಾಲನ್ನ ತಂದೆ ತಾಯಿರಾಗಿ ನನಗೆಷ್ಟೋ ವಿಧದಲ್ಲಿ ಸಹಾಯ ಮಾಡಿದ್ರು. ಅವರಿಂದಾಗಿ ನಾನು ಒಬ್ಬ ಮನುಷ್ಯ ಆದೆ. ನಾನು ನಿಮ್ಮ ಮನೆಗೆ ಮೊದಲು ಬಂದದ್ದು ಭಿಕ್ಷಾ ಅನ್ನದ ಹುಡುಗನಾಗೆ. ನಿನಗೂ ಜ್ಞಾಪಕ ಇರಬೇಕಲ್ಲ. ಭವತಿ ಭಿಕ್ಷಾಂ ದೇಹಿ. ಭಿಕ್ಷಾ ಅನ್ನ ತಾಯಿ.
1: ಮುಂದೆ ಹೋಗ್ ಬಾಪ್ಪ.
0: ಇವತ್ತು ಎಲ್ಲೂ ಅನ್ನ ಸಿಕ್ಕಲಿಲ್ಲ ತಾಯಿ.
1: ಅಯ್ಯೋ, ಇವತ್ತು ಯಾಕೋ ನಮ್ಮನೇನಲ್ಲೂ ಅಡುಗೆ ಎಲ್ಲ ಮುಗ್ದು ಹೋಗಿದೆಯಲ್ಲಪ್ಪ. ಮಧ್ಯಾಹ್ನ ಮಾಡಿರೋದ ಅನ್ನ ಸ್ವಲ್ಪ ಮಿಕ್ಕಿರಬಹುದು, ಅದನ್ನೇ ಹಾಕ್ಲೇನಪ್ಪ?
0: ಹಾಕಿಮ್ಮ.
1: ಅಯ್ಯೋ, ಸ್ವಲ್ಪ ಮೆತ್ತಗಿರೋ ಹಾಕಿದೆಯಲ್ಲಪ್ಪ, ಹಳ್ಸದನ್ನ ಹಾಕಿದ್ರು ಅಂತ ಬೇಜಾರು ಪಟ್ಕೋಬೇಡ. ತಿನ್ನೋಕಾಗದಿದ್ರೆ ಎಸ್ ಬಿಡು.
0: ಹಾಕಿಮ್ಮ, ಭಿಕ್ಷಾ ಅನ್ನದ ಹುಡುಗರು ಅದೆಲ್ಲ ನೋಡೋಕಾಗುತ್ತೆ, ನನಗೆಲ್ಲ ಅಭ್ಯಾಸ ಆಗಿದೆ. ಉಪವಾಸಕ್ಕಿಂತ ವಾಸಿ ಅಲ್ವೇನಮ್ಮ?
1: ಉಪವಾಸ ಯಾಕಪ್ಪ?
0: ಪ್ರತಿದಿನ ಹೊಟ್ಟೆ ತುಂಬುವಷ್ಟು ಅನ್ನ ಸಿಕ್ಬೇಕಲ್ಲಮ್ಮ.
1: ಯಾಕಪ್ಪ, ನಿನಗೆ ತಂದೆ ತಾಯಿ ಯಾರು ಇಲ್ವೇ?
0: ಇದಾರಮ್ಮ, ಹಳ್ಳಿಲಿದ್ದಾರೆ. ತೀರಾ ಬಡತನ, ನನಗೆ ಓದೋ ಹುಚ್ಚು, ಅದಕ್ಕೆ ಪಟ್ಟಣಕ್ಕೆ ಬಂದೆ.
1: ಯಾವ ಕ್ಲಾಸ್ನಲ್ಲಿ ಓದ್ತಿದ್ಯಪ್ಪ?
0: ಎಂಟ್ರೆನ್ಸ್ ಕಟ್ಬೇಕಮ್ಮ.
1: ಅಯ್ಯೋ ಮಗು, ಹೀಗ್ ಭಿಕ್ಷನ್ನ ಮಾಡ್ಕೊಂಡು ಓದೋದು ಕಷ್ಟ ಅಲ್ವೇನಪ್ಪ?
0: ಏನ್ ಮಾಡೋದಮ್ಮ, ನನಗಾದ್ರೂ ವಾಸಿ. ಜೋಳಿಗೆ ಹಾಕೊಂಡು ಹೋದ್ರೆ ಭಿಕ್ಷಾನ್ನದ ಹುಡುಗ ಅಂತ ನಾಲ್ಕು ಜನ ಅನ್ನ ಹಾಕ್ತಾರೆ. ಅದೂ ಮಾಡಲಾರ್ದೆ ಬೀದಿಲ್ ನರಳತಾ ಬಿದ್ದಿರೋ ಭಿಕ್ಷುಕರು

0: ಎಷ್ಟು ಜನ ಇದ್ದಾರೆ, ಅವ್ರ ಗತಿ?
1: ಏನೇ ಅದು, ಯಾಕೆ ಸುಮ್ಮನಾಗ್ಬಿಟ್ಟೆ? ಅಪರೂಪಕ್ಕೆ ಏನೋ ಯೋಚನೆ ಮಾಡ್ತಿರೋ ಆಗಿದೆ.
2: ಪಾಪ ರೀ, ಮಾಧುಗೆ ತುಂಬ ಕಷ್ಟ ರೀ. ನಾಲ್ಕು ಮನೆ ಭಿಕ್ಷಾನ್ನ ತಿನ್ಕೊಂಡು ಕಾಲೇಜ್ಗೆ ಹೋಗ್ಬೇಕು, ರಾತ್ರಿ ಹರಳಿನ ದೀಪ ಇಟ್ಕೊಂಡು ಓದ್ಬೇಕಂತೆ. ಪಾಪ, ಬಟ್ಟೆ ಪುಸ್ತಕ ಎಲ್ಲ ಹೇಗೆ ಹೊಂದಿಸ್ಕೊಳ್ತಾನೋ.
1: ಆದ್ರೆ ನಾನು ತಾನೇ ಏನು ಮಾಡಲಿ ಹೇಳು? ನಾನು ನನ್ನ ಕೈಲಾದ ಸಹಾಯನೆಲ್ಲ ಮಾಡ್ತಿದ್ದೀನಿ. ಯಾವುದೋ ಎರಡು ಮೂರು ಪುಸ್ತಕ ಬೇಕಾಗಿದೆ ಅಂತ ತಿಳಿತು, ತೆಗೆಸಿಕೊಟ್ಟೆ. ಒಂದೆರಡು ಬಟ್ಟೆನೂ ಹೊಲಿಸಿದೆ.
2: ಅಲ್ಲ ರೀ, ಅವನು ಓದ್ ಮುಗಿಯೋವರೆಗೂ ನಮ್ಮಲ್ಲೇ ಇರು ಅಂತ ಹೇಳ್ಬಾರ್ದ?
1: ಅದು ಹೇಳದೆ ಮಾಡಿದ್ವಿ, ಆದ್ರೆ ಅವನು ಒಪ್ಪಲಿಲ್ಲ.
2: ಯಾಕಂತೆ?
1: ಹುಡುಗ ದಾಕ್ಷಿಣ್ಯ ಪರ, ತುಂಬಾ ಅಭಿಮಾನಿ. ನಿಮ್ಮಿಂದ ಈಗಾಗಲೇ ಬೇಕಾದಷ್ಟು ಉಪಕಾರ ಆಗಿದೆ, ಇನ್ನು ಹೆಚ್ಚು ತೊಂದರೆ ಕೊಡ್ಲಾರಿ ಅಂತಾನೆ.
2: ತೊಂದರೆ ಏನಂತೆ, ಮೂರು ಜನಕ್ಕೆ ಅಡುಗೆ ಮಾಡೋಳಿಗೆ ಇನ್ನೊಬ್ಬರಿಗೆ ಅಡುಗೆ ಮಾಡೋದು ಕಷ್ಟನಾ?
1: ನಿನ್ನ ಧಾರಾಳ ಬುದ್ಧಿ ನನಗೆ ಗೊತ್ತು ಕಣೆ, ಆದರೆ ಅವನು ಒಪ್ತಾ ಇಲ್ವಲ್ಲ.
2: ಪಾಪ ರೀ, ತಂದೆ ತಾಯಿ ತುಂಬ ಬಡವರಂತೆ.
1: ಹೌದು, ಮೊನ್ನೆ ಊರಿಗೆ ಕಳಿಸ್ಕೊಡು ಅಂತ ಹೇಳಿ ಬಲವಂತವಾಗಿ ಅವನಿಗೆ ಸ್ವಲ್ಪ ಹಣ ಕೊಟ್ಟೆ.
2: ಸರಿ ಬಿಡಿ, ನಮ್ಮ ಕೈಲಾದಷ್ಟು ನಾವು ಮಾಡೋದು, ದೇವ್ರೇ ಆತನನ್ನು ಮುಂದಕ್ಕೆ ತರಬೇಕು.
1: ಶಾರದಾ, ಯಾಕೆ ಸುಮ್ಮನೆ ಹೊರಳಾಡ್ತಿದ್ದಿ? ನಿದ್ದೆ ಬರಲಿಲ್ವಾ?
2: ಇಲ್ಲ ರೀ.
1: ಯಾಕೆ?
2: ನೋಡ್ರಿ, 8-10 ದಿನದಿಂದ ಮಾಧು ಬಂದೇ ಇಲ್ಲ ರೀ.
1: 8 ದಿನದಿಂದ ಬಂದಿಲ್ವಾ? ಊರಿಗೇನಾದರೂ ಹೋಗಿದಾನೋ ಏನು?
2: ಪರೀಕ್ಷೆ ಹತ್ರ ಬರ್ತಿದೆ, ತುಂಬ ಓದಬೇಕು ಅಂತಿದ್ದ, ಈಗ ಊರಿಗೆ ಯಾಕೆ ಹೋಗಿರ್ತಾನೆ?
1: ಅದು ನಿಜಾನೇ ಸರಿ, ನಾಳೆ ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ನೀನು ನಿಶ್ಚಿಂತೆಯಾಗಿ ಮಲಗು.
2: ನಿಮಗೆ ಅವನ ರೂಮ್ ಗೊತ್ತಾ?
1: ಸುಮಾರಾಗಿ ಗೊತ್ತು, ಅವನಿರೋ ರೂಮಿನ ರಸ್ತೆ ಅಂತೂ ಗೊತ್ತು. ಹೋಗಿ ವಿಚಾರಿಸಿದ್ರೆ ತಿಳಿಯುತ್ತೆ.
2: ಅವನ್ನ ಹುಡ್ಕೊಂಡು ನೀವೇ ಹೋಗ್ತೀರಾ?
1: ಹೋದ್ರೇನೆ ತಪ್ಪು?
2: ಹಾಗಲ್ಲ, ಅವನ ಸ್ನೇಹಿತರು ಯಾರನ್ನಾದ್ರೂ ವಿಚಾರಿಸಿದ್ರೆ ಆಗ್ತಿತ್ತೋ ಏನೋ.
1: ಅವನ ಸ್ನೇಹಿತರನ್ನು ಹುಡುಕಿ ಅವ್ರ ಮೂಲಕ ಮಾಧವನ ಬಗ್ಗೆ ವಿಚಾರಿಸೋದಕ್ಕಿಂತ ನಾನೇ ನೇರವಾಗಿ ಹೋಗೋದು ಒಳ್ಳೇದಲ್ವೇನೆ?
2: ರೇ, ನಿಜವಾಗ್ಲೂ ನಿಮ್ಮ ಮನಸ್ಸು ಅಪ್ಪಟ ಚಿನ್ನ ಕಣ್ರಿ.
1: ಅಯ್ಯೋ, ನೀನು ಮಾತ್ರ ಏನು, ಗುರುತು ಪರಿಚಯವಿಲ್ಲದ ಹುಡುಗನಿಗೋಸ್ಕರ ನಿದ್ದೆ ಇಲ್ಲದೇನೆ ಕೊರತಿದೆಯಾ?
2: ಸಾಕು ಸಾಕು, ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು ಏನು ಚೆನ್ನ. ರೀ, ಬೆಳಿಗ್ಗೆ ಆದ ಕೂಡಲೇ ಮಾಧುವನ್ನ ವಿಚಾರಿಸ್ಕೊಂಬನ್ರಿ.
1: ಅಪ್ಪಣೆ ಮಹಾರಾಣಿ ಅವರೇ. ಮಾಧವ, ಮಾಧವ.
3: ಯಾರು?
1: ನಾನು ನಾಗೇಶ್ ರಾಯ.
3: ಬಂದೆ ಸರ್.
1: ಏನಯ್ಯ ಇದು, ಹೀಗಾಗ್ಬಿಟ್ಟಿದ್ಯಾ?
3: 8 ದಿನದಿಂದ ಜ್ವರ ಬರ್ತಿದೆ ಸರ್.
1: ಏನಾಗಿದೆ ಅಂತೆ? ಡಾಕ್ಟ್ರಿಗೆ ತೋರಿಸಿದ್ಯಾ? ಹೊಟ್ಟೆಗೇನಾದರೂ ತಗೊಂಡ್ಯಾ? ಜ್ವರ ಬಂದಿರುವಾಗ ಒಬ್ಬನೇ ಇರ್ತಾರೇನಯ್ಯ?
3: ಇಲ್ಲ ಸರ್, ಇಲ್ಲ ಸರ್. ಕೃಷ್ಣಮೂರ್ತಿ ಅಂತ ನನ್ನ ಸ್ನೇಹಿತ ಇಲ್ಲೇ ಇರ್ತಾನೆ, ಅವ್ರ ಮನೆಯಿಂದಾನೆ ಗಂಜಿ ತಂದುಕೊಡ್ತಿದ್ದಾನೆ.
1: ಔಷಧಿ?
3: ಕೃಷ್ಣಮೂರ್ತಿನೇ ಯಾವುದೋ ಕಷಾಯ ತಂದುಕೊಟ್ಟ.
1: ಇಂಥ ಸಮಯದಲ್ಲಿ ಅದು ನನಗೆ ಹೇಳಿ ಕಳಿಸ್ಬಾರ್ದೇನಯ್ಯ?
3: ನಿಮ್ಗ್ಯಾಕೆ ಸುಮ್ಮನೆ ತೊಂದರೆ ಅಂತ?
1: ಸಾಕು ಸುಮ್ಮನೆ, ಮಾತಾಡಬೇಡ. ಹೀಗೆ ನೀನು ತೊಂದರೆ ಕೊಡ್ತಿಲ್ವಾ? ಮನೆಯಲ್ಲಿ ಅವಳು ನೀನು ಬರಲಿಲ್ಲ ಅಂತ ನಿದ್ದೆನೂ ಮಾಡದೆ ಕುರಿತಿದ್ದಾಳೆ.
3: ಕ್ಷಮಿಸಿ ಸರ್, ನಾನು.
1: ಸರಿ ಸರಿ, ಗಾಳಿಗೆ ಮೈ ಬಿಡಬೇಡ, ಬೆಚ್ಚಿಗೆ ಹೊತ್ಕೊಂಡು ಮಲ್ಕೊ, ಅಥವಾ ಗಾಡಿ ತರ್ತೀನಿ, ನಮ್ಮನೆಗೆ ಬಂದ್ಬಿಡು.
3: ಬೇಡ ಸರ್, ಬೇಡ ಸರ್, ನಾನು ಇಲ್ಲೇ ಇರ್ತೀನಿ ಸರ್. ಇವತ್ತು ಎಷ್ಟೋ ವಾಸಿ ಸರ್.
1: ನೀನು ತುಂಬ ಮೊಂಡಕಣೆಯ, ಎಂಥ ಜ್ವರನೋ ಏನೋ. ಈಗಂತೂ ಊರಲ್ಲೆಲ್ಲ ಮಲೇರಿಯಾ ಹಬ್ಬಿದೆ. ನಾಳೆ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ, ಗಂಜಿ ಹಾಲು ನಮ್ಮನೆಯಿಂದ ಬರುತ್ತೆ.
3: ಸರ್ ಅಲ್ಲ, ನಿಮ್ಗೆ ಯಾಕೆ
1: ಹೆಚ್ಚು ತಲೆಹರಟೆ ಮಾಡಿದೆ? ತೆಪ್ಪಗೆ ಮಲ್ಕೋ.
3: ಅಯ್ಯೋ, ಈ ಭಿಕಾರಿಗೋಸ್ಕರ ಎಷ್ಟು ಒದ್ದಾಡ್ಕೊಳ್ತೀರಿ ಸರ್?
1: ಹೆಚ್ಚು ಮಾತಾಡಬೇಡ ಅಂದ್ರಲ್ಲ, ಸರಿಯಾಗಿ ಔಷಧಿ ತಗೊಂಡಿದ್ರೆ ಇಷ್ಟೊತ್ತಿಗೆ ಜ್ವರ ನಿಂತಿರೋ. ಹಾಂ, ಮಲ್ಕೋ, ನಾಳೆ ಡಾಕ್ಟರ್.

0: ಬರ್ತೀನಿ. ಅಮ್ಮ ಅಮ್ಮ ರೇ.
1: ಓ ಮಾಧು ಬಾಬಾ, ಇವತ್ತು ನಿನ್ ಪರೀಕ್ಷೆ ರಿಸಲ್ಟ್ ಬರುತ್ತಂತೆ. ಇವ್ರು ಬೆಳಗ್ನಿಂದ ಅದೇ ಹೇಳ್ತಾ ಇದ್ರು.
0: ರಾಯರು ಆಫೀಸ್ ಹೊರಟೋದ್ರಮ್ಮ.
1: ಹ್ಮ್ ಯಾಕಪ್ಪ?
0: ಅಮ್ಮ ನನ್ ರಿಸಲ್ಟ್ ಬಂತಮ್ಮ, ನಿಮ್ಮ ಆಶೀರ್ವಾದದಿಂದ ಎರಡನೇ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದೀನಮ್ಮ. ರಾಯರು ಆಫೀಸ್ಗೆ ಹೋಗೋದ್ರೊಳಗೆ ಬರ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಛೇ ಆಗ್ಲೇ ಇಲ್ಲ.
1: ರ್ಯಾಂಕ್ ಬಂದಿದೆಯೇನೋ? ತಾಳು ತಾಳು, ದೇವ್ರ ಮನೆಗೆ ಹೋಗಿ ತುಪ್ಪ ದೀಪ ಹಚ್ಚಿಟ್ಬಿಟ್ಟು ಬರ್ತೀನಿ. ನಿಮ್ ರಾಯರ್ ಬರೋ ಹೊತ್ತಿಗೆ ಸಿಹಿ ತಿಂಡಿ ಮಾಡಿರ್ತೀನಿ. ಈಗ ಈ ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋ ಮಗು.
0: ಸಿಹಿ ನಾನ್ ತರ್ಬೇಕು, ನೀವೇ ಮಾಡ್ತೀರಾ?
1: ನಿನಗೆ ರ್ಯಾಂಕ್ ಬಂದಿರೋ ಖುಷಿಗೆ ನಾ ತಾನೇ ಮಾಡ್ಬೇಕು.
0: ನಿಮ್ಮ ಅಭಿಮಾನಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ.
1: ಸಾಕು ಸುಮ್ನಿರ. ಊರಿಗೆ ನಿಮ್ ತಂದೆ ತಾಯಿಗೆ ಕಾಗದ ಬರ್ದೇನಪ್ಪ?
0: ಬರ್ದೆ ಅಮ್ಮ, 3 ವರ್ಷದಿಂದ ನನಗೆ ಸ್ಕಾಲರ್ಶಿಪ್ ಬರುತ್ತಮ್ಮ. ರ್ಯಾಂಕ್ ಬಂದಿದೆ ಅನ್ನೋದಕ್ಕಿಂತ ನನಗೆ ಅದೇ ದೊಡ್ಡ ಸಂತೋಷ. ತಿಂಗಳಿಗೆ 20 ರೂಪಾಯಿ ಬರುತ್ತೆ. 10 ರೂಪಾಯಿ ಆದರೂ ಊರಿಗೆ ಕಳಿಸ್ತ್ರೆ ನಮ್ಮ ತಂದೆ ತಾಯಿಗೆ ಎಷ್ಟೋ ಸಹಾಯ ಆಗುತ್ತೆ. ನಾನು ಭಿಕ್ಷಾನ್ನ ಬೇಡೋದೂ ತಪ್ಪತ್ತೆ.
1: ಒಳ್ಳೇದಪ್ಪ, ಇನ್ನು 3 ವರ್ಷ ಕಷ್ಟಪಟ್ಟು ಓದಿ 1 ಡಿಗ್ರಿ ತಗೊಂಬಿಡು, ಒಳ್ಳೆ ಕೆಲಸ ಸಿಗುತ್ತೆ.
0: ನಿಮ್ಮ ಆಶೀರ್ವಾದದಿಂದ ಅದಾಗತ್ತೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ಅಮ್ಮ ನಾನಿನ್ ಬರ್ತೀನಮ್ಮ.
1: ಮನೆಗೆ ಬರೋದು ಬಿಟ್ಬಿಡ್ಬೇಡ್ವೋ ಮಾಧು.
0: ನಿಮ್ಮ ಮನೆಗೆ ಬರದೇ ಇರ್ತೀನಮ್ಮ, ವಾರಕ್ಕೊಂದಿನಾದರೂ ಹಾಜರಿ ಹಾಕೇ ಹಾಕ್ತೀನಿ.

0: ಏನಂದ್ರೆ ಎಷ್ಟು ಬೇಗ 3 ವರ್ಷ ಕಳೆದೋಯ್ತಲ್ವಾ?
1: ಹೌದಲ್ವಾ, ಅಂದಾಗೆ ಮಾರು ಬಿ ಎ ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದ ಕಡೆ.
0: ಹೌದಾ? ಓ ಮಾಧ್ವಾ, ನೋಡಿ ಇಲ್ಲಿ ನಂದವ್ರ ಮಂದಲ್ಲಿ ಅಂತ ಅವನೇ ಹಾಜರಾಗ್ಬಿಟ್ಟಿದ್ದಾನೆ.
1: ಅಮ್ಮ ರೈರೆ, ಇಲ್ಲಿ ಬನ್ನಿ, ನಮಸ್ಕಾರ ಮಾಡ್ತೀನಿ.
0: ಒಳ್ಳೆ ಕೆಲಸ ಸಿಗ್ಲಪ್ಪ.
1: ಅಮ್ಮ ನಂಗೆ ಈ ಬಂಗಾರದ ಪದಕ ಬಂದಿದ್ಯಮ್ಮ.
0: ಇಲ್ಲಿ ಕೊಡು, ಪದಕ ತುಂಬಾ ಚೆನ್ನಾಗಿದೆ. 2000 ಇರಬಹುದು ಅಲ್ವಾ?
1: 2000 ಎರಡು ತೊಲನೋ, ಅದು ನಮ್ ಮಾಧವ ಕಷ್ಟಪಟ್ಟು ಓದಿ ಸಂಪಾದಿಸಾನೆ ಅನ್ನೋದು ಮುಖ್ಯ ಕಣೆ.
0: ಅದು ನಿಜ ಅನ್ನಿ, ಒಟ್ನಲ್ಲಿ ಅವನ ಹೆತ್ತ ತಂದೆ ತಾಯಿಗಳ ಪುಣ್ಯ ರೀ.
1: ಜೊತೆಗೆ ನಿಮ್ಮ ಆಶೀರ್ವಾದದ ಫಲಾನು ಸೇರಿದ್ಯಮ್ಮ. ಸೀತಾ, ಅಲ್ಲೇ ಯಾಕೆ ನಿಂತಿದ್ಯಾ? ಬಾಯಿಲ್ಲಿ ನಿನಗೋಸ್ಕರ ಸ್ವೀಟ್ ತಂದಿದ್ದೀನಿ, ತಗೋ.
0: ಮಾಧು, ಆ ಪದಕ ಕೊಡು.
1: ತಗೋ. ಚೆನ್ನಾಗಿದ್ಯಾ?
0: ತುಂಬಾ ಚೆನ್ನಾಗಿದೆ ಅಮ್ಮ. ಪದಕ ಪಳ್ಪಳ ಅಂತ ಹೇಗೆ ಹೊಳಿತಾ ಇದೆ ನೋಡು.
1: ಅದು ನಿಂಗೆ ಬೇಕಾ ಸೀತಾ?
0: ಬೇಕು ಅಂದ್ರೆ ಕೊಟ್ಬಿಡ್ತೀಯಾ?
1: ನಾನು ಕೊಡೋದಿಲ್ಲ, ನೀನೇ ಬಿ ಎನ್ ಎಲ್ ರ್ಯಾಂಕ್ ಬಾ, ಅಥವಾ ನಾಳೆ ನಿನ್ನ ಗಂಡ ಬರ್ತಾನಲ್ಲ ಅವನು ಕೇಳು, ಕೊಡ್ತಾನೆ.
0: ಎದ್ದು ಹೋಗ ಮಾಧು. ನೋಡಮ್ಮ ಈ ಮಾಧುನಾ.

0: ಶಾರದಾ ಯಾರು ಬಂದಿದ್ದ ನೋಡು?
1: ಓ ಮಾಧು, ಬಾಪ್ಪ ಬಾ, ಮನೆ ಮಾಡಿ ನಿಮ್ ತಂದೆ ತಾಯಿಯನ್ನ ಕರ್ಕೊಂಬಂದಿದೀಯಂತೆ?
0: ಹೌದಮ್ಮ, ನನ್ನ ತಂದೆ ತಾಯಿ ಜೀವನ ಎಲ್ಲ ಬಡತನದಲ್ಲೇ ನರಳಿದ್ರು. ಕೊನೆಗಾಲದಲ್ಲಾದ್ರೂ 4 ದಿನ ಅವ್ರು ಸಂತೋಷವಾಗಿದ್ರೆ ನಾನಿಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ.
1: ನೀನು ಒಳ್ಳೆ ಮಗನಪ್ಪ. ಅಂದಾಗೆ ನಿಮ್ ತಂದೆ ತಾಯಿನ ನಮ್ಗೆ ತೋರಿಸ್ತೀಯೋ ಇಲ್ವೋ?
0: ಹಾ, ಅದಕ್ಕೆ ಬಂದೆ. ಈ ಭಾನುವಾರ ನೀವೆಲ್ಲ ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ಕರೆಯೋಣ ಅಂತಾನೆ ಬಂದೆ.
1: ಓ ಖಂಡಿತ ಬರ್ತೀವಿ.
0: ಮಾಧವ, ಕೆಲಸ ಹೇಗಿದೆಯಪ್ಪ? ಸದ್ಯಕ್ಕಂತೂ ತುಂಬ ಚೆನ್ನಾಗಿದೆ ಸರ್.
1: ಅಂದಾಗ ಮಾಧವ, ನಿನಗ್ ದೊಡ್ಡವನಾದೆ, ಕೈ ತುಂಬ ಸಂಬಳ ಬರೋ ನೌಕರಿಗೆ ಸೇರಿದಿ. ಇನ್ಮೇಲೆ ನಿನ್ನ ಮಾಧವರಾಯರೇ ಅಂತ ಕರಿಬೇಕಾ?
0: ಏನು ಮಾತು ಹೇಳ್ತೀರಮ್ಮ, ನಾನು ಎಷ್ಟೇ ದೊಡ್ಡವನಾದರೂ ಚಿಕ್ಕವನೇ ಮಾಧುವನೇ. ನೀವು ಸಾಕಿ ಸಲಹಿದ ಹುಡುಗ ನಿಮ್ಮಿಂದ ರಾಯರೇ ಅನ್ನಿಸ್ಕೊಳ್ಳೋದು ಸಾಧ್ಯನಾ?
1: ನಾವು ಸಾಕಿದ್ದು ಸಲಹಿದ್ದು ಅಷ್ಟರಲ್ಲೇ ಇದೆ. ಆದರೆ ನೀನು ಮದುವೆ ಆಗಿ ನಿನ್ನ ಮಗ ಹುಟ್ಟಿ ಅವನು ನಮ್ಮಪ್ಪನ ಹೀಗ್ಯಾ ಕರಿತೀರಾ ಅಂತ ಆಕ್ಷೇಪಣೆ ಮಾಡೋವರೆಗೂ ನಾನು ನಿನ್ನ ಮಾಧು ಅಂತಾನೆ ಕರೆಯೋದು.
0: ಆಮೇಲೂ ಮಾಧು ಅಂತಾನೆ ಕರೆಯೋದಪ್ಪ. ಅಂದಾಗೆ ಸೀತಾ ಎಲ್ಲಿ, ಕಾಣ್ತಾನೆ ಇಲ್ಲ?
1: ಕಡೆ ಎಲ್ಲೋ ಇರಬಹುದು. ಸೀತಾ,

0: ಮಾಡ್ತಿದೀಯೇ? ಯಾರು ಬಂದಿದ್ದಾರೆ ನೋಡು ಬಾ.
1: ಯಾರಮ್ಮ? ಓ ಮಾಧು.
0: ನಮ್ಮದು ಕಣೆ, ಸೂಟು ಬುಟ್ಟು ಹಾಕೊಂಡಿದ್ದಾನೆ, ಅದಕ್ಕೆ ಗುರ್ತು ಸಿಕ್ಲಿಲ್ವಾ?
2: ಯಾಕೆ ಸೀತಾ, ನನ್ನ ಹತ್ರ ಮಾತಾಡೋಲ್ವಾ? ಓಹೋ, ನಾಚಿಕೆ ಏನೋ, ದೊಡ್ಡ ಹೆಂಗಸಾದೆ ನೋಡು ನೀನು.
3: ಚಿಕ್ಕ ವಯಸ್ಸಿನಿಂದ ನೋಡಿದ ಹುಡುಗ ಅವನ ಹತ್ರ ಮಾತಾಡೋಕೆ ನಾಚಿಕೆ ಅಂತದೇ?
2: ಹೋಗ್ಲಿ ಬಿಡಮ್ಮ, ನಿಂಗ್ ಜಂಬ ಬಂದಿದೆ. ನಮ್ಮಂತ ಬಡವ್ರನ್ನ ಕಂಡ್ರೆ ಉದಾಸೀನ, ಯಾರು ಶ್ರೀಮಂತ ಗಂಡನ್ನು ಗೊತ್ತು ಮಾಡಿದ್ದಾರೆ ಅಂತ ಕಾಣುತ್ತೆ. ಏ ಅರೆ, ಒಳಗೆ ಹೊರಟೋದ್ಲಲ್ಲ. ಹಾ ಸರಿ, ನಾನೇನು ಬರ್ತೀನಿ. ಭಾನುವಾರ ಮರಿದೆ ನಮ್ಮ ಮನೆಗೆ ಬರಬೇಕು. ಆ ಮೂರು ಜನನು
3: ಖಂಡಿತ ಬರ್ತೀವಪ್ಪ. ಶಾರದಾ, ಹುಡುಗ ತುಂಬಾ ಬುದ್ಧಿವಂತ ಕಣೆ,
0: ಜೊತೆಗೆ ಅಷ್ಟೇ ಒಳ್ಳೆ ಗುಣನೂ ಇದೆ. ಕೆಲಸ ಶುರು ಮಾಡಿದಾಗ್ಲೆ ಅಷ್ಟೊಂದು ಸಂಬಳ ಬಂದ್ರು ಸ್ವಲ್ಪನೂ ಗರ್ವ ಇಲ್ಲ. ಈಗ ನನ್ನ ಮನಸ್ಸಿನಲ್ಲಿ ಏನಿತ್ತು ಗೊತ್ತಾ?
3: ಹೆಂಗಸರಿಗೆ ಇನ್ನೇನು ಯೋಚನೆ ಇರುತ್ತೆ? ಮಾಧು ಮದುವೆ ಬಗ್ಗೆ ಯೋಚಿಸ್ತಿದ್ಯೋ ಏನೋ?
0: ಹೌದು ರೀ, ಸರಿಯಾಗಿ ಹೇಳಿದ್ರಿ. ಕಂಡು ಕೇಳಿದ ಹುಡುಗ ನಮ್ ಸೀತನ ಅವನಿಗೆ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಗಂಟೆ ಹೊಡಿತು.
3: ಆ ಗಂಟೆ ಗಡಿಯಾರದ ಕಡೆ, ದೇವಸ್ಥಾನದಲ್ಲ.
0: ಯಾವ್ದಾದ್ರೂ ಏನು, ಗಂಟೆ ಗಂಟೆನೆ.
3: ಸರಿ ಬಿಡು, ಇನ್ನೇನು ಮದುವೆ ಆದಾಯನೆ.
0: ಹೋಗ್ರಿ, ನಾನು ಗಂಭೀರವಾಗಿ ಹೇಳ್ತಾ ಇದ್ರೆ ನಿಮ್ಗೆಲ್ಲ ತಮಾಷೆನೆ.
3: ನಿಜ ಹೇಳ ಶಾರದಾ, ನನಗೂ ಅವತ್ತೇ ಯೋಚನೆ ಬಂತು, ಆದ್ರೆ ನೀನು ಒಪ್ತೀಯೋ ಇಲ್ವೋ ಅಂತ ಸುಮ್ಮನಿದ್ದೆ.
0: ನಾನು ಒಪ್ಪಲ್ಲ ಅಂತ ಯಾಕೆ ಅನ್ಕೊಂಡ್ರಿ?
3: ನಮಗಿರೋಳು ಒಬ್ಬಳೇ ಮಗಳು, ಮಾಧುವ ಎಷ್ಟಾದರೂ ಬಡವರ ಮನೆ ಹುಡುಗ. ಆಸ್ತಿ ಪಾಸ್ತಿ ನಾಸ್ತಿ, ಅದಕ್ಕೆ
0: ಹೆಣ್ಣು ಮಕ್ಕಳು ಸಂತೋಷವಾಗಿರ್ಬೇಕಾದ್ರೆ ಮಾವನ ಮನೆ ಸಿರಿವಂತಿಕೆ ಮುಖ್ಯ ಅಲ್ಲ, ಒಳ್ಳೆ ಗಂಡ ಮುಖ್ಯ.
3: ಅಂದ್ರೆ ನನ್ನಂತ ಗಂಡ?
0: ಹೋಗ್ರಿ, ಎಷ್ಟು ವಯಸ್ಸಾದ್ರೂ ನಿಮ್ ಹುಡುಗಾಟ ಬಿಡಲ್ಲ. ಈಗೇನು ಮಾಧುನ್ ವಿಚಾರಿಸ್ತಿರೋ ಇಲ್ವೋ?
3: ಖಂಡಿತ ವಿಚಾರಿಸ್ತೀನಿ. ಅದಕ್ಕೆ ಮುಂಚೆ ನಮ್ ಸೀತಾನು ಒಂದು ಮಾತು ಕೇಳೋಣ ಅಂತ.
0: ಏ, ಅವಳಿಗೆ ಏನ್ರಿ ಗೊತ್ತಾಗತ್ತೆ? ಇನ್ನು ಹುಡುಗಿ ಇಷ್ಟಕ್ಕೂ ಅವನನ್ನ ನೋಡಿ ಅವಳು ನಾಚಿಕೊಂಡಾಗ್ಲೇ ಗೊತ್ತಾಗ್ಲಿಲ್ವಾ?
3: ಓ ಹೌದಲ್ವಾ. ಸೀತಾ ಇಲ್ಲಿ ಬಾ ಅಮ್ಮ.
0: ಏನಪ್ಪ ಅಲ್ವೇ, ಆ ಮಾಧು ಬಂದ್ರೆ ಅದ್ಯಾಕೆ ಒಂದು ಮಾತು ಆಡದೆ ಒಳಗಡೆ ಹೊರಟೋದೆ?
1: ತೂ ಹೋಗಮ್ಮ, ನಂಗೆ ನಾಚಿಕೆ ಆಯ್ತು.
0: ಓಹೋ, ನಾಚಿಕೆ ಯಾಕೋ? ನಾಳೆ ನಿನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಆಗ್ಲಾದ್ರೂ ಮಾತಾಡ್ತೀಯೋ ಇಲ್ವಾ?
1: ತೂ ಹೋಗಮ್ಮ, ಅಪ್ಪನ ಮದ್ವೆ ಆದಾಗ ನೀನ್ ಅವ್ರ ಹತ್ರ ಮಾತಾಡೋದ್ಯೋ ಇಲ್ವೋ?
3: ಸರಿಯಾದ ಪ್ರಶ್ನೆ ಕೇಳಿದೆ ಸೀತಾ.
0: ಥೂ ಗಂಡ್ವೀರಿ.

0: ಭವತಿ ಭಿಕ್ಷಾಂ ದೇಹಿ.
1: ಶಿವು ಬಂದ್ಯ, ನಿನ್ಗೋಸ್ಕರನೇ ಕಾದಿದ್ದೆ. ಶಿವು, ಇನ್ಮೇಲೆ ನೀನೆಲ್ಲೂ ಭಿಕ್ಷಾನಕ್ ಹೋಗೋದ್ ಬೇಡ, ನಮ್ಮನೇನಲ್ಲೇ ಇದ್ಬಿಡು.
0: ಸ್ಕೂಲು?
1: ಸ್ಕೂಲಕ್ ಹೋಗುವಂತೆ. ಇವ್ರೆ ನಿನ್ಗೆ ಪುಸ್ತಕ ಬಟ್ಟೆ ಬರೆ ಎಲ್ಲ ಕೊಡಿಸ್ತಾರೆ, ಏನಂತಿ?
0: ನೀವು ಇರು ಅಂದ್ರೆ ಇರ್ತೀನಿ.
1: ಹಾಗೆ ಜಾಣವರಿ. ಶಿವು, ನಿಮ್ ಊರ್ ಯಾವ್ದು?
0: ಗೊತ್ತಿಲ್ಲ ಅಮ್ಮ.
1: ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ?
0: ನೀವೇ ನಮ್ಮ ಅಪ್ಪ ಅಮ್ಮ ಗೋಪು ಎಲ್ಲಾನು.
1: ಅಂದ್ರೆ ನಿಮ್ಗೆ ತಂದೆ ತಾಯಿ ಯಾರು ಇಲ್ವಾ?
0: ಒಂದಿನ ಗೋಪು ನಮ್ಮ ಅಪ್ಪ ಅಮ್ಮ ಇಬ್ರು ತುಂಬಾ ವರ್ಷಿಂದೆ ಸತ್ತೋದ್ರು. ನಾವು ತಬ್ಲಿಗಳು ಅಂತ ಹೇಳಿ ಅತ್ತ ನನಗೆ ತುಂಬಾ ಅಳು ಬಂತು. ನಾನು ಹತ್ಬಿಟ್ಟೆ.
1: ಗೋಪು? ಗೋಪು ಯಾರು ಮರಿ?
0: ಗೋಪು ನನ್ನ ಅಣ್ಣ.
1: ಈಗ ಅವನ್ ಎಲ್ಲಿದ್ದಾನಪ್ಪ?
0: ಅವನು ಆಸ್ಪತ್ರೆಲೇ ಸತ್ತೋದ. ಸಾಯುವಾಗ ನನ್ ಕರೆದು ನಾನ್ ಹೋಗ್ತೀನಿ, ಇನ್ಮೇಲೆ ಯಾರು ನಿನ್ಗೆ ಅನ್ನ ಹಾಕ್ತಾರೋ ಅವರೇ ನಿನ್ ಗೋಪು ಅಪ್ಪ ಅಮ್ಮ ಎಲ್ಲ ಅಂತ ಅವನೇ ಹೇಳಿದ್ದು.
1: ಹಾಗಾದ್ರೆ ನಿನಗೆ ಯಾರು ಇಲ್ವೇನೋ ಶಿವು.
0: ಇದಾರಲ್ಲ.
1: ಯಾರು?
0: ನೀವೇ. ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ. ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ. ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ.

ಭಾವತಿ ಭಿಕ್ಷಾಂದೇಹಿ ಕಥಾ ನಾಟಕ ಕೇಳುತ್ತಿದ್ದೀರಿ. ಮೂಲ ಕಥೆ ಆನಂದ ಅವರದು. ಬಾನಲಿ ರೂಪ ಎಚ್ ಎಸ್ ಪಾರ್ವತಿ. ಪಾತ್ರವರ್ಗ ಮಾಧವ, ಬಿವಿ ಹರೀಶ್, ಶಾರದಮ್ಮ, ಲೀಲಾ ಬಸವರಾಜ್, ನಾಗೇಶ್ ರಾಯ, ಕೇಶವರಾಯ ಪಾಟೀಲ್, ಸೀತಾ, ಪುಷ್ಪ ಬೆಳವಾಡಿ, ಶಿವು, ಎಸ್ ವಿ ಸಂತೋಷ್.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
2: ಈ

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಈಗ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ, ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ. ಈ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೃದಯ ತಜ್ಞರಾದ ಡಾಕ್ಟರ್ ಗಿರೀಶ್ ಮೂಡ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಇವತ್ತು ನಾವು ಹೃದಯಕ್ಕೆ ಸಂಬಂಧಪಡೋ ಹಾಗೆ ಅನೇಕ ಪರೀಕ್ಷೆಗಳು ಹೇಗಿವೆ ಮತ್ತು ಅದರ ಮಹತ್ವ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮೊದಲಿಗೆ ಈ ಹೃದಯ ಏನು ಕೆಲಸ ಮಾಡುತ್ತೆ ಅದು ಗೊತ್ತಾಗಬೇಕು ನಮ್ಮ ಕೆಳಗರಿಗೆ.
2: ಹೌದು, ಮಾನವನ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗ ಹೃದಯ. ಅಂದರೆ ಕೆಲವರು ನಾವು ವಾದ ಮಾಡ್ಬೋದು, ಅಯ್ಯೋ ಮೆದುಳುನು ಮುಖ್ಯ ಅಂತೇಳ್ಬಿಟ್ಟು. ಸೊ ಹೌದು, ಮೆದುಳುನು ಮುಖ್ಯ, ಹೃದಯನೂ ಮುಖ್ಯ. ಅದೇ ರೀತಿಯಲ್ಲಿ ಎಲ್ಲ ಅಂಗಾಂಗಗಳು ಒಂದರ್ಥದಲ್ಲಿ ಮುಖ್ಯನೇ. ಹೌದು, ಇವಾಗ ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತಂದರೆ ಎಲ್ಲ ಅಂಗಾಂಗಗಳು ಮುಖ್ಯ. ಆದರೆ ಆ ಎಲ್ಲ ಅಂಗಾಂಗಕ್ಕೂ ಊಟ ಸಪ್ಲೈ ಮಾಡುತ್ತಲ್ಲ, ಅದು ಹೃದಯ. ಓಕೆ, ಸೊ ಹೃದಯ ಬಡಿತದಲ್ಲಿ ಹೃದಯ ಏನು ಮಾಡುತ್ತೆ, ಕಲುಷಿತ ರಕ್ತನ ಶ್ವಾಸಕೋಶಕ್ಕೆ ಕಳಿಸಿ ಅಲ್ಲಿ ಅದು ಫಿಲ್ಟರ್ ಆಗುತ್ತಲ್ಲ, ಫಿಲ್ಟರ್ ಆಗಿ ಆಕ್ಸಿಜನ್ ಆಮ್ಲಜನಕ ಶ್ವಾಸಕೋಶದಿಂದ ಅದು ಆಮ್ಲಜನಕ ರಕ್ತದಲ್ಲಿ ಸೇರ್ಕೊಂಡಾಗ ಎಡಭಾಗದ ಹೃದಯಕ್ಕಿದ್ದು ಆ ರಕ್ತ ಬರುತ್ತೆ, ಅದನ್ನ ಪಂಪ್ ಮಾಡುತ್ತೆ. ನಮ್ಮ ನೆತ್ತಿಯಿಂದ ಕಾಲಿನ ಬೆರಳು ಹೆಬ್ಬೆರಳಿನವರೆಗೂ ಅದನ್ನ ರಕ್ತ ಚಲನೆ ಮಾಡೋ ಕೆಲಸ, ಪಂಪ್ ಮಾಡೋ ಕೆಲಸ ಹೃದಯದ್ದು. ಸೊ ಆ ಹೃದಯ ಪಂಪ್ ಮಾಡೋದಷ್ಟೇ ಅಲ್ದಲೇ ಅದು ಈಕ್ವಲ್ ಆಗಿ ಪಂಪ್ ಮಾಡಬೇಕು, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಸೊ ಹೃದಯ ಏನು ಮಾಡುತ್ತೆ, ಹೃದಯದಲ್ಲಿರುವ ಹಲವಾರು ಕವಾಟಗಳು ಮತ್ತು ರಂಧ್ರಗಳಾಗಲಿ ಅಥವಾ ಭಾಗಗಳಿದೆಯಲ್ಲ, ಅವೆಲ್ಲದನ್ನು ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಈ ರಕ್ತ ಚಲನೆ ಇದ್ದಿದ್ದು ಒಂದೇ ದಿಕ್ಕಿನಲ್ಲಿ ಕ್ಲೀನ್ ಮಾಡಿಕೊಂಡು ದೇಹದ ಎಲ್ಲ ಭಾಗಕ್ಕೂ ಹೋಗೋ ಹಾಗೆ ಆ ಕೆಲಸ ಮಾಡುತ್ತಲ್ಲ, ಅದು ಹೃದಯದ ಕೆಲಸ.
1: ನೋಡಿ ಎಂಥ ಅಂದರೆ, ಜನರಿಗೆ ಹೃದಯ ಅಂತ ಅನ್ನೋದು ಒಳಗಡೆ ಇದೆ, ಅದು ಸುರಕ್ಷಿತ ಜಾಗದಲ್ಲಿ ಇದೆ, ತನ್ನ ಪಡೆಗೆ ತಾನು ಕೆಲಸ ಮಾಡ್ತಿರ್ತದೆ, ನಮಗೇನು ಸಂಬಂಧ ಇಲ್ಲ ಅಂತೇಳಿ.
2: ಹೌದು.
1: ಆದರೆ ಆ ಎಲ್ಲ ಅಂಗಾಂಗಗಳ ಒಂದು ಕಾರ್ಯಶೈಲಿ ಏನು ಅಂತ ಅನ್ನೋದನ್ನು ನಮ್ಮ ಕೇಳುಗರು ಆಗಲಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು.
2: ಕರೆಕ್ಟ್.
1: ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದು ಕಲ್ಪನೆ ಇರಬೇಕು. ಮೊದಲಿಗೆ ಹೇಗೆ ಕೆಲಸ ಮಾಡ್ತದೆ ಅಂತೇಳಿ ಡಾಕ್ಟರ್ಸ್ಗಷ್ಟೇ ಗೊತ್ತಿತ್ತು.
2: ಹೌದು.
1: ಇವತ್ತು ಎಲ್ಲರೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಅನೇಕ ಅನಿಮೇಷನ್ಗಳ ಮೂಲಕವಾಗಿ ಯಾವುದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನು ನೋಡ್ತಾರೆ. ಆದರೂ ಕೂಡ ಅಲ್ಲಿ ಕನ್ಫ್ಯೂಷನ್ಸ್ ತುಂಬ ಇರುತ್ತೆ. ನೀವು ತುಂಬ ಸುಲಭವಾಗಿ ಒಳ್ಳೆ ಒಂದು ಅರ್ಥವನ್ನು ಕೊಟ್ಟಿರಿ. ಇಂತಹ ಒಂದು ಹೃದಯ, ಮನುಷ್ಯನಿಗೆ ಆಯುಷ್ಯ 100 ಅಂತ ಹೇಳ್ತೀವಿ ನಾವು, ಅದು 150 ಬದುಕಿದ್ರೆ ಅಲ್ಲಿವರೆಗೂ ಹೊಡಿತಾ ಇರ್ತದೆ.
2: ಓ ಎಸ್,
1: ಅಲ್ಲಿವರೆಗೂ ಕೆಲಸ ಮಾಡ್ತದೆ.
2: ಹೌದು, ನಾವು ರೆಸ್ಟ್ ತಗೋಬಹುದು, ತಗೊಳ್ಳಬಾರ್ದು.
1: ಅಂತ ಹೃದಯ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಅನೇಕ ಕಾರಣಗಳಿಂದಾಗಿ ನಿಂತು ಬಿಡುತ್ತೆ, ಸ್ತಬ್ಧ ಆಗ್ಬಿಡುತ್ತೆ. ಅದು ಯಾಕೆ ಈ ರೀತಿ ಹೃದಯ ಇದ್ದಕ್ಕಿದ್ದಂಗೆ ನಿಲ್ಲುತ್ತೆ, ನಿಲ್ಲಬೇಕಂದ್ರೆ ಏನೇನು ಕಾರಣಗಳಿವೆ, ಅದನ್ನು ತಿಳ್ಕೊಬೇಕಂತಂದ್ರೆ ಏನೇನು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ.
2: ಕರೆಕ್ಟ್. ಹೌದು. ಹೃದಯದಲ್ಲಿ ಭಾಗಗಳೇನಿರುತ್ತಲ್ಲ, ರಕ್ತ ಬಂದು ರಕ್ತ ಚಲನೆ ಆಗೋದು, ಅದನ್ನ ಚೇಂಬರ್ಸ್ ಅಂತೀವಿ. ಆದ್ರೆ ಆ ಮಾಂಸ ಇರುತ್ತಲ್ಲ ಹೃದಯ ಮಸಲ್, ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಅಂಗಗಳು ಮುಖ್ಯ ಆಗುತ್ತೆ. ಒಂದು, ಆ ಹೃದಯಕ್ಕೂ ರಕ್ತನಾಳಗಳಿರ್ತವೆ. ಓಕೆ. ಪ್ಲಸ್ ಎರಡನೇದೇನಿದ್ದು, ಆ ರಕ್ತನಾಳಗಳ ಜೊತೆಗೆ ಇವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಆ ನರಗಳಿರ್ತಾವಲ್ಲ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತೀವಿ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಬಹಳ ಮುಖ್ಯ. ಇವೆರಡನ್ನೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾದದ್ದು ಏನಕ್ಕೆ ಅಂದ್ರೆ, ನಾವು ಟೆಸ್ಟ್ ಏನು ಮಾಡ್ತೀವಲ್ಲ, ಬೇರೆ ಬೇರೆ ಟೆಸ್ಟ್ಗಳು ಬೇರೆ ಬೇರೆ ಅಂಗದ ಒಂದು ಏನು ಫಂಕ್ಷನ್ಗಳಿದಾವಲ್ಲ ಅದನ್ನು ಹೇಳುತ್ತೆ.
1: ನೋಡಿ, ನಾವು ಟೆಸ್ಟ್ ಅಂತಂದ್ರೆ ಎಲ್ಲಿ ಬ್ಲಾಕೇಜು ಅದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಆಯ್ತು ಬಿಡು ಅಂತೀವಿ ನಾವು. ಬಟ್ ಪರೀಕ್ಷೆಗಳಂತಂದ್ರೆ ಇನ್ನೇನೇನೋ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನು ಕೂಡ ತಾವು ನೋಡ್ತೀರಿ.
2: ಅಬ್ಸಲ್ಯೂಟ್ಲಿ. ಬಿಕಾಸ್ ಇವಾಗ ಬಹಳಷ್ಟು ಸಮಯದಲ್ಲಿ ಇಲ್ಲಿ ಎಲ್ಲ ಟೈಮಲ್ಲೇ ಬರ್ತಾರೆ, ನಾವು ಎಲ್ಲ ಟೆಸ್ಟ್ ಮಾಡಿಸಿದ್ವಿ ಡಾಕ್ಟ್ರೆ ಆದ್ರೂ ತೊಂದರೆ ಆಯ್ತು
1: ಅಂತಾರೆ.
2: ಆದ್ರೆ ನಾವು ಯಾವ ವಿಷಯಕ್ಕೆ ಯಾವ ಪರೀಕ್ಷೆಗಳು ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
1: ಆಳವಾಗಿ ಪರೀಕ್ಷೆ ಮಾಡಬೇಕು, ಆಳವಾಗಿ ತಿಳ್ಕೊಂಡಿರ್ಬೇಕು.
2: ಹೌದು, ಮುಖ್ಯವಾಗಿ. ಸೊ ಇಲ್ಲಿ ವೈದ್ಯರಷ್ಟೇ ಅಲ್ಲದೇ ನಾವು ಟೆಸ್ಟ್ಗಳನ್ನು ಮಾಡ್ತೀವಲ್ಲ. ಇವಾಗ ಗುರಿ ಇಲ್ದಿರೋ ಭಾಗದಲ್ಲಿ ನಾವು ಬಾಣ ಹೊಡೆದ್ಬಿಟ್ಟು ಅರೆ ಮಾವಿನ ಹಣ್ಣು ಬೀಳಲಿಲ್ಲ ಅಂತಂದ್ರೆ ಹೆಂಗೆ? ಆರೋಗ್ಯ ಅಂದ್ರೆ ಏನು? ಸೊ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ಅದ್ರ ಮೂಲಕ ನಾವು ಡೆಫಿನಿಷನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆರೋಗ್ಯ ವ್ಯಕ್ತಿಯ ಡೆಫಿನಿಷನ್ ಏನು ಅಂತಂದ್ರೆ, ನಾವು ಅದನ್ನ ಇಂಗ್ಲಿಷಲ್ಲಿ ಸೌಂಡ್ ಮೈಂಡ್ ಬಾಡಿ ಅಂಡ್ ಸೋಲ್ ಅಂತೀವಿ. ಅಂದ್ರೆ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ. ಹೆಚ್ಚಿನದಾಗಿ ಜೀವನದಲ್ಲಿ ಏನ್ ಮಾಡ್ತೀವಿ ನಾವು, ಅಯ್ಯೋ ನಂದು ಟೆಸ್ಟ್ ಎಲ್ಲ ನಾರ್ಮಲ್ ಆಗಿತ್ತು ಆದ್ರೂ ನನಗೆ ತೊಂದರೆ ಇದೆ. ಬಿಕಾಸ್ ಟೆಸ್ಟ್ ನೋಡೋದೇ ಒಂದು ಭಾಗ. ಆರೋಗ್ಯ ಅನ್ನೋ ವಿಷಯಕ್ಕಿದ್ದು ಹಲವಾರು ವಿಷಯಗಳನ್ನ ನಾವು ಅಳವಡಿಸಿಕೊಂಡು, ಹೌದು ನೀವು ಆರೋಗ್ಯದಲ್ಲಿದ್ದೀರಾ, ನೀವು ಹಿತವಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ಹಿತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆಟ ಪಾಠಗಳಲ್ಲೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಉತ್ತೇಜನ ಇದೆ, ಪ್ಲಸ್ ಅದೇ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅದನ್ನು ನೋಡ್ತೀವಿ. ಸೊ ಆರೋಗ್ಯಕ್ಕೆ ಇದೆಲ್ಲ ಮುಖ್ಯ,
1: ಒಂಥರ ಪರಿಪೂರ್ಣ ಸಂಪೂರ್ಣವಾದಂತಹ ಆರೋಗ್ಯ ಅದ್ರ ಬಗ್ಗೆ, ಅಂದರೆ ಅದ್ರ ಕಡೆ ಗಮನ ಕೊಡಬೇಕು. ಬರೀ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಮಾನಸಿಕವಾಗಿ ನಾವು ಸರಿ ಇಲ್ಲ ಅಂದರೆ ಹೃದಯ ಕೆಲಸ ಮಾಡ್ತಿದ್ರು ಕೆಡ ಏನೂ ಉಪಯೋಗ ಇಲ್ಲ ಆಗತ್ತೆ ಅವಾಗ.
2: ಅಬ್ಸಲ್ಯೂಟ್ಲಿ. ಏನಕ್ಕೆ ಅಂದರೆ ಹೃದಯ ಏನು ಮಾಡುತ್ತೆ, ನಮ್ಮ ಬೇರೆ ಅಂಗಾಂಗಗಳಿಂದ ಏನು ಡಿಮಾಂಡ್ಗಳು ಬರುತ್ತಲ್ಲ, ಅದು ಮಾನಸಿಕ ಇರ್ಬೋದು ಅಥವಾ ನಮ್ಮ ಕಿಡ್ನಿಯಿಂದ ಇರ್ಬೋದು ಅಥವಾ ಬೇರೆ ಸ್ಟಮಕ್ ಏನು ಕರುಳು ಜಠರ ಅಂತ ಬಿಟ್ಟು ಹೇಳ್ತೀವಲ್ಲ, ಎಲ್ಲ ಕಡೆಯಿಂದ ಬರ್ತಿರೋ ಏನು ಸ್ಟ್ರೆಸ್,

0: ಹೊತ್ನಿದ್ದಿದ್ದು
1: ಹೃದಯಕ್ಕೆ
0: ಹೃದಯಕ್ಕೆ ಹೋಗುತ್ತೆ. ಬಿಕಾಸ್ ಹೃದಯ ಏನ್ ಮಾಡ್ತಾ ಇದೆ, ಎಲ್ಲಿ ಹಸುವಿದೆ, ಎಲ್ಲಿ ಊಟ ಬೇಕು, ಅದನ್ನ ಸಪ್ಲೈ ಮಾಡೋದು ಕೆಲಸ. ಸೊ ಇವಾಗ ಬೇರೆ ಅಂಗಾಂಗಗಳೆಲ್ಲ ಇದ್ದಿದ್ದು ಏರ್ಪೇರಲ್ಲಿ ಇತ್ತು ಅಂತಂದ್ರೆ ಅವಾಗ ಹೃದಯ ಏನ್ ಮಾಡುತ್ತೆ, ಅದನ್ನ ಮೀಟ್ ಮಾಡ್ಬೇಕಲ್ಲ,
1: ಸರಿ ಮಾಡ್ಬೇಕು
0: ಅದನ್ನ ಡಿಮ್ಯಾಂಡಿಂಗ್ ಮೀಟ್ ಮಾಡ್ಬೇಕು. ಸೊ ಅವಾಗ ಅವುಗಳ ಕೆಲಸ ಶುರು ಆಗುತ್ತೆ ಜಾಸ್ತಿ ಹೃದಯ.
1: ಹೃದಯ ಈಗ ತಾವು ಊಟ ಅಂತ ಅಂತಂದಾಗ, ಆಹಾರ ಅಂತಂದಾಗ ನಾವು ಏನ್ ತಿಳ್ಕೊಬೇಕಂದ್ರೆ ಈ ರಕ್ತ ಪರಿಚಲನೆ,
0: ಹೌದು,
1: ಅದರ ಒಂದು ಶಿಸ್ತುಬದ್ಧವಾದಂತಹ ಕಾರ್ಯ ನಡೀತಾ ಇದೆಯಾ ಅಂತ ಅನ್ನೋದು ಹೃದಯದ
0: ಕೆಲಸ.
1: ಬಹಳ ಇಂಟ್ರೆಸ್ಟಿಂಗ್ ರಿಯಲಿ ತಾವು ಹೇಳ್ತಾ ಇರೋದು. ಈಗ ಸರ್ ಪ್ರಮುಖವಾಗಿ ಒಂದು ಮುಂದಿನ ಹಂತಕ್ಕೆ ಬರೋಣ. ಈಗ ಪರೀಕ್ಷೆಗಳ ಮಹತ್ವ ಅಂತ ಹೇಳ್ತೀವಿ ನಾವು, ಏನೇನು ಪರೀಕ್ಷೆಗಳು ಆಗಬೇಕು? ಈಗ ಒಂದು ತಾವು ಹೇಳಿದ್ರೆ ಬಹಳ ಸೂಕ್ಷ್ಮವಾದಂತಹ ವಿಷಯ ಅದು, ತಾವು ಹೃದಯಕ್ಕೆ ಅದು ಅದಕ್ಕೂ ಕೂಡ ಒಂದು ಮಾಂಸ ಇರ್ತದೆ, ಅಲ್ಲಿ ನರಗಳು ಇರ್ತವೆ, ಅದರ ಕಾರ್ಯಕ್ಷಮತೆಯನ್ನು ಕೂಡ ನೋಡಬೇಕಾಯ್ತು ಅಂತ ಒಂದು ವಿಷಯ. ಏನು ಸರ್ ಪ್ರಮುಖವಾಗಿ ಒಬ್ಬ ನಮ್ಮ ಸಾಮಾನ್ಯ ಕೇಳುಗರಿಗೆ ಒಂದು ಏನೇನು ಪರೀಕ್ಷೆಗಳು ಮಾಡಬೇಕಾಗತ್ತೆ, ಪರೀಕ್ಷೆಗಳ ಮೂಲಕವಾಗಿ ಅವನಿಗೆ ದೋಷ ಇದೆ, ಅವನಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಒಂದೊಂದಾಗಿ ಹೇಳಿ.
0: ಓಕೆ, ಫಸ್ಟ್ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅವರ ಜೊತೆ ನಾವು ಚರ್ಚೆ ಮಾಡೋಣ. ವಯಸ್ಸು, ಹೆಣ್ಣು ಗಂಡು, ಪ್ಲಸ್ ಅವರ ಫ್ಯಾಮಿಲಿ ಹಿಸ್ಟ್ರಿ, ಅವರ ಅಪ್ಪ ಅಮ್ಮ ಆಗಲಿ ಅಜ್ಜ ಅಜ್ಜಿರಲಿ, ಅದು ಇದೆಲ್ಲದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಇವಾಗ ಒಬ್ಬ ವ್ಯಕ್ತಿ, ಇವಾಗ ಇದು ಯಾವುದು ನಮಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ಒಬ್ಬ ವ್ಯಕ್ತಿಯು ಇದ್ದಿದ್ದು ಯಾವುದಾದ್ರೂ ಒಂದು ತೊಂದರೆಯಿಂದ ಬಂದಿದ್ದಾರೆ ಅಂತಂದಾಗ ನಾವು ಫಸ್ಟ್ ಅವರು ಪ್ರಶ್ನೆ ಮಾಡೋದೇನು ಅಂತಂದರೆ, ಎಷ್ಟು ಕೆಲಸ ಮಾಡ್ತಿದ್ದೀರಾ, ಯಾವುದು ನಿಮ್ಮದು ದಿನನಿತ್ಯದ ಕಾರ್ಯಾಚರಣೆ, ಎಲ್ಲದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಇದ್ದಿದ್ದು ಈ ಸ್ಟೇರ್ ಕೇಸ್ ಹತ್ತಿರ್ತಾರೆ, ಇವಾಗ ಎರಡು ಮಹಡಿ ಮೆಟ್ಲು ಹತ್ತೋದಕ್ಕೆ ನನಗೆ ಏನೇನು ತೊಂದರೆ ಇಲ್ಲ, ನಾನು ಆರಾಮಾಗಿ ಹತ್ತುತ್ತೀನಿ ಅಂತಂದ್ರೆ ಅರ್ಥ ನಮ್ಮ ಹೃದಯ ನಿದ್ದಿದ್ದು ನಾವು ಅಲ್ಲೇ ಎಕ್ಸಸೈಸ್ ಮಾಡ್ತಾ ಇದೀವಿ. ಸೊ ಆ ರೀತಿ ವ್ಯಕ್ತಿಗಳು ಇವಾಗ ಬೇರೆ ಯಾವುದೋ ಒಂದು ಕಾರಣದಿಂದ ಬಂದ್ರು ಅಂತಂದ್ರೆ ನಾವು ಹೃದಯದ ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ನಮಗೆ ಹೆಚ್ಚು ವಿಷಯ ಸಿಗೋದಿಲ್ಲ, ಬಿಕಾಸ್ ನೀವು ಮಾಡ್ತಿರೋ ಕೆಲಸನೇ ನಾರ್ಮಲ್ ಆಗಿದೆ ಅಂತ. ಇವಾಗ ನೀವು ಟೆಸ್ಟ್ಗಳು ಕೇಳಿದ್ರಿ, ಹೌದು ಇದೆಲ್ಲ ನಾವು ಏನೋ ಒಂದು
1: ಮೊದಲನೇ ಟೆಸ್ಟ್ ಅಂದ್ರೆ ವ್ಯಕ್ತಿಯನ್ನ ಕೇಳೋದು, ಸ್ವಭಾವ, ಅವನ ಪರಿಸರ, ಅವನ ಕಾರ್ಯ ಏನ್ ಮಾಡ್ತಾ ಇದ್ದಾನೆ, ಅದೆಲ್ಲವನ್ನೂ ತಿಳ್ಕೊಳ್ಳೋದು ಮೊದಲನೇ ವಿಷಯ.
0: ಅಬ್ಸಲ್ಯೂಟ್ ಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಕೇಳುಗರಿಗೆ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ಮನಸ್ಸಿಗೆ ತಕ್ಕಂತೆ ಯಾವುದೋ ಒಂದು ಟೆಸ್ಟ್ ದಯವಿಟ್ಟು ಮಾಡಿಸ್ಕೋಬೇಡಿ.
1: ನನ್ನ ಮೊನ್ನೆ ECG ಮಾಡಿಸ್ಕೊಂಡೆ, ಆರಾಮಿನ ಏನ್ ತೊಂದರೆ ಇಲ್ಲ ಅಂತ ಹೇಳಿದಾರೆ ಅಂತ ಅನ್ಕೊಂತ ಆರಾಮಾಗಿ ಇರಬಾರ್ದು.
0: ನೋ,
1: ಅಥವಾ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಮಾಡಿಸಿದೀನಲ್ಲ ಅಂತ.
0: ಹೌದು. ಸೊ ಮುಖ್ಯವಾಗಿ ಫಸ್ಟ್ ನೀವು ಯಾವಾಗ್ಲೂ ವೈದ್ಯರ ಹತ್ರ ಹೋಗಬೇಕು. ಉತ್ತಮವಾದ ವೈದ್ಯರನ್ನು ಫಸ್ಟು ನೀವು ಭೇಟಿ ಮಾಡಬೇಕು, ಸಂದರ್ಶನ ಮಾಡಿ ಆದಮೇಲೆ ಅದಕ್ಕೆ ತಕ್ಕಂತೆ ನಾವು ಟೆಸ್ಟ್ಗಳನ್ನು ಕೊಡ್ತೀವಿ. ಇವಾಗ ಕೆಲವೊಂದು ಸಮಯದಲ್ಲಿ ವಿಷಯದಲ್ಲಿ ನಾನು ಇದನ್ನು ಕೇಳಿ ಬಂದೆ, ಬೇರೆಯೊಬ್ಬರಿಗೇನೋ ತೊಂದರೆ ಆಯಿತು, ನೀವೆಲ್ಲರೂ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿತ್ತು.
1: ಹೌದು, ಹೇಳಿದ್ದು ಸರ್ ನಿಜ. ಈಗ ಹಿಂದೆ ಯಾವುದೋ ಒಂದು ಘಟನೆ ಇತ್ತು,
0: ಹೌದು,
1: ಅದಕ್ಕೋ ಸುಮ್ಮನೆ ಹೋದವರು ಅಪ್ಪನಿಗೆ ತೋರ್ಸಕ್ಕೆ ಹೋಗಿ ಮಗಳು ಏನೋ ಒಂದು ಇಂಜೆಕ್ಷನ್ ತಗೊಂಡು ಸಾವಾಗಿ ಘಟನೆ ಆದಂತದ್ದು ಕೂಡ ಒಂಥರ ವಿಚಿತ್ರ. ಅಂದ್ರೆ ಎಲ್ಲೋ ಏನೋ ಮಾಡಿಸಿದ್ರೆ ನಾವು ಮಾಡಿಸೋಣ ಅಂತ ಹೋಗೋದು ತಪ್ಪಾಗುತ್ತೆ.
0: ತಪ್ಪು. ಸೊ ಅದು ಈ ಸಾಮಾಜಿಕ ಮಾಧ್ಯಮದಲ್ಲೂ ಬಹಳಷ್ಟು ಬರ್ತಾ ಇದಾವೆ. ಇವಾಗ ನನಗೆ
1: ಕಲ್ಪನೆಗಳು, ತಪ್ಪು ವಿಚಾರಗಳು ಸ್ಪ್ರೆಡ್ ಆಗ್ತಿರ್ತವೆ,
0: ರೈಟ್? ಬಿಕಾಸ್ ಒಬ್ಬರಿಗೆ ಆದ ತೊಂದರೆ ಇನ್ನೊಬ್ಬರಿಗೂ ಅದೇ ರೀತಿ ಅನ್ನೋದಿಲ್ಲ. ಮಾನವ ಎಲ್ಲರೂ ಬೇರೆ ಬೇರೆ, ಅವರ ಪರಿಸರನೂ ಬೇರೆ ಬೇರೆ, ಅವರಿಗೆ ಆಗ್ತಿರುವ ಸಂದರ್ಭಗಳನ್ನು ಬೇರೆ ಇರ್ತವೆ. ಸೊ ನಿಮಗೆ ಏನಾದರೂ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಮೊದಲು ವೈದ್ಯರನ್ನು ಹೋಗಿ,
1: ಹೌದು ಹೌದು, ಅವ್ರು ಹೇಳಿದಂಗೆ ಪರೀಕ್ಷೆಗಳನ್ನು ಮಾಡಿಸ್ತಾ ಹೋಗಬೇಕು. ಹಂತಂತವಾಗಿ ಕೂಡ ಪರೀಕ್ಷೆ ಮಾಡೋ ಸಾಧ್ಯತೆ ಇರ್ತವೆ. ಯಾಕಂದ್ರೆ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ, ವಿಶೇಷವಾಗಿ ಹೃದಯದ ಕಾಯಿಲೆ ಇದೆ ಅಂತ ಹೇಳಬೇಕಂದ್ರೆ, ಅವರು ಸಾವಿರ ಬಾರಿ ಯೋಚನೆ ಮಾಡ್ತಾರೆ.
0: ಕರೆಕ್ಟ್.
1: ಯಾಕಂದ್ರೆ ಸುಮ್ಮನೆ ಅದು ಅಯ್ಯೋ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ತಗೊಂಡು ಎದೆ ಹೊಡ್ಕೊಂಡ್ಬಿಡ್ತಾನೆ.
0: ಹೌದು,
1: ಆ ಭಯ ಇದೆಯಲ್ಲ, ಸಮಸ್ಯೆ ಇನ್ನೂ ಹೆಚ್ಚು ಮಾಡಬಹುದು ಹೇಳಿದ ಪ್ರಕಾರ.
0: ಕರೆಕ್ಟ್. ಇವಾಗ ಆಕ್ಚುಲಿ 50% ನಾನು ನೋಡುವ ರೋಗಿಗಳಲ್ಲಿ 50% ಜನ ಇವಾಗ ಅವ್ರ ತಲೆ ಒಳಗಡೆ ಒಂದು ಹೊಕ್ಬಿಟ್ಟಿತ್ತು ಅಂತಂದ್ರೆ, ನೀವು ಟೆಸ್ಟ್ ಎಲ್ಲ ಮಾಡಿದ್ರಿ ಆದ್ರೆ ಅದು ನಾರ್ಮಲ್ ಇತ್ತು ಅಂದ್ರೆ ತಲೆ ಒಳಗಡೆಯಿಂದ ಆ ಒಂದು ಸಂದೇಹ ಏನಿದೆಯಲ್ಲ ತೆಗೆಯೋದು ಬಹಳ.
1: ನಿಮ್ಮ ರೀತಿಯಂತ ವೈದ್ಯರು ಆನಂತರ ಆತ್ಮೀಯವಾಗಿ ನೋಡಪ್ಪ ಏನಿಲ್ಲ, ಹಂಗಲ್ಲ ಹಿಂಗಲ್ಲ, ಏನಿಲ್ಲ, ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಅದೇನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತಂದಾಗ ಅವ್ರಿಗೆ ಪರವಾಗಿಲ್ಲ ಡಾಕ್ಟ್ರು ನಮ್ಗೆ ಎಷ್ಟು ಚೆನ್ನಾಗಿ ಹಿರಿಯ ಕೊಟ್ರಲ್ಲ ಅಂತಂತೇಳಿ ಇರುತ್ತೆ.
0: ಹೌದು.
1: ಸೊ ವೈದ್ಯರ ಜೊತೆಗೆ ಒಂದು ಸಮಾಲೋಚನೆ ಬಹಳ ಮುಖ್ಯ.
0: ಮುಖ್ಯವಾದ ಅದು ಮೊದಲ ಘಟ್ಟ.
1: ನೆಕ್ಸ್ಟ್
0: ಇದ್ದಿದ್ದು ಸಿಂಪಲ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ. ಇವಾಗ ಮೊದಲನೇದಾಗಿ ಚೀಪೆಸ್ಟ್ ಟೆಸ್ಟ್ ಅಂತಂದ್ರೆ ECG.
1: ಓಕೆ.
0: ECG ಇದ್ದಿದ್ದು ಎಲ್ಲ ಒಂದು ಆರೋಗ್ಯ ಘಟಕದಲ್ಲಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಇದು ಆರಾಮಾಗಿ ಸಿಗುತ್ತೆ. ಆ ECG ಮಾಡಬೇಕಾದ್ರೂ ನಾವು 12 lead ECG ಅಂತೀವಿ, ಅಂದ್ರೆ 12 ಲೀಡ್
1: ಏನೇನೋ ಇರ್ತಾವಲ್ಲ ಇಡ್ತಾರಲ್ಲ
0: ಇಡ್ತಾರಲ್ಲ
1: ಎರಡು ಮೂರು ಇದ್ರೆ ಆಗಲ್ಲ.
0: ECG. ಇವಾಗ ಹೃದಯ ಅನ್ನೋದು ನೀವು 3D ಅಥವಾ 4D ಪಿಕ್ಚರ್ ತರ ಯೋಚನೆ ಮಾಡಬೇಕು.
1: ಓಕೆ.
0: ಅಂಡ್ ಪ್ಲಸ್ ಎರಡನೇದೇನು ಅಂತಂದ್ರೆ, ಇವಾಗ ಅವರು ECG ಮಾಡಬೇಕಾದ್ರೂ ಅವರು ಅದನ್ನ ತಕ್ಕನಾಗಿನೇ ದೇಹದ ಮೇಲೆ ಅದನ್ನು ಜೋಡಿಸಿ

0: ಬಿಟ್ಟು ವಿಷ ತಗೊಳ್ಬೇಕು. ಅದರಲ್ಲೂ ಏರ್ಪೇರ್ ಆಯಿತು ಅಂತಂದ್ರೆ ವಿಷನೂ ನಮಗೆ ಸಿಗೋದನ್ನು ಏರ್ಪೇರ್ ಆಗುತ್ತೆ.
1: ಸರಿ ಸರಿ, ಈಗ ತಾವು ಹೇಳೋದು ಅರ್ಥ ಆಯಿತು ಸರ್. ಈಗ ಅಂದರೆ ಅಲ್ಲಿ ಕೂಡ ತಜ್ಞರೇ ಇರಬೇಕು.
0: ಹೌದು,
1: ಯಾರ್ಯಾರೋ ಎಲ್ಲೆಲ್ಲೋ ಯಾರ್ಯಾರೋ ಟೆಕ್ನಿಷಿಯನ್ ಮಾಡಿದ್ರು ಅಂತಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಕೊಂಬರೋದಲ್ಲ, ನಿಯಮಬದ್ಧವಾಗಿ ಮಾಡಿರಲ್ಲ ಅಂತ ಅನ್ನೋದು ಮುಖ್ಯ,
0: ಅದನ್ನು ಗಮನಿಸ್ಬೇಕು. ನೆಕ್ಸ್ಟ್ ಇದ್ದಿದ್ದು ಇವಾಗ ತೊಂದರೆ ಇತ್ತು, ಇವಾಗ ನನಗೆ ಎದೆ ನೋವಿದೆ, ಉಸಿರಾಟ ತೊಂದರೆ ಇದೆ, ಸುಸ್ತಾಗ್ತಿದೆ, ಯಾವುದೋ ಒಂದು ಇದು ಬಹುಶಃ ಹೃದಯಕ್ಕೆ ಸಂಬಂಧದ ಒಂದು ತೊಂದರೆ ಇರ್ಬೋದು ಅನ್ನಿಸ್ತು ಅಂತಂದಾಗ ಅವಾಗ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ರಕ್ತ ಪರೀಕ್ಷೆ ನಾವು ಟ್ರೊಪೋನಿನ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ, ಬ್ಲಡ್ ಟೆಸ್ಟ್. ಅದು ಬಹಳ ಸೆನ್ಸಿಟಿವ್. ಅದೇನು ಅಂತಂದ್ರೆ ಹೃದಯದ ಯಾವುದಾದ್ರೂ ಒಂದು ಮಸಲ್, ಒಂದು ಮಸಲ್ನು ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಬ್ಲಡ್ ಟೆಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಿಂಪ್ಟಮ್ಸ್ ಶುರು ಆದಾಗಿಂದ ಕನಿಷ್ಠ ಪಕ್ಷ 3 ಗಂಟೆಯ ನಂತರ ಈ ಪರೀಕ್ಷೆ ಮಾಡ್ತು ಅಂತಂದ್ರೆ ಅದು ನಮಗೆ ಒಂದು ಡೌಟ್ ಕೊಡುತ್ತೆ, ಹೌದು ಇಲ್ಲಿ ತೊಂದರೆ ಇದೆ ಇರಬಹುದು ಅಥವಾ ಖಂಡಿತ ಇದೆ ಅಂತ ಹೇಳ್ಬಿಟ್ಟು.
1: ಸರಿ, ಹಂಗಾರೆ ಈಗ ಎದೆ ನೋವು ಒಂದಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆ ರಕ್ತ ಪರೀಕ್ಷೆ ಮಾಡಿದಾಗ ಸಮಸ್ಯೆ ಇದೆ ಅಂತ ಸ್ವಲ್ಪ ನಿಮಗೆ ಮೊದಲಿಗೆ ಗೊತ್ತಾಗ್ಬಿಡುತ್ತೆ. ಇ ಸಿ ಜಿ ಒಂದು ವಿಷಯ ಆದ್ರೂ ರಕ್ತ ಪರೀಕ್ಷೆಯಿಂದ ಸ್ವಲ್ಪ ಒಂಥರ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ,
0: ಸಮಥಿಂಗ್ ಇಸ್ ರಾಂಗ್. ಸೊ ಆವಾಗ ನಮಗೆ ಏನಾಗುತ್ತೆ, ಬಿಕಾಸ್ ಇವಾಗ ದೇಹ ಅನ್ನೋದು ಮಾನವನ ದೇಹ ಮಾತಾಡೋದು ಒಂದೇ ಭಾಷೆ, ನೋವು
1: ನೋಡಿ, ನೋವು ಅಷ್ಟೇ,
0: ನೋವು, ತಲೆನೋವು, ಕಣ್ಣೋವು, ಕೈ ನೋವು, ಹೃದಯ ನೋವು, ಹೊಟ್ಟೆ ನೋವು, ಆ ನೋವಿನಿಂದ ಅಷ್ಟೇ ಒಬ್ಬ ವ್ಯಕ್ತಿ ಒಬ್ಬ ರೋಗಿ ಇದ್ದಿದ್ದು ವೈದ್ಯರ ಹತ್ರ ಬರೋದು. ಆ ನೋವು ನಿಜವಾಗ್ಲೂ ಯಾವ ಭಾಗದ್ದು ಅಂತ ಬಿಟ್ಟು ನಾವು ಪರೀಕ್ಷೆ ಮಾಡ್ತೀವಲ್ಲ, ಆ ಪರಿಣಿತಿ ಇದ್ದಿದ್ದು ವೈದ್ಯರ ಹತ್ರ ಇರಬೇಕು.
1: ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಆ ದೇಹದ ಭಾಷೆ ನೋವು ಅಂತ ಅನ್ನೋದು ಈಗ ನಮ್ಮ ಕೇಳುಗರಿಗೆ ಅರ್ಥ ಆಗ್ತದೆ. ಓಹೋ, ಹೌದಲ್ಲ, ನಾವು ಪ್ರತಿಯೊಂದಕ್ಕೂ ನೋವು ಶಮನ ಆಗಬೇಕು ಅಂತ ಅನ್ನೋದೇ ಹೋಗೋದು.
0: ಹೌದು,
1: ನೋವು ಯಾವ ಕಾರಣಕ್ಕಾಗಿ ಆಯಿತು ಅಂತ ಅನ್ನೋದನ್ನ ನೀವು ಕಂಡುಹಿಡಿತೀರಿ.
0: ಹೌದು. ಸೊ ಇವಾಗ ಇ ಸಿ ಜಿ ಆಯಿತು, ನೆಕ್ಸ್ಟ್ ರಕ್ತ ಪರೀಕ್ಷೆ ಆಯಿತು. ನೆಕ್ಸ್ಟ್ ನಾವು ಏನು ಚೆಕ್ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯದ ಅಲ್ಟ್ರಾಸೌಂಡ್.
1: ಓ, ಸೊ ಅದು ಅಂದರೆ ಈಗ ಇ ಸಿ ಜಿಗಿಂತ ಭಿನ್ನ.
0: ಭಿನ್ನ. ಇವಾಗ ಇ ಸಿ ಜಿ ಏನು ಮಾಡುತ್ತೆ, ಹೃದಯದ ಎಲೆಕ್ಟ್ರಿಸಿಟಿ ಅಷ್ಟೇ ಅದು ನೋಡ್ತಾ ಇರೋದು. ನಮ್ಮ ದೇಹದಲ್ಲಿದ್ದು ಯಾವಾಗ್ಲೂ ಎಲೆಕ್ಟ್ರಿಸಿಟಿ ಚಲನೆ ಇದ್ದೇ ಇರುತ್ತೆ. ಮೆದುಳಿನಿಂದ ಹಿಡಿದು ಬೆರಳಿನ ಕಾಲ್ ಬೆರಳುವರೆಗೂ ಈ ಎಲೆಕ್ಟ್ರಿಕಲ್ ಚಲನೆ ಇದ್ದೇ ಇರ್ತತೆ. ನಾವು ಅದನ್ನ ಒಂದಲ್ಲ ಒಂದ್ ರೀತಿಯಲ್ಲಿ ಟೆಸ್ಟ್ ಮಾಡ್ತಾನೆ
1: ಇರ್ತೀವಿ.
0: ಸೊ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಆ ಅಣು ಇದೆಯಲ್ಲ, ದೇಹದ ಅಣು ಇದ್ದಿದ್ದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಇರಬಹುದು ಅಂತ ಅರ್ಥ. ಸೊ ಇವಾಗ ಇ ಸಿ ಜಿ ಇದ್ದಿದ್ದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತು ಅಂತಂದ್ರೆ, ನೆಕ್ಸ್ಟ್ ಎಕೋಕಾರ್ಡಿಯೋಗ್ರಾಮ್ ಇದ್ದಿದ್ದು ಹೃದಯದ ಈ ಚೇಂಬರ್ಸ್ಗಳಿರ್ತಾವಲ್ಲ ಭಾಗಗಳು, ಆಮೇಲೆ ಅವುಗಳ ಕವಾಟಗಳು ಅಂದ್ರೆ ವಾಲ್ವ್ಸ್ ಅಂತ ಬಿಟ್ಟು ಹೇಳ್ತೀವಿ, ಅವುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಬಿಟ್ಟು ನೋಡ್ತೀವಿ. ಇವಾಗ ರಕ್ತ ಚಲನೆ ಸೀದಾ ಆಗ್ತಾ ಇದೆಯಾ, ಎಲ್ಲಾದ್ರೂ ಬ್ಯಾಕ್ ಪ್ರೆಷರ್ ಆಗ್ತಾ ಇದೆಯಾ, ಎಲ್ಲಾದ್ರೂ ಒಂದ್ ಕಡೆ ಒತ್ತಡ ಆಗ್ತಾ ಇದೆಯಾ, ಅದನ್ನ ಚೆಕ್ ಮಾಡೋದಕ್ಕೆ ಎಕೋಕಾರ್ಡಿಯೋಗ್ರಾಮ್ ಆಯ್ತು. ನೆಕ್ಸ್ಟ್ ಇವಾಗ ರಕ್ತ ಚಲನೆ ತೊಂದರೆಯಿಂದ ಹೃದಯದಲ್ಲಿ ಊಟ ಕಮ್ಮಿ ಆದ ಹೃದಯದ ಮಾಂಸಕ್ಕೆ ಮಸಲ್ಗೆ ಊಟ ಕಮ್ಮಿ ಆದಂತಾಗ ಅವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಅಬ್ನಾರ್ಮಲ್ ಆಗುತ್ತೆ. ಸೊ ಅದು ಇ ಸಿ ಜಿನಲ್ಲಿ
1: ಗೊತ್ತಾಗುತ್ತೆ.
0: ಆದರೆ ಅದು ಇ ಸಿ ಜಿನಲ್ಲಿ ಗೊತ್ತಾದ ತಕ್ಷಣ ನಾವು ಒಂದು ಡೌಟ್ ಪಡಬಹುದು, ಓ ಹೌದು ರಕ್ತನಾಳದಲ್ಲಿ ಇದು ತೊಂದರೆ ಇದೆಯೋ ಇರಬಹುದು ಅಂತ. ಬಟ್ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದರೆ ನೆಕ್ಸ್ಟ್ ಪರೀಕ್ಷೆಗಳೇನು ಅಂತಂದರೆ, ಇವಾಗ ಆಸ್ಪತ್ರೆಗೆ ಹೋಗೋದಲ್ಲೇ ಬರೀ ಡಯಾಗ್ನೋಸ್ಟಿಕ್ ಟೆಸ್ಟಲ್ಲಿ ಮಾಡೋದಿತ್ತು ಅಂತಂದರೆ ನಾವು ಸಿ ಟಿ ಆ್ಯಂಜಿಯೋಗ್ರಾಮ್ ಆಫ್ ದ ಕಾರ್ಡಿಯಾಕ್ ಅಂತೀವಿ, ಅಂದರೆ ಹೃದಯ ಭಾಗದ ಸಿ ಟಿ, ಅದ್ರ ಜೊತೆಗೆ ಕ್ಯಾಲ್ಶಿಯಂ ಸ್ಕೋರ್ ಅಂತ ಬಿಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಅದು ನಮಗೆ ಒಂದು ಐಡಿಯಾ ಕೊಡುತ್ತೆ ಹೃದಯದ ರಕ್ತನಾಳ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಕೋಕಾರ್ಡಿಯೋಗ್ರಾಮ್ ಮಾಡ್ಕೊಂಬಂದ್ಬಿಟ್ಟು, ಏ ನಂದು ಹಾರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಬ್ಲಾಕೇಜ್ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಎಕೋಕಾರ್ಡಿಯೋಗ್ರಾಮು ರಕ್ತನಾಳದ ಬಗ್ಗೆ ಹೇಳೋದಿಲ್ಲ.
1: ಹಂಗೆ
0: ಸಸ್ಪಿಷನ್ ಕೊಡ್ಬೋದಷ್ಟೇ, ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಸಿ ಟಿ ಕರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಎಂ ಆರ್ ಐ ಟೆಸ್ಟ್ ಅಂತ ಬಿಟ್ಟು ಒಂದು ಮಾಡ್ತೀವಿ, ಅದು ನೆಕ್ಸ್ಟ್ ಭಾಗ. ಇದ್ರ ಜೊತೆಗೆ ಇನ್ನೊಂದು ಬಹಳ ಕಾಮನ್ ಟೆಸ್ಟ್ ಒಂದು ಮಾಡ್ತೀವಿ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಬಿಟ್ಟು ಕೇಳಿರ್ಬೋದು,
1: ಟಿ ಎಂ ಟಿ
0: ಟೆಸ್ಟ್. ಅದನ್ನು ಒಂದು ಇಂಪಾರ್ಟೆಂಟ್ ಟೆಸ್ಟ್. ಇವಾಗ ಇ ಸಿ ಜಿ, ಎಕೋಕಾರ್ಡಿಯೋಗ್ರಾಮ್, ಸಿ ಟಿ, ಆಮೇಲೆ ಬ್ಲಡ್ ಟೆಸ್ಟ್ ಸೇರಿಸ್ಕೊಳ್ಳೋಣ.
1: ಓಕೆ,
0: ಇವೆಲ್ಲದನ್ನು ನಾವು ಯಾವಾಗ ಮಾಡ್ತೀವಿ, ಆರಾಮಾಗಿ ಮಲಗಿರುವಾಗ ನಾವು ಆ ಒಂದು ವಿಷಯನ ಕಲೆ ಹಾಕ್ತಾ
1: ಇದೆ.
0: ಇವಾಗ ನಾವು ಈ ವ್ಯಕ್ತಿ ಕೆಲಸ ಮಾಡಿದಾಗ ಯಾವ ರೀತಿ ಇರುತ್ತೆ ಹೃದಯ ಅಂತ ಚೆಕ್ ಮಾಡ್ಬೇಕಲ್ಲ,
1: ಅದೇ ಟ್ರೆಡ್ಮಿಲ್.
0: ಅದು ಟ್ರೆಡ್ಮಿಲ್.
1: ಓಕೆ, ಟ್ರೆಡ್ಮಿಲ್ ಅಲ್ಲಿ ಓಡದಂಗೆ ಓಡಪ್ಪ ನೀನು ಅಂತ ಅನ್ನೋದು ಈ ಕಡೆ ನೀವು ಟೆಸ್ಟ್ ಮಾಡ್ಬಿಡ್ತೀವಿ.
0: ಟೆಸ್ಟ್ ಮಾಡ್ತೀವಿ ನಾವು ಹೃದಯದಲ್ಲಿ ಇ ಸಿ ಜಿ ಫಸ್ಟ್ ಕನೆಕ್ಟ್ ಮಾಡ್ಬಿಟ್ಟು.
1: ಓಹೋ,
0: ನೀವು ಓಡ್ತಾ ಇರಬೇಕಾದ್ರೆ ಅದನ್ನ ಪ್ರತಿ 3

0: ನಿಮಿಷಕ್ಕೊಮ್ಮೆ ಅದರದ್ದು ಸ್ಲೋಪ್ ಅಂತೀವಿ, ಆ್ಯಂಗಲ್, ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದರೆ ಹೃದಯ ಬಡಿತ ಇನ್ಕ್ರೀಸ್ ಆಗಬೇಕು. ಹೃದಯ ಬಡಿತ ಇನ್ಕ್ರೀಸ್ ಆದಂಗೂ ಹೃದಯ ಕೆಲಸ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೃದಯದ ಕೆಲಸ ಜಾಸ್ತಿ ಆದಂಗೂ ಹೃದಯನೇ ಅದರ ರಕ್ತನಾಳದಿಂದ ನನಗೆ ಜಾಸ್ತಿ ಊಟ ಬೇಕು ಅಂತ ಕೇಳ್ಕೊತಾ
1: ಇದೆ.
0: ಆ ಕೇಳ್ಕೊತಿರ್ಬೇಕಾದ್ರೆ ಬಡಿತ ಏನಿದೆಯಲ್ಲ ಫಂಕ್ಷನ್ ನಾರ್ಮಲ್ ಇತ್ತು ಅಂತಂದ್ರೆ ಈ ಟ್ರೆಡ್ಮಿಲ್ ಅಲ್ಲಿ ಇದ್ದಿದ್ದು ಈ ಸೀಜನೂ ನಾರ್ಮಲ್ ಆಗಿನೇ ಹೋಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಹಂತದಲ್ಲಿ ಇವಾಗ ಬ್ಲಾಕೇಜ್ ನ ನಾವು ಸಸ್ಪೆಕ್ಟ್ ಮಾಡಿದ್ವಿ, ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ರಕ್ತ ಚಲನೆ ಚೆನ್ನಾಗಿದೆ,
1: ಚೆನ್ನಾಗಿರುತ್ತೆ.
0: ಆದ್ರೆ ಇವಾಗ ಹೃದಯ ಬಡಿತ ಜಾಸ್ತಿ ಆದಾಗ ನನಗೆ ಜಾಸ್ತಿ ರಕ್ತ ಬೇಕಲ್ಲ. ಬಟ್ ಇವಾಗ ಬ್ಲಾಕೇಜ್ ಇದೆ ಅಂದಾಗ ನನಗೆ ಆ ರಕ್ತ ಚಲನೆ ಕಮ್ಮಿ ಆಗೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ. ಅವಾಗಿದ್ದು ನಾವು ಟ್ರೆಡ್ಮಿಲ್ ಅಲ್ಲಿ ಏನಾಗುತ್ತೆ ಆ ಭಾಗದಲ್ಲಿ ಆ ಹಂತದಲ್ಲಿ ಅಲ್ಲಿ ಈ ಸೀಜನ್ ಅಲ್ಲಿ ಏರ್ ಪೇರ್ ಕಾಣಿಸುತ್ತೆ.
1: ಸಮಾಲೋಚನೆಯಿಂದ ಶುರು, ಮೊದಲು ಮಾತು ಅವರಿಗೆ ಕೇಳೋದ್ರಿಂದ, ಪ್ರಶ್ನೆ ಕೇಳೋದ್ರಿಂದ ಶುರು ಆದ್ರೆ ಅಲ್ಲಿಂದ ಶುರು ಆದ್ರೆ ಇಲ್ಲಿವರೆಗೂ ಬರ್ತದೆ.
0: ಇಲ್ಲಿವರೆಗೂ
1: ಮುಂದಿನ ಹಂತ ಮತ್ತೆ
0: ಇವಾಗ ಪರೀಕ್ಷೆ ಎಲ್ಲ ಆದಮೇಲೆ ಇದ್ದಿದ್ದು ಇದು ಡೆಫಿನೆಟಿವ್ ಆಗಿ ಹೇಳೋದಿಲ್ಲ, ಇವೆಲ್ಲ ಸಸ್ಪಿಷನ್ ಇನ್ಕ್ರೀಸ್ ಮಾಡುತ್ತೆ, ಸಂದೇಹ ಹೆಚ್ಚು ಮಾಡುತ್ತೆ.
1: ಇವೆಲ್ಲದನ್ನು
0: ಹೌದು ಇವರಿಗೆ ಬಹುಶಃ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ, ಎಲ್ಲೋ ಅಡೆ ತಡೆ ಇದೆ, ರಕ್ತ ಸರಿಯಾಗಿ ಚಲನೆ ಆಗ್ತಾ ಇಲ್ಲ. ಇದನ್ನು ನಾವು ಡೆಫಿನೆಟಿವ್ ಆಗಿ ಟೆಸ್ಟ್ ಮಾಡಬೇಕು ಅಂದಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದು ಕೊರೋನರಿ ಆಂಜಿಯೋಗ್ರಾಮ್, ಅಂದರೆ ಹಾರ್ಟ್ ಆಂಜಿಯೋಗ್ರಾಮ್ ಅಂತ, ಹಾರ್ಟ್ ಕ್ಯಾತ್ ಅಂತ ಬಿಟ್ಟು ಹೇಳ್ತಾರೆ, ಕೊರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು, ಅದು ದಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್.
1: ಓಕೆ, ಅಂದರೆ ಏನು ಮಾಡ್ತೀರಿ ನೀವು ಅಲ್ಲಿಗೆ ಟೆಸ್ಟ್ ಮಾಡೋದಾ?
0: ಅದನ್ನೇನು, ಅದನ್ನು ಉತ್ತಮವಾದ ಆಸ್ಪತ್ರೆ, ಆ ವ್ಯವಸ್ಥಿತ ಆಸ್ಪತ್ರೆ ಅಲ್ಲೇ ಮಾಡೋಕ್ಕಾಗೋದು.
1: ಓಕೆ,
0: ಅದಕ್ಕೆ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ರಕ್ತನಾಳ ಇಲ್ಲ ಕೈಯಿಂದ ಅಥವಾ ತೊಡೆಸಂದಿಂದ,
1: ಓಕೆ,
0: ಆ ರಕ್ತನಾಳದಲ್ಲಿದ್ದು ಒಂದು ಸಣ್ಣ ನೀಡಲ್ನಿಂದ ನಾವು ವೈರ್ ಹಾಕೊಂಡು ಒಂದು ದೊಡ್ಡ ಕ್ಯಾಥೆಟರ್ ಹೊರಗಡೆ ಭಾಗದಿಂದ ಹೃದಯಕ್ಕೆ ತಲುಪುವಂತಹ ಒಂದು ಕ್ಯಾಥೆಟರ್ ಆಲ್ಮೋಸ್ಟ್ 100 centimeters ಇರುತ್ತೆ ಸ್ಟ್ಯಾಂಡರ್ಡ್, ಅಥವಾ 120 centimeters ಉದ್ದದ ಒಂದು ಟ್ಯೂಬ್ ತರ, ಅದನ್ನ ನಾವು ಈ ದೇಹದ ಹೊರಭಾಗದಿಂದ ಅಂದ್ರೆ ಕೈಯಿಂದ ಅಥವಾ ತೊಡೆಸಂದಿನಿಂದ ಅದನ್ನ ನಾವು ಹೃದಯದ ಭಾಗದ ತನಕ ಕಳಿಸ್ಕೊಡೋದು. ಆ ಹೃದಯದ ಭಾಗಕ್ಕೆ ಪೋಣಿಸಿದಾಗ ಹೃದಯದ ರಕ್ತನಾಳ ಏನು ಶುರು ಆಗುತ್ತಲ್ಲ ಅಲ್ಲಿಗೆ ನಾವು ಪೋಣಿಸ್ಬಿಟ್ಟು ಈ ಇನ್ನೊಂದು ಕಡೆ ಏನು ಹೊರಗಡೆ ಭಾಗದಲ್ಲಿರುತ್ತಲ್ಲ ಕ್ಯಾಥೆಟರ್, ಅಲ್ಲಿಂದ ನಾವು ಒಂದು ಕಾಂಟ್ರಾಸ್ಟ್ ಡೈ ಅಂತ ಬಿಟ್ಟಿರ್ತೀವಿ, ಅದನ್ನ ಪುಷ್ ಮಾಡ್ತೀವಿ, ತಳ್ತೀವಿ. ಅದು ತಳ್ಳದಾಗ ಹೃದಯದ ರಕ್ತನಾಳಗಳೆಲ್ಲದನ್ನು ತುಂಬಿಕೊಳ್ತತೆ ಈ ಡೈಯಿಂದ. ತಕ್ಷಣ ನಾವು ಎಕ್ಸ್ರೇ ತೆಗಿತೀವಿ. ಅವಾಗ ನಮಗೆ ಐಡಿಯಾ ಬರುತ್ತೆ,
1: ಓಕೆ,
0: ಈ ರಕ್ತನಾಳ ಇದ್ದಿದ್ದು ಸಂಪೂರ್ಣವಾಗಿ ಸಲೀಸಾಗಿ ಫ್ಲೋ ಆಗ್ತಿದ್ಯಾ ಅಥವಾ ಎಲ್ಲಾದ್ರೂ ಬ್ಲಾಕೇಜ್ ಇದೆಯಾ.
1: ಅಕಸ್ಮಾತ್ ಅಲ್ಲಿ ಆ ಸಂದರ್ಭದಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾಗುತ್ತೆ, ಏನ್ ಮಾಡ್ತೀರಿ
0: ಅವಾಗಿದ್ದು? ಇದನ್ನ ಸ್ಟೆಂಟ್ ಹಾಕ್ಬಿಟ್ಟು ನಾವು ಓಪನ್ ಮಾಡಕ್ಕಾಗುತ್ತಾ, ಅಥವಾ ಬ್ಲಾಕೇಜ್ಗಳು ಜಾಸ್ತಿ ಇದೆ ಅಂದಾಗ ಬೈಪಾಸ್ ಸರ್ಜರಿ ಮಾಡುತ್ತೆ.
1: ಓಹೋ, ಅರ್ಥ ಆಯ್ತು.
0: ಸೊ ಇದೆಲ್ಲ ಹಂತ ಹಂತವಾಗಿ
1: ಅಂದರೆ ಪರೀಕ್ಷೆಗಳು ಅಂದರೆ ಒಂದು ಬೇಕಾದ್ರೆ ಅದು ಚಿಕಿತ್ಸೆನೂ ಆ ಕಡೆ ಸರ್ಜರಿ ಟೈಪ್ನೂ ಆದಂಗೆ ಆಗ್ಬೋದು ಆ ಟೈಮಲ್ಲಿ.
0: ಹೌದು,
1: ಆವಾಗಲೇ ಬೇಕಾದ್ರೆ ನಿರ್ಧಾರ ಮಾಡಿಬಿಡ್ತೀರಾ ಪರೀಕ್ಷೆ ಟೈಮಲ್ಲಿ, ಇದು ಬ್ಲಾಕೇಜ್ ಇದೆ ಅಂತ ಗೊತ್ತಾದರೆ ಅಲ್ಲಿ ನೀವು ಅದನ್ನು ಸರಿಪಡಿಸ್ಬಿಡ್ತೀರಾ?
0: ಆಯ್ತು. ಅಂದರೆ ಇವಾಗ ಬ್ಲಾಕೇಜ್ 80% ಜಾಸ್ತಿ ಇತ್ತು ಅಂದರೆ ಮಾತ್ರ ಅದನ್ನು ಓಪನ್ ಮಾಡಬೇಕು. ಇವಾಗ 70% ಬ್ಲಾಕೇಜ್ ಇತ್ತು ಅಂದ್ರೆ ಇವಾಗ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 70% ಬ್ಲಾಕೇಜ್ ಇಟ್ಟು, ಆದ್ರೆ ಅವರ ತೊಂದರೆಗಳು ಸ್ವಲ್ಪ ನಿಜವಾದ ಬ್ಲಾಕೇಜ್ ಇಂದಾನೆ ತೊಂದರೆ ಆಗ್ತಿದೆ ಅಂತ ಬಿಟ್ಟು ನಮಗೆ ಅವರ ಸಂಭಾಷಣೆನಲ್ಲಿ ಗೊತ್ತಾಗಿತ್ತು ಅಂದಾಗ ನಾವು 70% ಬ್ಲಾಕೇಜ್ಗೂ ನಾವು ಓಪನ್ ಮಾಡ್ತೀವಿ.
1: ಓಪನ್ ಮಾಡಿ ಅಲ್ಲಿ ಸ್ಟೆಂಟ್
0: ಹಾಕ್ತೀವಿ ಇಲ್ಲ ಬೈಪಾಸ್ ಸರ್ಜರಿ ಕಳಿಸ್ಕೊಡ್ತೀವಿ. ಇವಾಗ 70%ಗಿಂತ ಕಮ್ಮಿ ಇತ್ತು ಬ್ಲಾಕೇಜ್, ಅದಕ್ಕೆ ಓಪನ್ ಮಾಡಬಾರ್ದು. ಮಾತ್ರೆಗಳು, ಸೊ ನಮ್ಮ ಕೇಳುಗರ ಹತ್ರ ನಾನು ಏನು ಹೇಳ್ಕೊತೀನಿ ಅಂತ ಕೇಳ್ಕೋಬೇಕು ಅಂತಂದರೆ, ಬ್ಲಾಕೇಜು 70%ಗಿಂತ ಕಮ್ಮಿ ಇತ್ತು ಅಂತಂದರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ,
1: ವೈದ್ಯರು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ. ಸರಿ,
0: ಅಷ್ಟೇ,
1: ಧೈರ್ಯವಾಗಿರಿ.
0: ಸೊ ಇನ್ನೊಂದು ಯೋಚನೆ ಮಾಡ್ಬೇಕು ನಾವು, ಇವಾಗ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂದ ತಕ್ಷಣ ನನ್ನ ಹತ್ರ 0% ಬ್ಲಾಕೇಜ್ ಅಂತ ಬಿಟ್ಟು ಇಲ್ಲೇ ಇಲ್ಲ,
1: ಇಲ್ಲ ಬ್ಲಾಕೇಜ್ ಇದ್ದೇ
0: ಇರ್ತದೆ. ಮಾನವನ ದೇಹದಲ್ಲಿ 10-20-30 ಹಿಡಿದು 70% ತನಕ ಬ್ಲಾಕೇಜ್ ಇದ್ದೇ ಇರಬಹುದು.
1: 70 ಆಚೆ ಹೋದ್ರೆ ಸಮಸ್ಯೆ ತುಂಬಾ ಗಂಭೀರ,
0: ಸಮಸ್ಯೆಗೆ ಗಂಭೀರ. ಅವಾಗ ನೀವು ಚಿಕಿತ್ಸೆ ಅದ ತಕ್ಕನಾಗಿ ಚಿಕಿತ್ಸೆ
1: ತಗೋಬೇಕು. ಬಹಳ ಸಂತೋಷ ಆಯ್ತು ಅಂದ್ರೆ ತಾವು ಹೇಳಿದ್ದು, ವಿವರಣೆ ಕೊಟ್ಟಿದ್ದು ಬಹಳ

0: ಖುಷಿಯಾಯಿತು. ಯಾಕಂದರೆ ಹೃದಯ ತುಂಬ ಸಂಕೀರ್ಣವಾದಂತಹ ಅಂಗ, ಅದನ್ನು ಅಷ್ಟು ಸುಲಭದಲ್ಲಿ ತಾವು ಹೇಳಿದಿರಿ. ಈ ನಮ್ಮ ಕಾರ್ಯಕ್ರಮವನ್ನು ಪ್ರಸಾರ ಆಗ್ತಾ ಇರೋ ಸಂದರ್ಭದಲ್ಲಿ ಕೇಳೋದು ಒಂದಾದರೆ, ಇದನ್ನು ನಾವು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಆವಾಗಲೂ ಕೂಡ ಏನು ಹೇಳಿದ್ದಾರೆ ವೈದ್ಯರು ಅಂತ ಅನ್ನೋದನ್ನು ಕೇಳ್ಕೋಬೇಕು. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ರೀತಿ ನಾವು ಅಪ್ಲೋಡ್ ಆಗ್ತದೆ. ಆ ಕಾರ್ಯಕ್ರಮಗಳನ್ನು ಕೇಳ್ಬೋದು ಫೇಸ್ಬುಕ್ಕು, ಟ್ವಿಟ್ಟರ್, ಯೂಟ್ಯೂಬ್ ಎಲ್ಲ ಕಡೆಯೂ ಕೂಡ ನಮ್ಮ ಕಾರ್ಯಕ್ರಮಗಳು ಅಪ್ಲೋಡ್ ಆಗಿರ್ತದೆ, ಇರುತ್ತೆ, ದಯವಿಟ್ಟು ಕೇಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಣ ಸರ್. ಇನ್ನು ಮುಖ್ಯವಾಗಿ ಕೊನೆಯಲ್ಲಿ ತಾವು ಏನು ಈ ಪರೀಕ್ಷೆಗಳ ಮಹತ್ವ ಎಷ್ಟು ಮುಖ್ಯ ಅಂತ ಅನ್ನೋದನ್ನ ಹೇಳ್ತೀರಾ?
1: ಓಕೆ, ಸೊ ಇಲ್ಲಿವರೆಗೂ ನಾವು ಟೆಸ್ಟ್ ಮಾಡಿದ್ದು ರಕ್ತನಾಳದ್ದಾಯಿತು. ಇವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಒಂದಿದೆ. ಎಲೆಕ್ಟ್ರಿಕಲ್ ಆಕ್ಟಿವಿಟಿನೇ ಬೇರೆ, ಅದನ್ನ ಈ ಸೀಜನ್ನಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಇನ್ನೊಂದು ಕೇಳುಗರಲ್ಲಿ ಇನ್ನೊಂದು ನಾನು ಮನವಿ ಏನು ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹಾರ್ಟ್ ಅಟ್ಯಾಕ್ ಅಂದಾಗ ಅದು ರಕ್ತನಾಳದ ಬ್ಲಾಕೇಜಿಂದ ಸಡನ್ ಡೆತ್ ಅಂತೀವಿ. ಸಡನ್ ಆಗಿ ಸಾವಾಗೋದು ಎಲ್ಲದನ್ನು ಬ್ಲಾಕೇಜಿಂದ ಅಂತ ಅಲ್ಲ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನು ಅಬ್ನಾರ್ಮಲ್ ಆಗುತ್ತಲ್ಲ ಅದ್ರ ತೊಂದರೆಯಿಂದ ಸಡನ್ನಾಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡಕ್ಕೂ ಒಂದು ಕಾರಣ ಬ್ಲಾಕೇಜು. ಬ್ಲಾಕೇಜ್ ಇಲ್ಲದೇನೂ ಸಹ ನಿಮಗೆ ಇವೆರಡೂ ಆಗಬಹುದು.
0: ಅದಕ್ಕೆ ಹೇಳ್ತಾರಲ್ಲ ಎಷ್ಟೋ ಸಲ, ಏನು ಗೊತ್ತೇ ಆಗಲಿಲ್ಲರಿ, ಎಲ್ಲವೂ ಚೆನ್ನಾಗೇ ಇತ್ತು, ಭಾಳ ಆರೋಗ್ಯವಾಗಿ ಇದ್ರು, ಬಟ್ ಕಾರಣಗಳು ಇನ್ನೂ ಬೇರೆ ಇರ್ತವೆ.
1: ಕರೆಕ್ಟ್,
0: ಅದು ವೈದ್ಯರಿಗೆ ಗೊತ್ತಾಗುತ್ತೆ ಯಾವ ಕಾರಣದಿಂದ ಇವರು ತೀರು ಹೋದರು ಅಂತಂಥೇಳಿ.
1: ಹೌದು, ಸೊ ನಾರ್ಮಲ್ ಆಗಿತ್ತು ಅಂದ ತಕ್ಷಣವೇ ಹೃದಯದ ಕಂಪನ ಅಥವಾ ಹೃದಯ ಸ್ತಬ್ಧ ಆಗೋದು ಅದನ್ನು ತಡಿಬಹುದು ಅಂತಲೂ ಏನಿಲ್ಲ. ಅದಕ್ಕೇ ಇನ್ನೊಂದು ಟೆಸ್ಟ್
0: ಇದೆ.
1: ಹೌದು, ಸೊ ಪ್ಲಸ್ ಕೊನೆಯದಾಗಿ ನಾನು ನಮ್ಮ ಕೇಳುಗರಲ್ಲಿ ಏನು ಹೇಳ್ಕೊತೀನಿ ಅಂತಂದರೆ, ಇದೊಂದು ಯೋಚನೆ ಮಾಡಿ. ಇವಾಗ ನಾವು ಏನೇ ಒಂದು ಪರೀಕ್ಷೆ ಮಾಡಿದ್ವಿ ಅಂತಂದರೆ ಅದು ಇವತ್ತಿನ ದಿನ, ಇವತ್ತಿನ ಹಂತದ
0: ಹಂತಕ್ಕೆ ಮಾತ್ರ,
1: ಇದು ಹಂತಕ್ಕೆ ಮಾತ್ರ.
0: ಸರಿ,
1: ನಾವು ಎಲ್ಲ ಕಲೆ ಹಾಕಿದಾಗ,
0: ಒಂದು ವರ್ಷ ಹಿಂದೆ ಮಾಡಿಸಿದೀವಿ ಅವಾಗ ಚೆನ್ನಾಗಿತ್ತು ಅಂದರೆ ಈಗಲೂ ಚೆನ್ನಾಗಿರ್ತೀರಿ ಅಂತ ಹೇಳಕ್ಕೆ
1: ಅಲ್ಲ, ಅದೊಂದನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಹಾಗಾಗಿ ನಾವು ಪರೀಕ್ಷೆಗಳು ಮಾಡಬೇಕಾದ್ರೆ ಆ ವಿಷಯಕ್ಕೆ ತಕ್ಕಂತೆ, ತೊಂದರೆಗೆ ತಕ್ಕಂತೆ ಪರೀಕ್ಷೆ ಮಾಡಿದ್ರೇ ಅದರದ ಲಾಭ ಇದೆ.
0: ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಹೃದಯದ ಮಾತು ಅಂತ ಅನ್ಬೋದು, ಈಗ ಬಹಳ ಹೃದಯಕ್ಕೆ ತಟ್ಟೋ ಹಾಗೆ ತಾವು ಮಾತಾಡಿದ್ದೀರಿ. ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಈ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದು ಇಂದಿನ ಆರೋಗ್ಯ ಸಂಚಿಕೆ.

ಇದು ಆಕಾಶವಾಣಿ ಬೆಂಗಳೂರು. ಈಗ ಕಾರ್ಯಕ್ರಮ ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಮದರಂಗಿ ಚಿತ್ರಕ್ಕೋಸ್ಕರ ದಿವ್ಯಾ ರಾಘವನ್ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಅರಸು ಅಂತಾರೆ ಅವರ ಗೀತೆಗೆ ಅನೂಪ್ ಶಿಳೀನ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಮರ್ಡರ್ ಚಿತ್ರದ್ದು. ಅಲಿಶಾ ಚಿನ್ನಾಯಿ ಗೀತೆ ಹಾಡಿದ್ದಾರೆ. ರಾಹತ್ ಇಂದೋರಿ ಅವರ ಗೀತೆಗೆ ಅನು ಮಲಿಕ್ ಸಂಗೀತ ನೀಡಿದ್ದಾರೆ.

ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿದ ಜುಬೈದ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಾವೇದ್ ಅಖ್ತರ್ ಅವರ ಗೀತೆಗೆ ಎ ಆರ್ ರೆಹಮಾನ್ ಸಂಗೀತ ನೀಡಿದರು. ಸೋನು ನಿಗಮ್ ಅವರು ಹಾಡಿರುವ ಪಯಣ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಗೀತೆ ಬರೆದಿದ್ದಾರೆ, ಸಂಗೀತ ಬಿ ಹರಿಕೃಷ್ಣ ಅವರದು.

ಇದುವರೆಗೆ ಗೀತ ಚಂದ್ರಿಕೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಪ್ರೊಫೆಸರ್ ನರಹರಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್,

0: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಎಸ್ಜಿ ಅಮೂಲ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 7:45 ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 8:30 ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 9:30 ಗಾನಗಂಗೆ 10:30 ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯೆಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕ ಎಂಎಸ್. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿಪಥ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಸುವರ್ಣ ಶಿವಾನಂದ ನಾಯಕ್ ಹಾಗೂ ರೂಪಾ ಗೌಡ. ನಿರ್ವಹಣೆ ಶ್ಯಾಮ್ ಪ್ರಸಾದ್ ಟಿ. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ 5:30 ಗಿರ್ಮೀಟ್. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಜಿಕೆವಿಕೆ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದವನ್ನು ಕೇಳಬಹುದು. 7:45 ಸಿರಿಗಂಧ. 9:15 ರಮೇಶ್ ಚಂದ್ರ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ವಿದ್ವಾನ್ ವಿ ಕೆ ರಾಮನ್ ಅವರ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್ ಜೋಶಿಯರ್. ಮೃದಂಗ ಕೆವಿ ಜಯಚಂದ್ರರಾವ್. ಘಟ ವಿದ್ವಾನ್ ಗಿರಿಧರ ಉಡುಪ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಕೇಳಬಹುದು. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಅಭಿನೀತ್ ಶುಕ್ಲಾ. India and Australia today adopted a new joint declaration on defense and security cooperation and a maritime security collaboration roadmap to promote a free, open and inclusive Indo-Pacific. The deals were signed following delegation-level talks between Prime Minister Narendra Modi and his Australian counterpart Anthony Albanese during the 3rd Australia-India Annual Leaders Summit in Melbourne. In a joint press statement after the talks, Prime Minister Modi said, The Indo-Pacific is not just a meeting point of two oceans, but showcases the shared aspirations of like-minded democracies like India and Australia. Later, briefing the media, Foreign Secretary Vikram Misri said, both the sides finalized the administrative arrangement for a long-term supply of Australian uranium to India. The agreement is expected to strengthen India's clean energy program and support its net zero goals. Prime Minister Narendra Modi today said, India's aspiration to become one of the world's top three economies at the earliest is driven by the motto of Grow More, Achieve More. Mr. Modi was addressing the Indian community at the Marvel Stadium.